ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ನಮ್ಮ ನಿಲಯದ ಕಾರ್ಯಕ್ರಮಗಳು ಲಭ್ಯ ಇವೆ. ಇಂದು ಮಂಗಳವಾರ ರಾಷ್ಟ್ರೀಯ ಪಂಚಾಂಗ ಶಾಲಿವಾನಶಕ್ಕೆ 1948 ವೈಶಾಖ ಮಾಸದ 22ನೇ ದಿನ, ಅಂದರೆ 2026ನೇ ಇಸ್ವಿ ಮೇ ತಿಂಗಳ 12ನೇ ತಾರೀಕು. ಸಮಯ 5:59:25. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಪ್ರಿಯ ಕೇಳುಗರಿಗೆಲ್ಲ ಶುಭ ಮುಂಜಾವಿನೊಂದಿಗೆ ವಿದ್ಯಾತಾರಾಸಿಂಗ್ ಮಾಡುವ ನಮಸ್ಕಾರಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿಯಲ್ಲಿ ವಾರ್ತೆ ಕೇಳುತ್ತೀರಿ. ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
2: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ. ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
1: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-1414, 244-344-1515, 244-344-1416. ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀಳಗಿ ಹಾಗೂ ಧಾರವಾಡ.
3: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
1: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
3: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
1: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
3: ವಿಶಾಲವಾದ ಕ್ಯಾಂಪಸ್,
1: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
3: ಆಟದ ಮೈದಾನ,
1: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
3: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
1: 8123042637.

0: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
1: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ.
0: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
1: ಕನಕ ದೀಪ.
2: ಈಗ ಕೇಳಿ ಡಾಕ್ಟರ್ ಚಂದ್ರಶೇಖರ ರೊಟ್ಟಿಗವಾಡ್ ಅವರಿಂದ ಚಿಂತನ.
3: ಮನುಷ್ಯನ ಆರೋಗ್ಯಕ್ಕೆ, ಅವನ ಬೆಳವಣಿಗೆಗೆ ಉತ್ತಮವಾದ ಆಹಾರ ಎಷ್ಟು ಮುಖ್ಯವೋ, ಅವನ ಮಾನಸಿಕ ಆರೋಗ್ಯಕ್ಕೆ ಸದ್ವಿಚಾರದ ಒಳ್ಳೆಯ ಪುಸ್ತಕಗಳ ಓದು ಕೂಡ ಅಷ್ಟೇ ಮುಖ್ಯ. ಒಳ್ಳೆಯ ಪುಸ್ತಕಗಳು ಮನುಷ್ಯನ ಮಿತ್ರನಿದ್ದಂತೆ, ಅವನು ದಾರಿ ತಪ್ಪಿದಾಗ ತಿದ್ದಿ ತೀಡಿ ಬುದ್ಧಿ ಹೇಳುವ ದಾರಿದೀಪದಂತೆ, ಸರಿತಪ್ಪುಗಳನ್ನು ಸಹ ನಮ್ಮ ಅರಿವಿಗೆ ತರುತ್ತವೆ. ಹೀಗಾಗಿ ಒಂದು ಉತ್ತಮ ಪುಸ್ತಕವು ಅದರಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳುವಂತೆ ಮಾಡುವುದಲ್ಲದೆ ನಮ್ಮ ಜ್ಞಾನ ಹಸಿವನ್ನು ನೀಗಿಸಿ ಜ್ಞಾನ ವೃದ್ಧಿಗೆ ಕಾರಣವಾಗುತ್ತದೆ. ಇದರಿಂದ ಪುಸ್ತಕಗಳನ್ನು ಪ್ರೀತಿಸುವ ಮತ್ತು ಓದುವ ಮನುಷ್ಯ ಸಹಜವಾಗಿಯೇ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಬಲ್ಲ. ಮಹಾಪುರುಷರು, ಪಂಡಿತರು, ವಿದ್ವಾಂಸರು, ಕವಿ ಸಾಹಿತಿಗಳು ಯಾರೇ ಆದರೂ ಕೂಡ ತಮ್ಮ ಬದುಕನ್ನು ರೂಪಿಸಿದ ಗ್ರಂಥಗಳ ಉಪಯುಕ್ತತೆಯನ್ನು ಜಗತ್ತಿಗೆ ಸಾರಿದ್ದಾರೆ. ಪುಸ್ತಕವೆನ್ನುವುದು ಪ್ರಧಾನವಾಗಿ ಅರಿವಿನ ಸಂಪತ್ತು. ಈ ಅರಿವು ಬದುಕಿನ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಿಸಿದ ವ್ಯಾಪಕತೆಯಿಂದ ಕೂಡಿದ್ದು, ಅದು ಮನುಷ್ಯನ ಬುದ್ಧಿಭಾವಗಳ ವಿಕಾಸಕ್ಕೆ ಬೇಕಾದ ಸೃಜನಶೀಲ ಹಾಗೂ ಸೃಜನೇತನ ನೆಲೆಯ ವಿಷಯ ಜ್ಞಾನವನ್ನು ಒಳಗೊಂಡಿರುತ್ತದೆ. ಅನಾದಿ ಕಾಲದಿಂದಲೂ ತಲೆಮಾರುಗಳ ಮಾನವ ಚರಿತ್ರೆಯ ಅನುಭವಗಳು, ಆಚಾರ ವಿಚಾರಗಳು, ರೀತಿ ನೀತಿ ಕಟ್ಟುಪಾಡುಗಳು ಹರಿದು ಬಂದಿರುವುದೇ ಪುಸ್ತಕ ಮಾಧ್ಯಮದ ಮೂಲಕ. ಪುಸ್ತಕ ಸಂಸ್ಕೃತಿಯ ಕಾರ್ಯವೂ ಕೂಡ ಇದೇ ಸಾರವನ್ನು ಒಳಗೊಂಡಿದೆ. ಒಬ್ಬ ಮನುಷ್ಯನ ವ್ಯಕ್ತಿತ್ವ, ಅವನ ಚಾರಿತ್ರ್ಯ, ಜೀವನದ ಬಗೆಗಿನ ದೃಷ್ಟಿಕೋನವನ್ನು ಅರಿಯಬೇಕಾದರೆ ಅವನು ಸಂಗ್ರಹಿಸಿದ ಪುಸ್ತಕ ಭಂಡಾರವನ್ನು ನೋಡು ಎಂಬ ಮಾತಿದೆ. ಅಂದರೆ ಪುಸ್ತಕ ಓದುವವರ ದೃಷ್ಟಿಕೋನ ಮತ್ತು ವ್ಯಕ್ತಿತ್ವವೇ ಬೇರೆಯಾಗಿರುತ್ತದೆ. ಕೆಲವು ಓದುಗರು ಯಾವುದೇ ಉತ್ತಮ ಪುಸ್ತಕ ನೋಡಿದರೂ ಕೂಡ ಕೊಂಡು ತಂದು ಓದಿ ಪುಸ್ತಕ ಭಂಡಾರದಲ್ಲಿ ಸೇರಿಸಿದಾಗಲೇ ಅವರಿಗೆ ಸಮಾಧಾನ. ಪುಸ್ತಕ ಪ್ರೀತಿಯೇ ಅಂತಹದ್ದು. ಹಿಂದೆ ಪುಸ್ತಕಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಮನೆ ಮನೆಗೆ ತಲುಪಿಸಿ ಓದುವ ರುಚಿಯನ್ನು ಹಚ್ಚಿಸಿದ ಮಹನೀಯರ ಮಹತ್ಕಾರ್ಯವನ್ನು ಮರೆಯಲಾಗದು. ಅಂದು ಅವರು ಆ ಪುಸ್ತಕ ಸಂಸ್ಕೃತಿಯ ರಾಯಭಾರಿಗಳಂತೆ ಕೆಲಸ ಮಾಡಿ ಅವುಗಳ ಜೀವಂತಿಗೆ ಕಾರಣರಾದರು. ನಾನಾ ಕಡೆ ನಡೆಯುವ ಸಾಹಿತ್ಯ ಸಮ್ಮೇಳನ, ವಿಚಾರಗೋಷ್ಠಿಗಳಲ್ಲಿ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆ ಏರ್ಪಡಿಸಿದಾಗ ನೂರಾರು ಸಾವಿರಾರು ಜನ ಭಾಗವಹಿಸಿ ಪುಸ್ತಕಗಳ ಮೇಲೆ ಕಣ್ಣಾಡಿಸಿ ತಮಗೆ ಬೇಕಾದ ಪುಸ್ತಕಗಳನ್ನು ಕೊಂಡುಕೊಳ್ಳುವ ಕ್ರಿಯೆ ಸಾಮಾನ್ಯವಾದುದಲ್ಲ. ಪುಸ್ತಕ ಪ್ರೀತಿ ಬೆಳೆಯಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗುತ್ತವೆ. ಇದರಿಂದ ಪುಸ್ತಕ ಪ್ರಕಾಶಕರಿಗೂ ಸಹಾಯವಾಗುತ್ತದೆ. ಏನೇ ಆಗಲಿ, ಪುಸ್ತಕ ಓದುವ ಹವ್ಯಾಸ ನಮ್ಮಲ್ಲಿ ಬೆಳೆಯಬೇಕು. ರಾತ್ರಿ ಮಲಗುವ ಮೊದಲು ಒಂದರ್ಧ ಗಂಟೆ ನಮಗಿಷ್ಟವಾದ ಪುಸ್ತಕವನ್ನು ಓದುವ ಹವ್ಯಾಸ ನಮ್ಮಲ್ಲಿ ಬೆಳೆಯಬೇಕು. ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಆಧ್ಯಾತ್ಮಿಕ, ಧಾರ್ಮಿಕ, ವೈಚಾರಿಕ ಸಾಹಿತ್ಯದ ಕಡೆಗೆ ಕಣ್ಣು ಹಾಯಿಸುತ್ತಿದ್ದರೆ ಬುದ್ಧಿ ವಿಚಾರಶಕ್ತಿ ಪ್ರಖರವಾಗುತ್ತದೆ, ಸಮಸ್ಯೆಗಳನ್ನು ಎದುರಿಸಿ ಬದುಕುವ ಬಲ ಬರುತ್ತದೆ. ಜೊತೆಗೆ ತರಗತಿಯಲ್ಲಿ ಉತ್ತಮ ಅಂಕ ಪಡೆದು ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಲು ಅನುಕೂಲವಾಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಟಿವಿ, ಮೊಬೈಲ್, ಕಂಪ್ಯೂಟರ್ ಮತ್ತು ಮಾಧ್ಯಮಗಳ ಪ್ರಭಾವದಿಂದ ಓದುವ ಹವ್ಯಾಸ ಕಡಿಮೆಯಾಗುತ್ತಲಿದೆ. ಈ ಆಧುನಿಕ ವೈಜ್ಞಾನಿಕ ಸಾಧನಗಳು ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುತ್ತವೆ, ನಿಜ. ಆದರೆ ಪುಸ್ತಕಗಳ ಓದಿನಂತೆ ಜ್ಞಾನವನ್ನು, ಏಕಾಗ್ರತೆಯನ್ನು ಮತ್ತು ನೆಮ್ಮದಿಯನ್ನು ಪೂರ್ಣ ಪ್ರಮಾಣದಲ್ಲಿ ನೀಡುವುದಿಲ್ಲ. ಪ್ರತಿ ವರ್ಷ ನೂರಾರು ಪುಸ್ತಕಗಳು ಪ್ರಕಟವಾಗುವುದನ್ನು ನೋಡಿದರೆ ಓದುವ ಜನ ಕಡಿಮೆಯಾಗಿಲ್ಲ ಎನಿಸುತ್ತದೆ. ಹಾಗೆಯೇ ಶಿಕ್ಷಕರು ಹೊಸ ಹೊಸ ಪುಸ್ತಕಗಳನ್ನು ಓದಿ ಆ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಹಂಚಿದರೆ ಅವರಲ್ಲಿ ಸಹಜವಾಗಿ ಜ್ಞಾನದ ಜೊತೆಗೆ ಪುಸ್ತಕ ಪ್ರೀತಿ ಬೆಳೆಯುತ್ತದೆ. ಬಾಲ್ಯದಲ್ಲೇ ಓದುವ ಹವ್ಯಾಸ ಬೆಳೆಸಿದರೆ ಅದು ಅವರಿಗೆ ವರದಾನವಿದ್ದಂತೆ. ಅಂಥವರು ಏನೇ ಆಗಲಿ, ಎಂಥ ಕೆಲಸವನ್ನೇ ಮಾಡಲಿ, ಓದುವ ಅಭ್ಯಾಸವನ್ನು ಮಾತ್ರ ನಿಲ್ಲಿಸುವುದಿಲ್ಲ. ಸಮಾಜದಲ್ಲಿ ಅಂಥವರ ಜೀವನ ಶೈಲಿ, ಆಚಾರ ವಿಚಾರ, ನಡವಳಿಕೆಗಳೇ ಬೇರೆಯಾಗಿದ್ದು ಇತರರಿಗೂ ಮಾದರಿಯಾಗಿರುತ್ತವೆ. ಹೀಗಾಗಿ ಪುಸ್ತಕಗಳು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿ ನಮ್ಮಲ್ಲಿ ಒಂದಾಗಿ ಬೆರೆತು ಹೋಗಿವೆ. ಅನ್ನ, ನೀರು, ಬಟ್ಟೆ ಹೇಗೆ ಮುಖ್ಯವೋ ಹಾಗೆ ಪುಸ್ತಕಗಳು ಮುಖ್ಯ ಎನ್ನುವ ಅರಿವು ನಮ್ಮಲ್ಲಿ ಬರಬೇಕಾಗಿದೆ. ಉತ್ತಮ ಪುಸ್ತಕಗಳನ್ನು ಕೊಂಡು ಓದುವ, ಅವನ್ನು ಸಂಗ್ರಹಿಸುವ, ಅವುಗಳ ಸಾರವನ್ನು ಇತರರಿಗೆ ತಿಳಿಸುವ ಮನೋಧರ್ಮ ನಮ್ಮಲ್ಲಿ ಬೆಳೆಯಬೇಕು. ಅಂದಾಗ ಮಾತ್ರ ಪುಸ್ತಕ ಪ್ರೀತಿ ಬೆಳೆಯಲು, ಪುಸ್ತಕ ಸಂಸ್ಕೃತಿ ಉಳಿಯಲು ಸಾಧ್ಯವಾಗುವುದು.
2: ಇದುವರೆಗೆ ಡಾಕ್ಟರ್ ಚಂದ್ರಶೇಖರ ರೊಟ್ಟಿಗವಾಡ್ ಅವರಿಂದ ಚಿಂತನ ಕೇಳಿದ್ರಿ. ಆಕಾಶವಾಣಿ ಧಾರವಾಡ. ಇದೀಗ ರೈತರಿಗೆ ಸಲಹೆ.
4: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು

0: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
1: ನಮಸ್ಕಾರ ರೈತ ಬಾಂಧವರೇ. ಕರಿಕೆ ನಿಯಂತ್ರಣ. ಕರಿಕೆಯು ಸಮಸ್ಯಾತ್ಮಕ ಬಹುವಾರ್ಷಿಕ ಕಳೆಯಾಗಿದೆ. ಈ ಕಳೆಯು ಬೀಜಗಳಿಂದ ಹಾಗೂ ನೆಲದೊಳಗಿನ ಕಾಂಡದ ತುಂಡುಗಳಿಂದಲೂ ಸಹ ವೃದ್ಧಿಸುವುದು. ಆದುದರಿಂದ ಭೌತಿಕ ಹಾಗೂ ಬೇಸಾಯ ಕ್ರಮಗಳಿಂದ ಪರಿಣಾಮಕಾರಿ ಹತೋಟಿ ಕಷ್ಟ. ಗ್ಲೈಫೋಸೈಟ್ ಎಂಬ ಕಳೆನಾಶಕವನ್ನು ಸರಿಯಾದ ಪ್ರಮಾಣದಲ್ಲಿ ಕರಿಕೆ ಹಚ್ಚ ಹಸಿರಾಗಿದ್ದಾಗ ಸಿಂಪಡಿಸಿದರೆ ಕರಿಕೆ ನಿಯಂತ್ರಣವನ್ನು ಪರಿಣಾಮಕಾರಿಯಾಗಿ ಮಾಡಬಹುದು. ಇದರ ನಿರ್ವಹಣೆ ಹೇಗಪ್ಪ ಅಂದ್ರೆ, ಪ್ರತಿ ಲೀಟರ್ ನೀರಿಗೆ 12-15 ಮಿಲಿಲೀಟರ್ ಗ್ಲೈಫೋಸೈಟ್ 41 SL ಹಾಗೂ 20 ಗ್ರಾಂ ಯೂರಿಯಾ ಅಥವಾ 6 ಗ್ರಾಂ ಅಮೋನಿಯಂ ಸಲ್ಫೇಟನ್ನು ಬೆರೆಸಿ 3 ಬಾರಿ ಸಿಂಪರಣೆ ಮಾಡಬೇಕು. ಮೊದಲನೆಯ ಸಿಂಪರಣೆಯನ್ನು ಮುಂಗಾರು ಮಳೆಯಾದ ನಂತರ ಕರಿಕೆಯು 10-15 cm ಎತ್ತರವಾಗಿ ಬೆಳೆದು ಹಚ್ಚು ಹಸಿರಾಗಿದ್ದಾಗ ಕರಿಕೆ ಮಾತ್ರ ತೊಯ್ಯುವಂತೆ ಚೆನ್ನಾಗಿ ಸಿಂಪರಣೆ ಮಾಡಬೇಕು. ಎರಡನೆಯ ಸಿಂಪರಣೆಯನ್ನು ಮೊದಲನೆಯ ಸಿಂಪರಣೆಯ 90 ದಿನಗಳ ನಂತರ ಪುನಃ ಚಿಗುರಿ ಹುಲುಸಾಗಿ ಬೆಳೆದ ಕರಿಕೆಯ ಮೇಲೆ ಮಾತ್ರ ಸಿಂಪರಣೆ ಮಾಡಬೇಕು. ಮೂರನೆಯ ಹಾಗೂ ಕೊನೆಯ ಸಿಂಪರಣೆಯನ್ನು ಎಲ್ಲೆಲ್ಲಿ ಕರಿಕೆ ಚಿಗುರಿ ಹುಲುಸಾಗಿ ಬೆಳೆದಿದೆಯೋ ಅಲ್ಲಷ್ಟೇ ಮಾತ್ರ ಈ ಕಳೆನಾಶಕವನ್ನು ಈಗಾಗಲೇ ತಿಳಿಸಿದ ಪ್ರಮಾಣದಂತೆ ಸಿಂಪರಣೆ ಮಾಡಬೇಕು. ಗ್ಲೈಫೋಸೈಟ್ 41 SL ಬದಲಾಗಿ ಗ್ಲೈಫೋಸೈಟ್ ಶೇ 71 SG ಸಿಂಪರಣೆ ಮಾಡಿ ಕರಿಕೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದಾಗಿದೆ. ಸಿಂಪರಣೆ ಮಾಡಿದ 15-20 ದಿನಗಳ ನಂತರ ಬೇಕಾದ ಯಾವುದೇ ಬೆಳೆಗಳನ್ನು ಬೆಳೆಯಬಹುದು. ಈ ಕಳೆನಾಶಕವನ್ನು ಕರಿಕೆಗೆ ಮಾತ್ರ ಸಿಂಪಡಿಸುವುದರಿಂದ ಭೂಮಿಯಲ್ಲಿ ಇದರ ಅಂಶವಿರಲಿಕ್ಕೆ ಅವಕಾಶವಿಲ್ಲ. ವಿಶೇಷವಾಗಿ ಗಮನಿಸಬೇಕಾದ ಅಂಶಗಳು ಏನಪ್ಪಾ ಅಂದ್ರೆ, ಗ್ಲೈಫೋಸೇಟ್ ಕಳೆನಾಶಕ ಕೇವಲ ಹಸಿರು ಎಲೆಗಳ ಮುಖಾಂತರ ಚಲಿಸಿ ನಂತರ ಪರಿಣಾಮವಾಗುವುದರಿಂದ ಇದನ್ನು ಕರಿಕೆ ಹಚ್ಚು ಹಸಿರಾಗಿ 10-15 cm ಬೆಳೆದಾಗ ಮಾತ್ರ ಸಿಂಪರಣೆ ಮಾಡಬೇಕು. ಈ ಕಳೆನಾಶಕವನ್ನು ಬಳಸುವಾಗ WFN 40 ಅಥವಾ VLV 200 ನಾಜಲ್ ಅನ್ನು ಕೈಚಲಿತ ಸಿಂಪರಣೆ ಪಂಪಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಗ್ಲೈಫೋಸೈಟ್ ಸಿಂಪರಣೆಯು ಯಾವುದೇ ಬೆಳೆಗಳಿಗೆ ತಗುಲದಂತೆ ಎಚ್ಚರಿಕೆಯನ್ನ ವಹಿಸಬೇಕು. ಇನ್ನು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರಗಳ ಬಳಕೆ. ವಿವಿಧ ಬೆಳೆಗಳಿಗೆ ಕೊಡಬೇಕಾದ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಎರಡು ಅಂಶಗಳನ್ನು ಮುಖ್ಯವಾಗಿ ಗಮನಿಸಬೇಕು. ಬೆಳೆ ಉಪಯೋಗಿಸಿಕೊಳ್ಳುವ ಸಸ್ಯ ಪೋಷಕಾಂಶಗಳ ಪ್ರಮಾಣ, ಮಣ್ಣಿನಲ್ಲಿರುವ ಸಸ್ಯ ಪೋಷಕಾಂಶಗಳ ಮಟ್ಟ ಅಥವಾ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರಗಳ ಬಳಕೆ. ವಿವಿಧ ಬೆಳೆಗಳಿಗೆ ಕೊಡಬೇಕಾದ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಕೆಲವು ಅಂಶಗಳನ್ನು ಅವಲಂಬಿಸಿರುತ್ತವೆ. ಬೆಳೆ ಉಪಯೋಗಿಸಿಕೊಳ್ಳುವ ಸಸ್ಯ ಪೋಷಕಾಂಶಗಳ ಪ್ರಮಾಣ, ಹಾಗೇನೆ ಮಣ್ಣಿನಲ್ಲಿರುವ ಸಸ್ಯ ಪೋಷಕಾಂಶಗಳ ಮಟ್ಟ ಅಥವಾ ಮಣ್ಣಿನ ಫಲವತ್ತತೆ. ಹೈಬ್ರಿಡ್ ಮತ್ತು ಅಧಿಕ ಇಳುವರಿ ಕೊಡುವ ಸುಧಾರಿತ ತಳಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯ ಪೋಷಕಾಂಶಗಳನ್ನು ಬಳಸಿಕೊಳ್ಳುವ ಸಾಮರ್ಥ್ಯವಿದೆ. ಸಂಶೋಧನೆಯ ಆಧಾರದ ಮೇಲೆ ವಿವಿಧ ಬೆಳೆಗಳಿಗೆ ಸಾಧಾರಣ ಫಲವತ್ತತೆಯ ಸನ್ನಿವೇಶದಲ್ಲಿ ಕೊಡಬೇಕಾದ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ನಿರ್ಧರಿಸಿ ಶಿಫಾರಸು ಮಾಡಲಾಗಿದೆ. ಆದರೆ ಈ ಶಿಫಾರಸುಗಳನ್ನು ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಬದಲಾವಣೆ ಮಾಡಿಕೊಳ್ಳುವುದು ಅವಶ್ಯಕವಾಗಿರುತ್ತದೆ. ಮಣ್ಣಿನ ಪರೀಕ್ಷೆ ಮಾಡಿಸದೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕುವುದರಿಂದ ಅವಶ್ಯಕತೆಗಿಂತ ಹೆಚ್ಚಿಗೆ ಖರ್ಚು ಮಾಡುವುದರಿಂದ ಭೂಮಿಯ ಗುಣಮಟ್ಟವನ್ನು ಹಾಳು ಮಾಡಲಾಗುತ್ತಾ ಇದ್ದು ರಾಸಾಯನಿಕ ಗೊಬ್ಬರಗಳ ಬೆಲೆ ಅಧಿಕವಾಗಿರುವುದರಿಂದ ಈ ದಿನಗಳಲ್ಲಿ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಅವಶ್ಯವಿದ್ದಷ್ಟು ಗೊಬ್ಬರವನ್ನು ಕೊಡುವುದು, ಇಳುವರಿ ಹಾಗೂ ಆರ್ಥಿಕ ದೃಷ್ಟಿಯಿಂದ ಸೂಕ್ತ ಪದ್ಧತಿ ಮಣ್ಣು ಪರೀಕ್ಷೆಯಿಂದ ಮಣ್ಣಿನಲ್ಲಿ ಲಘು ಪೋಷಕಾಂಶಗಳ ಕಬ್ಬಿಣ, ಮ್ಯಾಗ್ನೀಸ್, ತಾಮ್ರ, ಸತು, ಮಾಲ್ಬಿಡನಮ್ ಮತ್ತು ಬೋರಾನ್ ಇವುಗಳ ಕೊರತೆ ಇದ್ದರೆ ಅವುಗಳನ್ನು ನೀಗಿಸುವ ಕ್ರಮ ತೆಗೆದುಕೊಳ್ಳಬಹುದು.
0: ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮುರುಗುಂಡಿಯ ಧರೆಪ್ಪ ವೇಗಪ್ಪ ಜಂಬಗಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हसीरे उसीरु उसीरे बदुकु ಉಸಿರೆಲ್ಲಾ ಹಸಿರಾದಾಗ
2: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ
3: ಹಸಿರಾಗುವೆ
1: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
2: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
4: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ. 7:05 ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ನಿಲಯದಿಂದ.
5: 7:02 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ಮತ ಪಂಥ ಭಾಷೆ ದೇಶ ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ ವಿಶ್ವಾಸ ಸಹಬಾಳ್ವೆ ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ ಅಮ್ಮ ಮಕ್ಕಳು ಅಜ್ಜ ಅಜ್ಜಿ ಬಂಧು ಬಾಂಧವರು ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದ ಆಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಈಗ ವಾರ್ತೆಗಳ ವಿವರ. ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಗಳು ದೇಶದ ವಿವಿಧ ರಾಜ್ಯಗಳ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಅಭಿವೃದ್ಧಿ ವೈಶಿಷ್ಟ್ಯಗಳ ಬಗ್ಗೆ ಅರಿವು ಮೂಡಿಸುವ ಮೂಲಕ ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸುತ್ತವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಗಮ ಕಾರ್ಯಕ್ರಮದ ಅಂಗವಾಗಿ ರಾಜ್ಯಕ್ಕೆ ಭೇಟಿ ನೀಡಿದ ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಯುವ ಸಂಗಮ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಭಾರತದ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ವೇದಿಕೆಯಾಗಿದ್ದು, ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂದರು. ಭಾರತವು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು, ದೇಶವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಯುವಕರು ಶ್ರಮ ಮತ್ತು ಸಮರ್ಪಣೆಯಿಂದ ಕಾರ್ಯನಿರ್ವಹಿಸಬೇಕು. ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ಪಡೆದು ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ವಿದ್ಯಾರ್ಥಿಗಳಿಗೆ ರಾಜ್ಯಪಾಲರು ಸಲಹೆ ನೀಡಿದರು. ಬೆಂಗಳೂರು ನಗರದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡಲಿರುವ ಬಹು ನಿರೀಕ್ಷಿತ ಬೆಂಗಳೂರು ಉಪನಗರ ಸಾರಿಗೆ ಯೋಜನೆ BSTPಗೆ ಮಹತ್ವದ ವೇಗ ದೊರಕಿದ್ದು, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಯೋಜನೆಯ ಕಾರಿಡಾರ್ 2 ಮತ್ತು ಕಾರಿಡಾರ್ 4ಕ್ಕೆ ಅಗತ್ಯವಿರುವ 153 ಹವಾನಿಯಂತ್ರಿತ ಬ್ರಾಡ್ಗೇಜ್ ಮೆಟ್ರೋ ಮಾದರಿಯ ಬೋಗಿಗಳನ್ನು ಪೂರೈಸುವಂತೆ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ICFಗೆ ಬೈರೈಡ್ ಸಂಸ್ಥೆ ಅಧಿಕೃತವಾಗಿ ಕಾರ್ಯಾದೇಶ ನೀಡಿದೆ. ಈ ಬೃಹತ್ ಕಾರ್ಯಾದೇಶದ ಒಟ್ಟು ಮೊತ್ತ 1513.75 ಕೋಟಿಗಳಾಗಿದ್ದು, ಭವಿಷ್ಯದಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜನತೆಗೆ ಇದೊಂದು ಅತ್ಯಂತ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯಾಗಿ ಹೊರಹೊಮ್ಮಲಿದೆ. 2026ರ May 6ರಂದು ನೀಡಲಾದ ಈ ಗುತ್ತಿಗೆಯ ಅನ್ವಯ ಮುಂದಿನ 18 ತಿಂಗಳೊಳಗೆ ICF ಸಂಸ್ಥೆ ಬೋಗಿಗಳ ಪೂರೈಕೆಯನ್ನು ಕಡ್ಡಾಯವಾಗಿ ಆರಂಭಿಸಬೇಕಿದೆ. ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚುತ್ತಿರುವ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತಿದ್ದು, ಸಮಸ್ಯೆ ನಿವಾರಣೆ ಉದ್ದೇಶದಿಂದ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಕ್ರಮಗಳು

0: ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಯಾದಗಿರಿ ಜಿಲ್ಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ನೀರು ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿಗಳು ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು. ಕೆಟ್ಟು ನಿಂತಿರುವ ಆರ್ಒ ಪ್ಲಾಂಟ್ಗಳನ್ನು ತ್ವರಿತವಾಗಿ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಶುದ್ಧ ನೀರು ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆ ಪರಿಗಣಿಸಿ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಪೂರೈಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ. ಕುಮಾರ್ ಮಾಹಿತಿ ನೀಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜನರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ನೈಋತ್ಯ ರೈಲ್ವೆ ಪ್ರಮುಖ ವಿಶೇಷ ರೈಲುಗಳನ್ನು ಇಂದಿನಿಂದ ನಿಯಮಿತ ಸೇವೆಗಳನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಹುಬ್ಬಳ್ಳಿ ವಿಜಯಪುರ ಮಧ್ಯೆ ಸಂಚರಿಸುವ ರೈಲು ಸಂಖ್ಯೆ 56919, 56920 ಹಾಗೂ 66501, 66502 ರೈಲುಗಳು ಇನ್ನು ಮುಂದೆ ನಿಯಮಿತವಾಗಿ ಸಂಚರಿಸಲಿದ್ದು, ಇದರಿಂದ ಹುಬ್ಬಳ್ಳಿ, ಗದಗ್, ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗಳ ನಿತ್ಯ ಪ್ರಯಾಣಿಕರಿಗೆ, ವ್ಯಾಪಾರಸ್ಥರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ರೈಲು ಸಂಖ್ಯೆ 17363, 17364 ಹುಬ್ಬಳ್ಳಿ ಯೋಗನಗರಿ ಋಷಿಕೇಶಕ್ಕೆ ವಾರಕ್ಕೊಮ್ಮೆ ಸಂಚರಿಸುವ ರೈಲು ಈಗ ನಿಯಮಿತ ಸೇವೆಯಾಗಿದ್ದು, ಉತ್ತರ ಭಾರತಕ್ಕೆ ತೆರಳುವ ಯಾತ್ರಾರ್ಥಿಗಳು ಹಾಗೂ ಪ್ರವಾಸಿಗರಿಗೆ ವರ್ಷಪೂರ್ತಿ ಸುಲಭ ಪ್ರಯಾಣ ಒದಗಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ವಿಬಿಜಿ ರಾಮ್ಜಿ ಕಾಯ್ದೆ 2025 ಅನುಷ್ಠಾನಕ್ಕೆ ಅಧಿಸೂಚನೆ ಹೊರಡಿಸಿದ್ದು, ಈ ವರ್ಷ ಜುಲೈ 1 ದೇಶಾದ್ಯಂತ ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಕುರಿತು ಅಧಿಸೂಚನೆ ಹೊರಡಿಸಿರುವ ಸಚಿವಾಲಯ, ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆ ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಮಹಿಳಾ ಕಾರ್ಮಿಕರ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಕೆಲಸದ ಸ್ಥಳಗಳಲ್ಲಿ ಮಕ್ಕಳ ಆರೈಕೆ ಬೆಂಬಲಕ್ಕಾಗಿ ವಿಬಿಜಿ ರಾಮ್ಜಿ ಕಾಯ್ದೆ ಒಂದು ಪ್ರಮುಖ ನಿಬಂಧನೆಯನ್ನು ಒಳಗೊಂಡಿದೆ. 5 ಕಡಿಮೆ ವಯಸ್ಸಿನ 5 ಅಥವಾ ಹೆಚ್ಚಿನ ಮಕ್ಕಳು ಇರುವಲ್ಲೆಲ್ಲ ಮಕ್ಕಳನ್ನು ನೋಡಿಕೊಳ್ಳಲು ಮಹಿಳಾ ಕೆಲಸಗಾರರನ್ನು ನೇಮಿಸಲಾಗುತ್ತದೆ ಎಂದು ಅಧಿಸೂಚನೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದಿನಿಂದ ಇದೇ 22 ಕೊಪ್ಪಳದಲ್ಲಿ 10 ವರ್ಷದ ಮಾವು ಮೇಳ ಮತ್ತು ಪ್ರದರ್ಶನ ನಡೆಯಲಿದೆ. ರೈತರಿಂದ ಖರೀದಿಸಿ ರೈತರನ್ನು ಪ್ರೋತ್ಸಾಹಿಸಿ ಎಂಬ ಘೋಷವಾಕ್ಯದೊಂದಿಗೆ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 10 ದಿನಗಳ ಮಾವು ಮೇಳದಲ್ಲಿ ಜಿಲ್ಲೆಯ ಬಹುಬೇಡಿಕೆಯ ಕೊಪ್ಪಳ ಕೇಸರಿ ಮತ್ತು ಆಪೂಸ್ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ವಿಶೇಷವಾಗಿ ಜಗತ್ತಿನ ದುಬಾರಿ ಮಾವು ಜಪಾನ್ ತಳಿಯ ಮಿಯೋ ಝಾಕಿ ಮಾವಿನ ಹಣ್ಣನ್ನು ಕೊಪ್ಪಳ ಜಿಲ್ಲೆಯ ರೈತರು ಬೆಳೆದಿದ್ದು, ಇದು ಸಹ ಈ ವರ್ಷದ ಮಾವು ಮೇಳದಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ವಕ್ಕುಂದ ಅವರು.
4: ಕೊಪ್ಪಳ ಜಿಲ್ಲೆಯಲ್ಲಿ ಈಗ 10 ವರ್ಷದ ಮಾವು ಮೇಳವನ್ನು ಏರ್ಪಡಿಸ್ತಾ ಇದ್ದೇವೆ. ಈಗ ಪ್ರತಿ ವರ್ಷ 2016-17 ಪ್ರಾರಂಭವಾಗಿ ಈಗ 2026-27 ಸಾಲಿನವರೆಗೂ ನಡೆದು ಬಂದಿದೆ. ಪ್ರತಿ ವರ್ಷನೂ ಇದು ಹೆಚ್ಚಾಕ್ಯಂತ ಹೋಗ್ತಾ ಇದೆ. ಮಾರಾಟ ಮಾಡಕ್ಕೆ ಉತ್ಸಾಹ ತೋರಿಸ್ತಾ ಇದಾರೆ. ಈ ವರ್ಷ ಎಲ್ಲರಿಗಿಂತ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಈ ಮೇಳ ಪ್ರತಿ ವರ್ಷದ ವರ್ಷಕ್ಕೆ ನಾವು ಮೊದಲನೇ ಮೇಳದಲ್ಲಿ 50 ಮಾರಿದ್ವಿ, ಆಮೇಲೆ 100 105 ಒಟ್ಟು 200 ಟನ್ವರೆಗೂ ಟಾರ್ಗೆಟ್ ಮುಟ್ಟಿದೆ. ಹೋದ ವರ್ಷ 250 ಟನ್ಗಿಂತ ಹೆಚ್ಚು ಮಾವನ್ನ ಮಾರಾಟ ಮಾಡಿದ್ವಿ. ಈ ವರ್ಷ 300 ಟನ್ಗಿಂತ ಹೆಚ್ಚು ಮಾವನ್ನ ನಾವು ಮಾರಾಟ

0: ಆಗ್ಬೋದು ಅಂತ ನಂದು ಇದು ಇದೆ. ಇಲ್ಲಿ ಮುಖ್ಯವಾಗಿ ಕೇಸರ್ ತಳಿ ಇಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಹನ್ನೆರಡು ವಿವಿಧ ತಳಿಗಳ ಹಣ್ಣುಗಳನ್ನ ಇಲ್ಲಿ ನಾವು ಮಾರಾಟ ಮಾಡಕ್ ಇಡ್ತಿದೀವಿ. ದಶೇರಿ, ಮಲ್ಲಿಕ, ಅಪೂಸು ರೈತರಿಗೆ ಬಹಳ ಅನುಕೂಲ ಆಗಿದೆ.
1: ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕಿನ ಪ್ರಸಿದ್ಧ ಯಾತ್ರಾಸ್ಥಳ ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಹರ್ಷಿತ್ ಎಂಬ ಬಾಲಕ ಮೃತಪಟ್ಟ ಹಿನ್ನೆಲೆ ನಾಗಮಲೆ ಚಾರಣಕ್ಕೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಡಿಸಿಎಫ್ ಭಾಸ್ಕರ್ ಚಾರಣಕ್ಕೆ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದ್ದು, ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಾಗಮಲೆ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಕಾಡು ಪ್ರಾಣಿಗಳ ಹಾವಳಿಗೆ ಸೂಕ್ತ ಕ್ರಮ ವಹಿಸಲಾಗಿದೆ. ಗೈಡ್ ಹಾಗೂ ಸೂಕ್ತ ಸಿಬ್ಬಂದಿ ನೇಮಕ ಮಾಡುವವರೆಗೂ ಚಾರಣಕ್ಕೆ ನಿಷೇಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ ಮಾರ್ಚ್ 11ರಿಂದ ಆರಂಭಗೊಂಡಿರುವ ಎಚ್ಪಿವಿ ಲಸಿಕಾ ಅಭಿಯಾನ ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು, ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಇದುವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಲ್ಆರ್ ರಮೇಶ್ ಬಾಬು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ. ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ. ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ಧಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ, 2 ಹಾಗೂ 3ನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ಇಡಲಾಗಿದೆ.
2: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
3: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
2: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
3: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
4: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯ್ ಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
5: ಭಾರತೀಯತೆ ಒಂದು ಅಸ್ಮಿತೆ ಅಷ್ಟೇ ಅಲ್ಲ, ಪ್ರಾಚೀನ ಪರಂಪರೆಯ ದಿವ್ಯವಾದ ಸಂಸ್ಕೃತಿಯ ಪ್ರತೀಕ. ಆತ್ಮ ಕಲ್ಯಾಣಕ್ಕಾಗಿ, ವಿಶ್ವ ಕಲ್ಯಾಣಕ್ಕಾಗಿ ಅರಸುತನವನ್ನು ತೊರೆದು ವೈರಾಗ್ಯ ತಳೆದವರೆಷ್ಟೋ ಪರಾಕ್ರಮಿಗಳು ತಪಸ್ವಿಗಳಾದರು. ದರೋಡೆಕೋರರು ಮನ ಪರಿವರ್ತನೆ ಹೊಂದಿ ಋಷಿಮುನಿಗಳಾದರು. ಜಂಗಮ ವಾಹಿನಿಯಾಗಿ ಬರಿಗಾಲಲ್ಲಿ ದೇಶ ಸೂತಿದರು. ಮುಂದಿನ ಜನಾಂಗದ ಬೆಳಕಾದರು. ಅಂತಹ ಶ್ರೇಷ್ಠ ಪರಂಪರೆಗೆ ಸೇರಿದುದು ವಚನ ಕಾಂತಿ.
4: ವಚನ ವಿಚಾರ ಗೋಷ್ಠಿಗೆ ಅನುಭವ ಮಂಟಪ ಸ್ಥಾಪಿಸಿದರು ಬಸವಣ್ಣನವರು. ಅವರಿಂದ ಪ್ರಭಾವಿತರಾದ ಕಾಶ್ಮೀರದ ಅರಸ ಮಹಾದೇವ ಭೂಪಾಲರು ಸತಿ ಗಂಗಾದೇವಿಯೊಡನೆ ಎಲ್ಲವನ್ನೂ

0: ತೊರೆದು ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಮಾರುವ ಕಾಯಕ ಮಾಡಿ ಲಿಂಗಾಂಗ ಸಾಮರಸ್ಯ ಸಾಧಿಸಿ ಅಮರತ್ವ ಪಡೆದರು. ಇಂತಹ ಹಲವಾರು ಆತ್ಮ ಪರಿವರ್ತನೆಗಳಿಗೆ ಪ್ರೇರಕವಾದ ಆ ದಿವ್ಯ ಕ್ರಾಂತಿಯನ್ನು ಪರಿಚಯಿಸಲೇ ವಚನಾಮೃತ ಸರಣಿ ಮತ್ತೊಂದು ಅಭೂತಪೂರ್ವ ಸಂಚಿಕೆಗಿದು ಸ್ವಾಗತ.
1: ಸುಸ್ವಾಗತ.

0: ಶ್ರೀಮತಿ ಪದ್ಮಜಾ ಜಯತೀರ್ಥ ಉಮರ್ಜಿ ಅವರು ಗೃಹಿಣಿಯಾಗಿ ಮನೆಯ ಸಕಲ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು. ಬಹುಮುಖ ವ್ಯಕ್ತಿತ್ವವುಳ್ಳವರು. ಸಾಹಿತ್ಯದ ಕೃಷಿ ಮಾಡಿದವರು. ಕಲಾವಿದರಾಗಿ ನಾಟಕ ಪ್ರದರ್ಶನ ನೀಡಿದವರು. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು. ಪತ್ರಿಕಾ ಅಂಕಣಗಳಿಗೆ ಹೆಸರುವಾಸಿ. ಹಲವಾರು ಪುಸ್ತಕಗಳನ್ನು ಬರೆದು ಪ್ರಕಾಶಿಸಿ ಪ್ರಕಟಿಸಿದವರು. 12ನೇ ಶತಮಾನದ ವಚನಕಾರರಿಂದ ಪ್ರಭಾವಿತರಾಗಿದ್ದಾರೆ. ಬನ್ನಿ, ಅವರ ಮಾತುಗಳಿಗೆ ಸಾಕ್ಷಿಯಾಗೋಣ.
1: ಆತ್ಮೀಯ ಕೆಳಗುರೆ, ಇವತ್ತು ನಮ್ಮ ಜೊತೆಗೆ ಶ್ರೀಮತಿ ಪದ್ಮಜಾ ಜಯತೀರ್ಥ ಉಮರ್ಜಿ ಅವರು. ನಮಸ್ಕಾರ ಪದ್ಮಜಾ ಅವರೇ.
2: ನಮಸ್ಕಾರ ಸರ್.
1: ಆಕಾಶವಾಣಿಗೆ ಸ್ವಾಗತ. ನಾವು ವಚನಾಮೃತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 5 ವರ್ಷಗಳ ಹೆಚ್ಚು ಕಡಿಮೆ ಆಗ್ತಾ ಬಂತು. ಅದರೊಳಗೆ ಬಸವಾದಿ ಸರ್ಣರ ವಿಚಾರಗಳೇನಿದೆಯಲ್ಲ, ಮಹಿಳೆಯರಿಗೆ ಕೊಟ್ಟಂತಹ ಒಂದು ಪ್ರಾಮುಖ್ಯತೆ, ನೀವೊಬ್ಬ ಗೃಹಿಣಿಯಾಗಿ ಆ ಒಂದು ಮಹಿಳಾ ಒಂದು ವಚನಕಾರ್ತಿಯರ ಕೊಡುಗೆಯನ್ನು ಹೆಂಗೆ ನೀವು ನೋಡ್ತೀರಿ?
2: ನಾನು ವಚನಕಾರ್ತಿಯರ ಬಗ್ಗೆ ನನಗೆ ಅತ್ಯಂತ ಒಂದು ಭಕ್ತಿಭಾವ ಅದ ಸರ್. ಯಾಕಂದ್ರೆ ನಮ್ಮಂತ ಜನಸಾಮಾನ್ಯರಲ್ಲೇ ಸಾಮಾನ್ಯರಾಗಿ ದೇವರ ಹತ್ರ ಹೋದವರು. ದೇವರ ಒಂದು ಏನು ತಿಳಿತಿದ್ದಿಲ್ಲ, ಏನೋ ಸಂಸ್ಕೃತದಲ್ಲಿ ಕಠಿಣ ಪದಗಳನ್ನ ಅವರು ತಮ್ಮ ಒಂದು ವಚನಗಳಲ್ಲಿ ಅತ್ಯಂತ ಜನಸಾಮಾನ್ಯ ಒಬ್ಬ ಅಡ್ಡಾಡೋವು ತಿಳಿಬೇಕು ಅಂತ ಒಂದು ಪದಗಳನ್ನ ಅವರು ಪ್ರಯೋಗ ಮಾಡಿ ನಮ್ಗೆಲ್ಲ ಹಿಡಿದಿಡೋಂಗೆ ಸುಲಿದು ಬಾಳೆಣ್ಣಂಗೆ ಎಲ್ಲ ವಚನಕಾರ್ತಿಯನ್ನು ಮಾಡಿಕೊಟ್ಟಾರ್ರಿ. ನನಗೆ ಬಹಳ ಅವ್ರ ಬಗ್ಗೆ ಹೆಮ್ಮೆ ಅದ ಸರ್. ಅಕ್ಕಮಹಾದೇವಿ ಅಂದ್ರಂತೂ ರೋಮಾಂಚನ ಆಗ್ತದೆ ಸರ್. ಯಾಕಂದ್ರೆ ಬಹಳಷ್ಟು ಅವರು ಸಂಘರ್ಷ ಮಾಡಿ ಬಂದಾರ್ರಿ ಅಲ್ಲಿ ತನಕ. ಎದಕ್ಕೋಸ್ಕರ ಅವ್ರು ಮಾಡಿದ್ರು? ಒಂದು ಭಕ್ತಿ, ಒಂದ್ ಸಮಾಜಕ್ಕೆ ಮುಟ್ಲಿ, ದೃಢವಾದ ಒಂದು ಆತ್ಮ ಇದು ಇರ್ಲಿ ಹೆಣ್ಮಕ್ಳಲ್ಲಿ, ಇದ್ರ ಹೆಂಗ ಚಲ ಸಾಧಿಸಬಹುದು ಯಶಸ್ಸನ್ನ ಅನ್ನೋದನ್ನ ತೋರಿಸಿದವರಲ್ಲಿ ಮೊಟ್ಟ ಮೊದಲೇದು ಕವಿಯತ್ರಿನು ಹೌದು, ನಮ್ಮ ಅಕ್ಕಮಹಾದೇವಿ ಪ್ರಥಮ ವಚನಕಾರ್ತಿ.
1: ಬಹಳ ಅದ್ಭುತವಾಗಿ ಮಾತಾಡೋದು. ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು.
2: ತಮಗೆ ಸರ್.

0: ಆಚಾರ ಗುರು, ಸಮಯ ಗುರು, ಧ್ಯಾನ ಗುರು, ಆಚಾರ ಗುರು ಬ್ರಹ್ಮಕಲ್ಪವ ತೊಡೆಯಬೇಕು,
1: ಸಮಯ ಗುರು ವಿಷ್ಣುವಿನ ಸ್ಥಿತಿ ಅರಿಯಬೇಕು, ಜ್ಞಾನ ಗುರು ಉತ್ಪತ್ತಿ ಸ್ಥಿತಿ ಲಯ ಮೂರನ್ನೂ ಕಳೆಯಬೇಕು.
0: ಇಂತಿ ತ್ರಿವಿಧ ಗುರು ಏಕವಾದಲ್ಲಿ
1: ಸದ್ಗುರು ಮದ್ಗುರು ಮಹಾಗುರು ಎಂಬೆ ನಿಕ್ಕಳಂಕ ಮಲ್ಲಿಕಾರ್ಜುನ.

0: ಪೂರ್ವಾಶ್ರಮದಲ್ಲಿ ಅರಸನಾಗಿ ಮೆರೆದು ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಮಾರುವ ಕಾಯಕದಲ್ಲಿ ತೊಡಗಿಕೊಂಡು 800ಕ್ಕೂ ಹೆಚ್ಚು ವಚನಗಳನ್ನು ಬರೆದವರು ಮೋಳಿಗೆ ಮಾರಯ್ಯನವರು. ಮಹಾಜ್ಞಾನಿಯಾಗಿ, ಒಬ್ಬ ಶ್ರೇಷ್ಠ ಮಾರ್ಗದರ್ಶಕನಾಗಿ, ನಿಷ್ಠುರ ತತ್ವ ಪ್ರತಿಪಾದಕರಾಗಿ, ಕಟು ವಿಮರ್ಶೆ ಮಾಡುವ ಯತಿಯಾಗಿ ಘೋಷಿಸುತ್ತಾರೆ.
1: ಕೇವಲ ಕಾಶ್ಮೀರಕ್ಕೆ ರಾಜರಾಗದೇ ರಾಜಯೋಗಿಯಾಗಿ ಪ್ರಸಂಗಾನುಸಾರ ಬಸವಣ್ಣ, ಚನ್ನ ಬಸವಣ್ಣ ಅಷ್ಟೇ ಏಕೆ ಪ್ರಭುದೇವರನ್ನು ವಿಮರ್ಶಿಸುವಷ್ಟು ಮನೋಧಾರ್ಢ್ಯ ತೋರಿದ್ದಾರೆ ಮೋಳಿಗೆ ಮಾರಯ್ಯನವರು.
0: ಈ ವಚನದಲ್ಲಿ ಬರುವ ಬ್ರಹ್ಮಕಲ್ಪ ಎಂದರೆ ವಿಧಿಲಿಖಿತ ಅಥವಾ ಹುಟ್ಟುಗುಣ. ಆಚಾರಕ್ಕೆ ಪ್ರಾಶಸ್ತ್ಯ ಕೊಡುವ ಗುರು ತನ್ನ ಸದಾಚಾರದಿಂದಲೇ ಕಾಯಕಲ್ಪಿತ ಹುಟ್ಟುಗುಣಗಳನ್ನು ಮೀರಿ ದೈವಿ ಗುಣದಲ್ಲಿ ಬದುಕಬೇಕು. ಸಮಯ ಗುರು ಎಂದರೆ ಕೌಟುಂಬಿಕ ಪ್ರಜ್ಞೆಗಿಂತಲೂ ತಾನು ನಂಬಿದ ಧರ್ಮ ಎಂದರ್ಥ.
1: ಧರ್ಮವನ್ನು, ಧರ್ಮದ ತತ್ವಗಳನ್ನು ಅಳವಡಿಸಿಕೊಂಡು ಸೀಮಿತ ಸಂಸಾರದ ಮೋಹವನ್ನು ಜಯಿಸಿದರೆ ಸಾಕ್ಷಾತ್ ವಿಷ್ಣುವಿನ ಅನುಗ್ರಹ ಪಡೆದಂತೆ ಎನ್ನುವ ಮೋಳಿಗೆ ಮಾರಯ್ಯನವರ ವಚನಾಂಕಿತ ಆಚಾರ ವಿಶೇಷವಾಗಿದೆ. ನಿಷ್ಕಳಂಕ ಮಲ್ಲಿಕಾರ್ಜುನ ಎಂದರೆ ನಿಷ್ಕಳಂಕವಾದ ವ್ಯಕ್ತಿ.

0: ಹೊಂದಿದಾಗಲೇ ಪರಮಾತ್ಮನ ದರ್ಶನ ಪಡೆಯುವ ಯೋಗ್ಯತೆ ಗಳಿಸುತ್ತೇವೆ ಎನ್ನುವುದು.
1: ಜ್ಞಾನಗುರು ಸಾಕ್ಷಾತ್ ಜಂಗಮ, ಹುಟ್ಟಿನ ಬಂಧನ, ಸಾಂಸಾರಿಕ ಮಿತಿ, ಸಾವಿನ ಭಯ ಎಲ್ಲವನ್ನೂ ಗೆದ್ದವನಾಗಿರುತ್ತಾನೆ. ಅರಸುತನದ ಶ್ರೀಮಂತಿಕೆ ಕಳೆದುಕೊಂಡು ಸಾತ್ವಿಕ ಸೌಜನ್ಯಯುತ ಶರಣನಾಗಬೇಕಾದರೆ, ತ್ರಿಗುಣಾತೀತನಾಗಿ ಜಂಗಮತ್ವದಲ್ಲಿ ನೆಲೆ ನಿಲ್ಲಬೇಕಾದರೆ ಅತ್ಯಂತ ನಿಷ್ಠೆಯಿಂದ ಸಾಧನೆ ಮಾಡಬೇಕಾಗುತ್ತದೆ. ಅಂತಹ ಧೀರ ವ್ಯಕ್ತಿತ್ವವನ್ನು ಪಡೆದವರು ಮೂಳಿಗೆ ಮಾರಯ್ಯನವರು.
0: ಬ್ರಹ್ಮ ಕಲ್ಪವ ತೊಡಿದು ಸಮಯದ ಇತಿಮಿತಿ ಅರಿತು ಉತ್ಪತ್ತಿ ಸ್ಥಿತಿ ಲಯ ಎಲ್ಲವನ್ನೂ ಕಳೆದು ಈ ತ್ರಿವಿಧ ಸಾಧನೆಯ ಮಹಾ ಸಂದರ್ಭದಲ್ಲಿ ಮೂಳಿಗೆ ಮಾರಯ್ಯನವರು ಅತೀತ ಶಕ್ತಿ ಗಳಿಸಿ ವಚನ ವಿಮರ್ಶೆ ಮಾಡಿದುದು ಸದಾ ಸ್ಮರಣೀಯ.

ಲಿಂಗ ದರ್ಶನ ಕರಮುಟ್ಟಿ, ಜಂಗಮ ದರ್ಶನ ಶಿರಮುಟ್ಟಿ, ಆವುದ ಘನವೆಂಬೆ ಆವುದ ಕಿರಿದೆಂಬೆ, ತಾಳ ಸಂಪುಟಕ್ಕೆ ಭಾರದ ಘನವ ಅರ್ಪಿಸ ಹೋದಡೆ ಅರ್ಪಣ ಮುನ್ನವೇ ಇಲ್ಲ, ಗಮನ ನಿರ್ಗಮನವಾಯಿತು. ಈ ಉಭಯ ಭೇದವನರಿಯರಾಗಿ ಜಂಗಮವೇ ಲಿಂಗ, ಕೂಡಲ ಸಂಗಮ ದೇವ.

0: ಶ್ರೀ ಬಸವದೇವರು ಯುವ ವಯಸ್ಸಿನಲ್ಲಿಯೇ ಸನ್ಯಾಸತ್ವ ಸ್ವೀಕರಿಸಿದವರು. ಬಸವ ತತ್ವ ಪ್ರಚಾರಕರು. ಅನುಭವ ಮಂಟಪ ಬಸವ ಕಲ್ಯಾಣದ ನಿವಾಸಿಗಳು. ಕಾಲೇಜು ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಬಸವಾದಿ ಶರಣರ ಜೀವನ ಸಂದೇಶ ಹಾಗೂ ವಚನಗಳಿಂದ ಪ್ರಭಾವಿತರಾದವರು. ಬಸವ ಧರ್ಮ ಪೀಠದಿಂದ ಉಳವಿಯಲ್ಲಿ ಜಂಗಮ ದೀಕ್ಷೆ ಸ್ವೀಕರಿಸಿದ ಬಸವದೇವರು ಮಹಾರಾಷ್ಟ್ರ ಕರ್ನಾಟಕದೆಲ್ಲೆಡೆ ಸಂಚರಿಸಿ ಪ್ರವಚನ, ಮಕ್ಕಳಿಗಾಗಿ ಸಂಸ್ಕಾರ ಶಿಬಿರ, ಆಧ್ಯಾತ್ಮಿಕ ಅಧ್ಯಯನ ಶಿಬಿರಗಳನ್ನು ಆಯೋಜಿಸುತ್ತಾ ಬಸವ ತತ್ವ ಪ್ರಚಾರಕರಾಗಿ ಜನಪ್ರಿಯರಾಗಿದ್ದಾರೆ. ಬನ್ನಿ ಅವರ ವಿಶ್ಲೇಷಣೆಯನ್ನು ಕೇಳೋಣ.
1: 12ನೇ ಶತಮಾನದ ಶರಣ ಸಂಪ್ರದಾಯವು ಮಾನವನ ಆಂತರಿಕ ನಂಬಿಕೆಗಳನ್ನು ಶುದ್ಧಗೊಳಿಸುವ ಮಹತ್ತರ ಆತ್ಮತತ್ವವನ್ನು ಸಾರಿತು. ಲಿಂಗಭೇದ, ಜಾತಿಭೇದ, ವರ್ಣಭೇದ, ಆಶ್ರಮಭೇದಗಳನ್ನು ತೊಡೆದುಹಾಕಲು ಮತ್ತು ಆತ್ಮೋನ್ನತಿಯನ್ನು ಸಾಧಿಸಲು ಬಸವಾದಿ ಶರಣರು ಕೊಟ್ಟ ಕೊಡುಗೆಗಳೇ ಈ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲಗಳು. ಕೇವಲ ಈ ತತ್ವಗಳನ್ನು ಕೊಟ್ಟಿರುವುದಷ್ಟೇ ಅಲ್ಲದೆ ಈ ತತ್ವ ಸಿದ್ಧಾಂತಗಳ ಕುರಿತು ಸ್ಪಷ್ಟ ನಿರ್ಣಯವನ್ನು ಕೂಡ ಅವರು ತಮ್ಮ ವಚನಗಳಲ್ಲಿ ವಿಸ್ತರಿಸಿ ಹೇಳಿದ್ದಾರೆ. ಅಂತೆಯೇ ಅಷ್ಟಾವರಣಗಳಲ್ಲಿ ಬರುವಂತಹ ಇಷ್ಟಲಿಂಗ ಮತ್ತು ಜಂಗಮ ಈ ಎರಡರ ತತ್ವಗಳ ಏಕತ್ವದ ಕುರಿತು ಗುರು ಬಸವಣ್ಣನವರು ತಮ್ಮ ಈ ವಚನದಲ್ಲಿ ಅರ್ಥಪೂರ್ಣವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಲಿಂಗ ದರ್ಶನ ಕರಮುಟ್ಟಿ, ಜಂಗಮ ದರ್ಶನ ಶಿರಮುಟ್ಟಿ, ಆವುದ ಗಣವೆಂಬೆ, ಆವುದ ಕಿರಿದೆಂಬೆ. ಇಲ್ಲಿ ಲಿಂಗ ಎಂದರೆ ಕೇವಲ ಒಂದು ಚಿಹ್ನೆಯಲ್ಲ, ಅದು ಸಚ್ಚಿದಾನಂದ ಸ್ವರೂಪವಾದ ಮಹಾಗಣದ ಸಾಕಾರ ರೂಪ. ಭಕ್ತಿ ಕಾರಣದಿಂದ ಅದು ಸದ್ಗುರುವಿನಿಂದ ಭಕ್ತನ ಕರಸ್ಥಲದಲ್ಲಿ ಇಷ್ಟಲಿಂಗವಾಗಿ ಪ್ರತಿಷ್ಠಾಪಿತವಾಗಿದೆ. ಇದರಿಂದ ಭಕ್ತನಿಗೆ ತನ್ನ ಕೈಗಳಿಂದ ಸ್ಪರ್ಶಿಸಿ ದಿನನಿತ್ಯ ಲಿಂಗ ದರ್ಶನವಾಗುವುದು. ಅದೇ ರೀತಿ ಜಂಗಮ ಎಂದರೆ ಕೇವಲ ವ್ಯಕ್ತಿಯಲ್ಲ, ಇಲ್ಲಿ ಅದು ಜಾತಿ ಸೂಚಕ ಪದವೂ ಅಲ್ಲ. ಜಂಗಮವು ಮಹಾಗಣವೆನಿಸುವ ಪರವಸ್ತುವಿನ ಪ್ರಾಣ ಚೈತನ್ಯ. ಅದು ವಿಶ್ವ ಚೈತನ್ಯದ ಜೀವಂತ ಅಭಿವ್ಯಕ್ತಿ. ಅರಿವು ಮತ್ತು ಆಚಾರಗಳ ಸಾಧನೆಯಿಂದ ಯಾರಲ್ಲಿ ಅನುಭಾವವು ಮಡುಗಟ್ಟಿದೆಯೋ ಆತನೇ ಜನನ ಮರಣ.

ರತ್ನಗಳಿಲ್ಲದ ನಿಜ ಜಂಗಮ. ಆತನೂ ಆ ಮಹಾಗಣದ ಚೈತನ್ಯಾತ್ಮಕ ಸಾಕಾರ ರೂಪವೇ ಆಗಿದ್ದಾನೆ. ಭಕ್ತನು ಇಂತಹ ಅನುಭಾವಿ ಜಂಗಮನ ದರ್ಶನವನ್ನ ಶಿರಮುಟ್ಟಿ ಮಾಡುತ್ತಾನೆ. ಹೀಗೆ ಸದ್ಭಕ್ತನಾದವನು ಲಿಂಗ ಜಂಗಮದ ನಿಜವಾದ ಅರ್ಥವನ್ನು ಅರಿತು ಆಚರಿಸಬೇಕಾಗುತ್ತದೆ. ಆಗ ಈ ಲಿಂಗ ಜಂಗಮದಲ್ಲಿ ಯಾವುದೇ ವ್ಯತ್ಯಾಸ ಕಲ್ಪಿಸಲಾಗುವುದಿಲ್ಲ. ಏಕೆಂದರೆ ಈ ಎರಡೂ ತತ್ವಗಳು ಪರಶಿವನ ಸಾಕಾರ ರೂಪವೇ ಆಗಿವೆ. ತಾಳ ಸಂಪುಟಕ್ಕೆ ಬಾರದ ಗಣವ ಅರ್ಪಿಸ ಹೋದಡೆ ಅರ್ಪಣ ಮುನ್ನವೇ ಇಲ್ಲ, ಗಮನ ನಿರ್ಗಮನವಾಯಿತು ಈ ಉಭಯ ಭೇದವನ್ನರಿಯರಾಗಿ. ಅಂದರೆ ಈ ಉಭಯ ತತ್ವಗಳಾಗಿರುವ ಲಿಂಗ ಜಂಗಮದ ಭೇದವನ್ನು ಅಂದರೆ ಒಳಾರ್ಥವನ್ನು ಅರಿಯದೆ ಅವುಗಳಲ್ಲಿ ವ್ಯತ್ಯಾಸ ಕಲ್ಪಿಸಿ ಶಬ್ದಕಥಿತವಾಗಿರುವ ವಾಕ್ಯರಚನೆಗೆ ಮಾತುಗಳಲ್ಲಿ ಅರ್ಥೈಸಲಾಗದ ಮಹಾಗಣಕ್ಕೆ ಭಕ್ತಿಯನ್ನು ಅರ್ಪಣೆ ಮಾಡಲಿಕ್ಕೆ ಹೋದರೆ ಅದು ಅರ್ಪಣೆ ಎನಿಸಿಕೊಳ್ಳುವುದಿಲ್ಲ. ಮೊದಲೇ ಭೇದ ಕಲ್ಪಿಸಿರುವ ಕಾರಣ ಅಲ್ಲಿ ಭಕ್ತಿಯನ್ನು ಅರ್ಪಿಸಬೇಕೆಂಬ ಗಮನವೂ ನಿರ್ಗಮನವೂ ಆಗಿ ಹೋಗುತ್ತದೆ. ಹೀಗಾಗಿ ಗುರು ಬಸವಣ್ಣನವರು ಮುಂದಿನ ಸಾಲಿನಲ್ಲಿ ತಮ್ಮ ಸ್ಪಷ್ಟ ನಿರ್ಣಯವನ್ನು ಹೇಳುತ್ತಾರೆ. ಜಂಗಮವೇ ಲಿಂಗ ಕೂಡಲ ಸಂಗಮದೇವ. ಅಂದರೆ ಲಿಂಗ ಮತ್ತು ಜಂಗಮ ಎರಡೂ ಬೇರೆ ತತ್ವಗಳಲ್ಲ, ಒಂದೇ ಪರಮತತ್ವದ ಎರಡು ರೂಪಗಳು. ಇಷ್ಟಲಿಂಗವು ಪರಮತತ್ವದ ಸ್ಥಿರ ರೂಪವಾದರೆ ಜಂಗಮವು ಅದೇ ತತ್ವದ ಚಲಿಸುವ ಜೀವಂತ ರೂಪ. ಈ ಅರಿವು ಬಂದಾಗ ಭಕ್ತನಿಗೆ ಲಿಂಗ ಜಂಗಮದಲ್ಲಿ ಹಾಗೂ ಎಲ್ಲ ಜೀವಿಗಳಲ್ಲಿಯೂ ದೈವತ್ವ ಕಾಣುತ್ತದೆ. ಹೀಗಾಗಿ ಲಿಂಗವನ್ನು ಪೂಜಿಸುವಂತೆ ಜಂಗಮನನ್ನು ಗೌರವಿಸಬೇಕು ಎಂಬುದು ಈ ವಚನದ

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ಶರಣಬಸವ ಕೋಳಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
1: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ ಬಸವತತ್ವ ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
3: ಮತ್ತೆ ಭೇಟಿಯಾಗೋಣ.
2: ನಮಸ್ಕಾರ.
3: ನಮಸ್ಕಾರ.
4: ಆಕಾಶವಾಣಿ ಧಾರವಾಡ. ಈಗ ಸಮಯ 7:31:20.
5: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
6: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
5: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
6: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
5: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
6: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
5: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
6: ಸಂಪರ್ಕಿಸಿ
5: 8277583580,
6: 8277583612.

0: ಆಕಾಶವಾಣಿ ಸಮಯ 7:34 ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲಾ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಷ್ಟೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪಶ್ಚಿಮ ಏಷ್ಯಾದ ಸಂಘರ್ಷವನ್ನು ಈ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟೀಯ ಸಂಪನ್ಮೂಲಗಳ ಮೇಲಿನ ಹೊರೆಯನ್ನು ತಗ್ಗಿಸಲು ನಾಗರಿಕರು ಒಗ್ಗಟ್ಟನಿಂದ ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿ ನಿನ್ನೆ ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಜಾಗತಿಕ ಪರಿಸ್ಥಿತಿ ದೇಶದ ಜನರ ಮೇಲೆ ಕನಿಷ್ಠ ಪರಿಣಾಮ ಬೀರುವಂತೆ ಸರ್ಕಾರ ನಿರಂತರ ಪ್ರಯತ್ನ ನಡೆಸುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಅವರು ಪೆಟ್ರೋಲ್, ಡೀಸೆಲ್ ಉಳಿತಾಯ, ಅಡಿಗೆ ಎಣ್ಣೆಯ ಮಿತ ಬಳಕೆ, ಸ್ವದೇಶಿ ಉತ್ಪನ್ನಗಳ ಬಳಕೆ ಸೇರಿದಂತೆ ತಮ್ಮ 7 ಮನವಿಗಳನ್ನು ಪುನರುಚ್ಚರಿಸಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಸ್ಮರಿಸಿದ ಪ್ರಧಾನಿ, ಪಟೇಲರ ಸಂಕಲ್ಪದಿಂದ ಸೋಮನಾಥ ದೇವಾಲಯ ಪುನಶ್ಚೇತನಗೊಂಡು 75 ವರ್ಷ ಸಂದಿರುವುದನ್ನು ನೆನಪಿಸಿಕೊಂಡರು. ಇದೇ ವೇಳೆ ಪಾಟೀದಾರ್ ಸಮುದಾಯದ ಮುಖಂಡರು ಪ್ರಧಾನಿಯವರಿಗೆ ಸರ್ದಾರ್ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು. ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸರ್ದಾರ್ ಧಾಮ್ ಸಂಕೀರ್ಣ 2,000 ವಿದ್ಯಾರ್ಥಿಗಳಿಗೆ ವಸತಿ, ಇ ಲೈಬ್ರರಿ ಮತ್ತು ಸುಸಜ್ಜಿತ ಸಭಾಂಗಣಗಳನ್ನು ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ 15ರಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ 5 ರಾಷ್ಟಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಭೇಟಿಯು ಯುರೋಪ್ ಮತ್ತು ಯುಎಇ ರಾಷ್ಟಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶ ಹೊಂದಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಯುಎಇ ತಲುಪಲಿರುವ ಪ್ರಧಾನಿಯವರು ಅಲ್ಲಿನ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಇಂಧನ ಸಹಕಾರ ಸೇರಿದಂತೆ ಪ್ರಾದೇಶಿಕ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ನಂತರ ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿ ರಾಜ ವಿಲಿಯಂ ಅಲೆಕ್ಸಾಂಡರ್ ಮತ್ತು ಪ್ರಧಾನಿ ರಾಬ್ ಜೆಟ್ಟೆನ್ ಅವರೊಂದಿಗೆ ರಕ್ಷಣೆ, ನಾವೀನ್ಯತೆ ಮತ್ತು ಹಸಿರು ಹೈಡ್ರೋಜನ್ ಕ್ಷೇತ್ರಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಇದೇ 17ರಂದು ಸ್ವೀಡನ್ಗೆ ಪ್ರಯಾಣಿಸಲಿರುವ ಪ್ರಧಾನಿ ಅಲ್ಲಿನ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಪರಿಸರ ಸ್ನೇಹಿ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಬಾಹ್ಯಾಕಾಶ ಸಂಶೋಧನೆಯ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಇದೇ 18ರಂದು ನಾರ್ವೆಯಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತ

0: ಪ್ರಧಾನಿಯೊಬ್ಬರು ನಾರ್ವೆಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅಂತಿಮ ಹಂತದಲ್ಲಿ ಇಟಲಿಗೆ ಭೇಟಿ ನೀಡಿ ಅಧ್ಯಕ್ಷ ಸರ್ಜಿಯೋ ಮಟ್ಟರೆಲ್ಲಾ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಉಭಯ ದೇಶಗಳ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಸರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿಗೆ ಅಧಿಕಾರ ಸ್ವೀಕರಿಸಲಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ ನಾಲ್ವರು ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ ಎರಡನೇ ಅವಧಿಗೆ ಆಯ್ಕೆಯಾಗಿರುವುದಾಗಿದೆ. ಹಿರಿಯ ಬಿಜೆಪಿ ನಾಯಕ ರಂಜಿತ್ ಕುಮಾರ್ ದಾಸ್ ಅವರು ವಿಧಾನಸಭಾ ಸ್ಪೀಕರ್ ಹುದ್ದೆಗೆ ಎನ್ಡಿಎ ಅಭ್ಯರ್ಥಿಯಾಗಲಿದ್ದಾರೆ. ಹಿಮಂತ ಬಿಸ್ವಾ ಸರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಖಾನಾಪಾರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ಈ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಮಿಜೋರಾಂ ಮುಖ್ಯಮಂತ್ರಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ಇತ್ತೀಚೆಗೆ ನಡೆದ 126 ಸದಸ್ಯ ಬಲದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು 1/3 ಬಹುಮತದೊಂದಿಗೆ ಭರ್ಜರಿ ಜಯ ದಾಖಲಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆಗಿನ ಕದನ ವಿರಾಮ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದ್ದು ಅದು ಕೇವಲ ಜೀವರಕ್ಷಕ ವ್ಯವಸ್ಥೆಯ ಮೇಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ತಿಂಗಳುಗಳಿಂದ ನಡೆಯುತ್ತಿರುವ ಯುದ್ದವನ್ನು ಕೊನೆಗಾಣಿಸಲು ಇರಾನ್ ಕಳುಹಿಸಿದ್ದ ಶಾಂತಿ ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ಒಪ್ಪಲು ಸಾಧ್ಯವಿಲ್ಲ ಎಂದು ತಿರಸ್ಕರಿಸಿದ ಮರುದಿನವೇ ಅಧ್ಯಕ್ಷ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ. ಶ್ವೇತಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇರಾನ್ ಪ್ರತಿನಿಧಿಗಳು ಕಳುಹಿಸಿರುವ ಆ ಪ್ರಸ್ತಾವನೆಯನ್ನು ಓದಿದ ನಂತರ ಕದನ ವಿರಾಮ ಅತ್ಯಂತ ದುರ್ಬಲವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. ಫೆಬ್ರವರಿ 28 ಆರಂಭವಾದ ಈ ಯುದ್ದದಿಂದಾಗಿ ಜಾಗತಿಕ ತೈಲ ಪೂರೈಕೆಯ ಪ್ರಮುಖ ಸಮುದ್ರ ಮಾರ್ಗವು ಸ್ಥಗಿತಗೊಂಡಿದ್ದು ಹಲವಾರು ದೇಶಗಳಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಇರಾನ್ ಕಳುಹಿಸಿದ್ದ ಪ್ರಸ್ತಾವನೆಯು ಯುದ್ದದ ಅಂತ್ಯಕ್ಕೆ ದಾರಿಯಾಗಬಹುದು ಎಂಬ ನಿರೀಕ್ಷೆ ಇತ್ತಾದರೂ ಅಧ್ಯಕ್ಷ ಟ್ರಂಪ್ ಅದನ್ನು ಸಂಪೂರ್ಣ ಅಸ್ವೀಕಾರಾರ್ಹ ಎಂದು ತಳ್ಳಿಹಾಕಿದ್ದಾರೆ. ದಕ್ಷಿಣ ದಮ್ದಮ್ ಮುನಿಸಿಪಾಲ್ಟಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರದ ಮಾಜಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಚಿವ ಸುಜಿತ್ ಬಸು ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೋಲ್ಕತ್ತಾದಲ್ಲಿ ಬಂಧಿಸಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಸು ಅವರು ಆರ್ಥಿಕ ಲಾಭದ ಬದಲಾಗಿ ಸುಮಾರು 150 ಅಭ್ಯರ್ಥಿಗಳನ್ನು ವಿವಿಧ ಹುದ್ದೆಗಳಿಗೆ ಶಿಫಾರಸು ಮಾಡಿದ್ದಾರೆ ಎಂದು ಇಡಿ ಅಧಿಕಾರಿಗಳು ಆರೋಪಿಸಿದ್ದಾರೆ. ನಗರಸಭೆಯ ಕೆಲಸ ಕೊಡಿಸಿದ ಪ್ರತಿಯಾಗಿ ಅವರು ಪಡೆದಿರುವ ಅಕ್ರಮ ಹಣದಿಂದ ಫ್ಲಾಟ್ಗಳನ್ನು ಖರೀದಿಸಿರುವುದು ತನಿಖೆಯ ವೇಳೆ ಪತ್ತೆಯಾಗಿದೆ ಎಂದು ಇಡಿ ತಿಳಿಸಿದೆ. ಅಲ್ಲದೆ ಅವರ ನಿಯಂತ್ರಣದಲ್ಲಿರುವ ಬ್ಯಾಂಕ್ ಖಾತೆಗಳಲ್ಲಿ ಭಾರೀ ಪ್ರಮಾಣದ ನಗದು ಜಮೆಯಾಗಿರುವುದನ್ನು ಅಧಿಕಾರಿಗಳು ಗುರುತಿಸಿದ್ದಾರೆ. ಸುಜಿತ್ ಬಸು ಅವರನ್ನು ಇಂದು ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಮೂಲಗಳು ತಿಳಿಸಿವೆ. ಭಾರತದ ಆಹಾರ ದಾಸ್ತಾನು ಹೇರಳವಾಗಿದೆ ಮತ್ತು ದೇಶದಲ್ಲಿ ಯಾವುದೇ ಆಹಾರದ ಕೊರತೆ ಇಲ್ಲ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರೊಂದಿಗೆ ಕೃಷಿ ಪರಿವರ್ತನೆ ಮೂಲಕ ಆರೋಗ್ಯಕ್ಕಾಗಿ ವಿಜ್ಞಾನ ಶ್ರೇಷ್ಠತೆ ಉಪಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಿ ಅವರು ಮಾತನಾಡಿದರು. ಸಚಿವರು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಜಂಟಿಯಾಗಿ ಪ್ರಾರಂಭಿಸಿದ ಈ ಉಪಕ್ರಮವು ಜನರ ಆರೋಗ್ಯಕರ ಜೀವನ ಶೈಲಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸೆಹತ್ ಮಿಷನ್ ಉತ್ಪಾದಿಸುವ ಆಹಾರವು ಜನಸಂಖ್ಯೆಯ ಆರೋಗ್ಯ ಅಗತ್ಯಗಳಿಗೆ ಅನುಗುಣವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಮಾತನಾಡಿ, ಈ ಉಪ

0: ಕಾರ್ಯಕ್ರಮವು ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರದ ಪೂರ್ವಭಾವಿ ತಡೆಗಟ್ಟುವ ಮತ್ತು ಸಮಗ್ರ ವಿಧಾನವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಿದರು. ಆರಂಭಿಕ ರೋಗ ನಿರ್ಣಯ ಮತ್ತು ನಿರಂತರ ಆರೈಕೆಯ ಮೇಲೆ ಹೆಚ್ಚಿನ ಗಮನ ವಹಿಸಲಾಗಿದೆ. ಪೌಷ್ಟಿಕಾಂಶದ ಫಲಿತಾಂಶಗಳನ್ನು ಸುಧಾರಿಸಲು ಮತ್ತು ಸಾರ್ವಜನಿಕರ ಆರೋಗ್ಯವನ್ನು ಬಲಪಡಿಸಲು ದೃಢವಾದ ಪುರಾವೆ ಆಧಾರಿತ ಪರಿಹಾರಗಳನ್ನು ಉತ್ಪಾದಿಸುವ ಗುರಿಯನ್ನು ಹಾಗೂ ರಾಷ್ಟೀಯ ಮಹತ್ವದ 5 ಆದ್ಯತೆಯ ಕ್ಷೇತ್ರಗಳ ಮೇಲೆ ಈ ಮಿಷನ್ ಕೇಂದ್ರೀಕೃತವಾಗಿದೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ದೋಹ್ರಿಘಾಟ್ ಔರ್ನಿಹಾರ್ ಪ್ಯಾಸೆಂಜರ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ರೈಲು ಸೇವೆಯು ಮೌ ಮತ್ತು ಘಾಜಿಪುರ ಜಿಲ್ಲೆಗಳಲ್ಲಿ ಪ್ರಯಾಣಿಕರಿಗೆ ಕೈಗೆಟುಕುವ ಸುರಕ್ಷಿತ ಮತ್ತು ಆರಾಮದಾಯಕ ಸಂಪರ್ಕವನ್ನು ಒದಗಿಸುತ್ತದೆ. ರೈಲನ್ನು ಶೀಘ್ರದಲ್ಲೇ ವಾರಣಾಸಿಯವರಿಗೆ ವಿಸ್ತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಉತ್ತರ ಪ್ರದೇಶದಲ್ಲಿ ಪ್ರಗತಿಯಲ್ಲಿರುವ ಪ್ರಮುಖ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಸಚಿವರು ವಿವರಿಸಿದರು. ಗಂಗಾನದಿಯ ದಕ್ಷಿಣಕ್ಕೆ ಪ್ರಯಾಗ್ರಾಜ್ ಕಾನ್ಪುರ್ ಆಗ್ರಾ ದೆಹಲಿ ಮಾರ್ಗದಲ್ಲಿ ಪ್ರಮುಖ 4 ಮಾರ್ಗದ ಕಾರಿಡಾರ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ವಿಕೆಟ್ಗಳ ಜಯ ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 210 ರನ್ ಗಳಿಸಿತು. ಪ್ರತಿಯಾಗಿ 211 ರನ್ಗಳ ಗುರಿ ಬೆನ್ನತ್ತಿದ್ದ ಡೆಲ್ಲಿ ತಂಡ 19 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 216 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟೆಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪಂಜಾಬ್ ಕಿಂಗ್ಸ್ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇಂದು ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ ಬೆಳಗಿನ ಚಿತ್ರಗೀತೆ ಸಮಯವಿದು.

ಪಿಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಸ್ವರದಲ್ಲಿದ್ದ ಬೆಟ್ಟದ ಹೂ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಸ್ವರ್ಣಗೌರಿ ಚಿತ್ರದ ಗೀತೆ, ಗಾಯಕಿ ಎಸ್ ಜಾನಕಿ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಎಸ್ ಜಾನಕಿ ಸಂಗಡಿಗರೊಂದಿಗೆ ಸ್ವರ ನೀಡಿರುವ ರಂಗನಾಯಕಿ ಚಿತ್ರದ ಗೀತೆ

ಎಸ್ ಜಾನಕಿ ಹಾಗೂ ಸಂಗಡಿಗರ ಸ್ವರದಲ್ಲಿದ್ದ ರಂಗನಾಯಕಿ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

0: is set to open next year in the Mayfair building where the band recorded its final album and played its last gig, reports the Hindustan Times. And with that, it's back to you, Abhishek.
1: Thank you, Pramod. And now, before we end the bulletin, the headlines once again. Prime Minister Narendra Modi urges people to save fuel and reduce use of foreign products and bid to save forex amid West Asia crisis. Senior BJP leader Himanta Biswa Sarma to be sworn in as Chief Minister of Assam in Guwahati today. Four ministers, two from BJP and one each from AGP and BPF, to also take oath. EDRS former West Bengal Minister Sujit Basu in connection with South Domdom municipality recruitment scam. Prime Minister Narendra Modi to be on a 6-day visit to UAE, Netherlands, Sweden, Norway and Italy beginning Friday. US President Donald Trump says ceasefire with Iran is at its weakest and on massive life support. And Bangladesh forms committee to probe reason behind national cricket team's withdrawal from ICC Men's T20 World Cup in India. And with that, we end the morning news. Have a nice day.
2: ಮುನ್ನೂರ ತೊಂಬತ್ತೆರಡು ಪಾಯಿಂಟ್ ಒಂದು ಆರು ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ಡಿಜಿಟಲ್ ಪ್ರಸಾರ, 756 ಕಿಲೋಹರ್ಟ್ಸ್ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಕರ್ನಾಟಕ ಸಂಗೀತ ಕಾರ್ಯಕ್ರಮ.
3: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ಸ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1-800-309-0309. ಟೇಕ್ ಕೇರ್.
4: ಹಲೋ ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
5: ಮತ್ತೆ
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
6: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
5: ಸರ್ ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
6: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
4: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
5: ಸರ್ 2 ಲಕ್ಷ
7: ಏನಾಯ್ತಪ್ಪ?
5: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
4: ಅರೆ,
5: ಕಟ್ ಮಾಡಿದ್ರು.
7: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
5: ಫ್ರಾಡ್?
7: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
6: ಹಣ ಕಳ್ಕೊಳ್ತೀರಾ.
8: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕದ್ರಿ ಗೋಪಾಲನಾಥ ಅವರಿಂದ ಸ್ಯಾಕ್ಸೋಫೋನ್ ವಾದನ. ಮೊದಲಿಗೆ ಕೇಳಿ ರಾಗ್ ಜೌನ್ಪುರಿ, ಆದಿತಾಳ ಪುರಂದರದಾಸರ ಕೃತಿ.

ಕದ್ರಿ ಗೋಪಾಲನಾಥ್ ಅವರ ಸ್ಯಾಕ್ಸೋಫೋನ್ ವಾದನದಲ್ಲಿ ಇದುವರೆಗೆ ಜಾನ್ಪುರಿ ರಾಗ ಆದಿತಾಳ ಪುರಂದರದಾಸರ ಕೃತಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಹಿಂಡೋಲಂ ರಾಗದಲ್ಲಿ ಆದಿತಾಳ, ಸ್ವಾತಿ ತಿರುನಾಳವರ ರಚನೆ.

ಹಿಂಡೋಲಂ ರಾಗ ಆದಿತಾಳದಲ್ಲಿದ್ದ ಸ್ವಾತಿ ತಿರುನಾಳ್ ಅವರ ರಚನೆ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಕಲ್ಯಾಣ ವಸಂತರಾಗ ರೂಪಕಂತಾಳ ತ್ಯಾಗರಾಜರ ಕೃತಿ.

ಇದುವರೆಗೆ ಕದ್ರಿ ಗೋಪಾಲನಾಥ್ ಅವರ ಸ್ಯಾಕ್ಸೋಫೋನ್ ವಾದನದಲ್ಲಿ ಕಲ್ಯಾಣ ವಸಂತರಾಗ ರೂಪಕಂತಾಳ ತ್ಯಾಗರಾಜರ ಕೃತಿ ಕೇಳಿದಿರಿ. ಕರ್ನಾಟಕಿ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಈಗ ಸಮಯ 9:55.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50ಕ್ಕೆ. ಈ ಸಲದ ಎಸ್ಡಿಎಂ ಡಾಕ್ಟರ್
2: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
1: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-1414, 244-344-1515, 244-344-1416, ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50ಕ್ಕೆ.
3: ನಲ್ಮೆಯ ಕೇಳುಗರೆ, ಬಾನುಲಿ ಭಿತ್ತಿಯಿಂದ ವಿನೂತನ ವಿಶೇಷ ಕಾರ್ಯಕ್ರಮ.
4: ಹೌದು ಕೇಳುಗರ, ಇವರು ನಮ್ಮ ನಿಮ್ಮ ನಮ್ಮೆಲ್ಲ

0: ಮೆಚ್ಚಿನ ಅಚ್ಚ ಧಾರವಾಡ ಕನ್ನಡದ ಗಂಡು ಭಾಷೆ
1: ಬಾನುಲಿ ಭಿತ್ತಿಯಿಂದ ಹಿರಿಯ ಕಲಾವಿದರ, ಆಕಾಶವಾಣಿ ನಿವೃತ್ತ ಅಧಿಕಾರಿಗಳ, ಅಭಿಮಾನಿ ಕೇಳುಗರ, ಭಾಗವಹಿಸಿದ ಪ್ರಸಿದ್ಧ ವೈದ್ಯರ, ಹೀಗೆ ಇನ್ನೂ ನೂರಾರು ಅಭಿಮಾನಿಗಳ ಬುತ್ತಿಯಿಂದ ನೆನಪುಗಳ ರಸದೌತಣ.
2: ನೆನಪುಗಳ ಮಾತು ಮಧುರ.
3: ಆಕಾಶವಾಣಿಯಲ್ಲಿ ನಾನು ಕೇಳದಷ್ಟು ಭಾಷಣಗಳಾಗ್ಲಿ ಅಥವಾ ದೊಡ್ಡ ದೊಡ್ಡ ಮನುಷ್ಯರ ಒಂದು ಸಂದರ್ಶನಗಳಾಗ್ಲಿ, ಇವು ಒಂಥರ ಜೀವನವನ್ನೇ ಬದಲಾಯಿಸುವಂಥದ್ದು.
1: ಬಾನುಲಿ ಭಿತ್ತಿಯಿಂದ ಬುತ್ತಿಯ ಸವಿತುತ್ತು ಇದು ನಿಮಗಾಗಿ.
4: ಎಲ್ಲರ ಜೊತೆಯ ನಿಲ್ಲುವ ಕಲೆಯ ಜೀವನ ಜನುಮವೇ.
1: ಶ್ರೋತೃಗಳೇ, ಬನ್ನಿ ಕೇಳೋಣ, ಸವಿಯೋಣ. ಪ್ರತಿ ಶನಿವಾರ ಬೆಳಗ್ಗೆ 8:30 ಹಾಗೂ ಮಂಗಳವಾರ ರಾತ್ರಿ 9:30 ಮರುಪ್ರಸಾರವಾಗುವುದು. ತಪ್ಪದೇ ಕೇಳಿ ಬಾನುಲಿ ಭಿತ್ತಿಯಿಂದ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
5: ಆಕಾಶವಾಣಿ ಧಾರವಾಡ. ಈಗ ಯಮುನಾ ಆರ್ ಬೆಳಗಲಿ ಅವರಿಂದ ಸುಗಮ ಸಂಗೀತ, ಜೊತೆ ವಾದ್ಯಗಾರರು ತಬಲಾ ಪಂಡಿತ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್, ವಯಲಿನ್ನಲ್ಲಿ ಶಂಕರ ಟಿ ಕಬಾಡಿ. ಮೊದಲಿಗೆ ಕೇಳಿ ಪುರಂದರದಾಸರ ಕೃತಿ.

0: ಯಮುನಾ ಆರ್ ಬೆಳಗಲಿ ಅವರ ಸುಗಮ ಸಂಗೀತದಲ್ಲಿ ಇದುವರೆಗೆ ಪುರಂದರದಾಸರ ಕೃತಿ ಹಾಗೂ ಜಿವಿ ಕುಲಕರ್ಣಿ ಅವರ ರಚನೆ ಕೇಳಿದಿರಿ. ಜೊತೆ ವಾದ್ಯಗಾರರು ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್, ವಯಲಿನ್ನಲ್ಲಿ ಶಂಕರ್ ಟಿ ಕಬಾಡಿ. ಸುಗಮ ಸಂಗೀತ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾದಲ್ಲಿ ಮೊದಲಿಗೆ ಕೇಳಿ ವ್ಯಾಸರಾಯರ ಕೃತಿ. ಧ್ವನಿ ನೀಡಿದ್ದಾರೆ ರೇವತಿ ರಾಘವೇಂದ್ರ.

0: ಸ್ಥಳದ ಎಸ್ಡಿಎಂ ಡಾಕ್ಟರ್.
1: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
0: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
2: ಆಕಾಶವಾಣಿ ಧಾರವಾಡ, ಈಗ ಸಮಯ 9:30:20. ಇದೀಗ ಈ ವಾಣಿಜ್ಯ ಜಾಹೀರಾತುಗಳ ನಂತರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
3: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
4: ಹೇಳಿ.
3: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
4: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
3: ಆದ್ರೆ ಇದನ್ನು ಹೇಗೆ ಮಾಡೋದು?
4: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
3: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
4: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
3: ಅಷ್ಟೇ?
4: ಅಷ್ಟೇ.
3: ಗೊತ್ತಾಯ್ತು.
4: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
3: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
7: ಪರೀಕ್ಷಾ ಏಕ ಐಸಾ ಅವಸರ ಹೈ ಔರ್ ಪರೀಕ್ಷಾ ಕೆ ಲಿಯೆ ಹೆಲ್ದಿ ಕಂಪಿಟಿಷನ್ ಕಿ ಭಾವನಾ ಹಮಾರಿ ತಯಾರಿ ಕೋ ಔರ್ ಬೆಹತರೀನ್ ಬನಾತಿ.
6: NCPCR ಆಯೋಜಿತ ಕರ್ ರಹಾ ಹೈ ಪರೀಕ್ಷಾ ಪರ್ವ್, ಜಿಸ್ಕೆ ಲೈವ್ ಸೆಷನ್ ಕೆ ದೌರಾನ್ ಆಪ್ ಪರೀಕ್ಷಾ ಸೆ ಸಂಬಂಧಿತ ಪ್ರಶ್ನ ಎಕ್ಸ್ಪರ್ಟ್ ಸೆ ಪೂಛ್ ಸಕ್ತೆ ಹೈ, ಜೋ ಕಿ 23 April ಸೆ 23 May ತಕ್ ಚಲೆಂಗೆ. ಅಧಿಕ ಜಾನ್ಕಾರಿ ಕೆ ಲಿಯೆ www.ncpcr.gov.in ಪರ್ ಲಾಗಿನ್ ಕರಿ.

0: ಇದುವರೆಗೆ ಅರ್ಪಣಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हार्ट फिशर के बंदागा एक्सपीरियंस मेक्स ऑल द डिफरेंस। 25 इयर्स लेगेसी ओंदिगे नारायणा हेल्थ सिटी एक्सपर्ट अडल्ट एंड पीडियाट्रिक कार्डियक स्पेशलिस्ट अन्नु ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್. ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀಳಗಿ ಹಾಗೂ ಧಾರವಾಡ.
3: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
2: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
3: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
2: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
3: ವಿಶಾಲವಾದ ಕ್ಯಾಂಪಸ್,
2: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
3: ಆಟದ ಮೈದಾನ,
2: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
3: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
2: 8123042637.
4: ನಂದನ ಕಾರ್ಯಕ್ರಮದ ಆರಂಭದ ಗೀತೆ ಪ್ರೀತಿ ಚಿತ್ರದ್ದು. ಕೇಳಿ ಬರಲಿರುವ ಸ್ವರ ಎಸ್ ಜಾನಕಿಯವರದು.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
0: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-1414, 244-344-1415, 244-344-1416, STD ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
2: ಆಕಸ್ಮಿಕ ಚಿತ್ರದ ಗೀತೆ, ಮೂಡಿ ಬರಲಿರುವ ಸ್ವರ ಡಾಕ್ಟರ್ ರಾಜ್ಕುಮಾರ್ ಅವರದು.

0: ನಲ್ಮೆಯ ಕೇಳುಗರೆ, ಬಾನುಲಿ ಭಿತ್ತಿಯಿಂದ ವಿನೂತನ ವಿಶೇಷ ಕಾರ್ಯಕ್ರಮ.
1: ಹೌದು ಕೇಳುಗರ, ಇವರು ನಮ್ಮ ನಿಮ್ಮ ನಮ್ಮೆಲ್ಲರ ಮೆಚ್ಚಿನ ಅಚ್ಚ ಧಾರವಾಡ ಕನ್ನಡದ ಗಂಡು ಭಾಷೆ
0: ಬಾನುಲಿ ಭಿತ್ತಿಯಿಂದ. ಹಿರಿಯ ಕಲಾವಿದರ, ಆಕಾಶವಾಣಿ ನಿವೃತ್ತ ಅಧಿಕಾರಿಗಳ, ಅಭಿಮಾನಿ ಕೇಳುಗರ, ಭಾಗವಹಿಸಿದ ಪ್ರಸಿದ್ಧ ವೈದ್ಯರ, ಹೀಗೆ ಇನ್ನೂ ನೂರಾರು ಅಭಿಮಾನಿಗಳ ಬುತ್ತಿಯಿಂದ ನೆನಪುಗಳ ರಸದೌತಣ.
2: ನೆನಪುಗಳ ಮಾತು ಮಧುರ.
3: ಆಕಾಶವಾಣಿಯಲ್ಲಿ ನಾನು ಕೇಳದಷ್ಟು ಭಾಷಣಗಳಾಗ್ಲಿ ಅಥವಾ ದೊಡ್ಡ ದೊಡ್ಡ ಮನುಷ್ಯರ ಒಂದು ಸಂದರ್ಶನಗಳಾಗ್ಲಿ, ಇವು ಒಂಥರ ಜೀವನವನ್ನೇ ಬದಲಾಯಿಸುವಂಥದ್ದು.
0: ಬಾನುಲಿ ಭಿತ್ತಿಯಿಂದ ಬುತ್ತಿಯ ಸವಿತುತ್ತು ಇದೋ ನಿಮಗಾಗಿ.
4: ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ.
0: ಶ್ರೋತೃಗಳೇ, ಬನ್ನಿ ಕೇಳೋಣ, ಸವಿಯೋಣ. ಪ್ರತಿ ಶನಿವಾರ ಬೆಳಗ್ಗೆ 8:30 ಹಾಗೂ ಮಂಗಳವಾರ ರಾತ್ರಿ 9:00

0: 8:30 ಮರುಪ್ರಸಾರವಾಗುವುದು. ತಪ್ಪದೇ ಕೇಳಿ ಬಾನುಲಿ ಭಿತ್ತಿಯಿಂದ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಪೊಲೀಸ್?
2: ಮಿಸ್ ಸೀಮಾ?
1: ಹೌದು.
2: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
1: ಯಾಕೆ ಆದ್ರೆ?
2: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
2: 1,00,000 ಕೊಡಿ, ಬಚಾವಾಗ್ತೀರಾ.
1: ಅಷ್ಟೊಂದ್ ಹಣ?
2: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
3: ಹಲೋ ಮಮ್ಮ.
1: ಹಾಯ್.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हार्ट फिशर के बंदागा एक्सपीरियंस मेक्स ऑल द डिफरेंस। 25 इयर्स लेगेसी ओंदिगे नारायणा हेल्थ सिटी एक्सपर्ट अडल्ट एंड पीडियाट्रिक कार्डियक स्पेशलिस्ट अन्नु जोतेगे तंदिदे अडवांस टेक्नोलॉजी मत्तु प्रूवन आउटकम्स प्रिवेंटिव हार्ट चेकअप्स निंदा मोस्ट कॉम्प्लेक्स कार्डियक कंडीशंस वरेगे यादेरलि ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1-800-309-0309. ಟೇಕ್ ಕೇರ್.
2: ತ್ವರೆ ದುಜೀವಿ ಸಬಹುದೆ ಹರಿ ನಿನ್ನ ಚರಣಗಳ.
3: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
4: ಜಪವ ಮಾಡಿದರೇನು, ತಪವ ಮಾಡಿದರೇನು?
5: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕದೀಪ.
6: ಅರಿತು ನಡೆಯಲಿ ಬೇಕು ನರಕಾಯ ಮೆತ್ತಿದ ಮೇಲೆ.
3: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
5: ಕನಕದೀಪ ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಬಂಗಾರದ ಹೂ ಚಿತ್ರದ್ದು. ಇವುಗಳ ಸ್ವರಗಳು ಪಿ ಸುಶೀಲ ಹಾಗೂ ಎಸ್ ಜಾನಕಿ ಅವರದು.

0: ಬಿಸಿಲ ಧಗೆಯಿಂದ ತಪ್ಪಿಸಿಕೊಳ್ಳಲು ಸರಳ ಉಪಾಯಗಳು.
1: ಬಿಸಿಲಿಗೆ ಬಾಡಿದ ಹೂವಂತೆ
0: ದೇಹವನ್ನು ತಂಪಾಗಿ ಇಡಲು ಕಲ್ಲಂಗಡಿ, ಸೌತೆಕಾಯಿ, ಎಳನೀರು, ಮಜ್ಜಿಗೆ, ನಿಂಬೆ ಪಾನಕ ಹೀಗೆ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಿ. ಕರಿದ ಮಸಾಲೆಯುಕ್ತ ಆಹಾರ ಕಡಿಮೆ ಮಾಡಿ. ಋತುಮಾನಕ್ಕೆ ತಕ್ಕಂತೆ ಸಿಗುವ ತಾಜಾ ಹಣ್ಣುಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಅತಿಯಾದ ಕೆಫಿನ್ ಸೇವನೆ ತಪ್ಪಿಸಿ. ದಿನಕ್ಕೆ 3-4 ಲೀಟರ್ ನೀರು ಕುಡಿಯುವುದು ಅತ್ಯಗತ್ಯ. ಸಡಿಲವಾದ ಹತ್ತಿಯ ಬಟ್ಟೆಗಳನ್ನೇ ಧರಿಸಿ. ಬಿಸಿಲ ಧಗೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ.
2: ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್.
3: ಕಸ್ತೂರಿ ನಿವಾಸ ಚಿತ್ರದ ಗೀತೆಗಾಗಿ ಕೇಳಿ ಬರಲಿರುವ ಸ್ವರ ಜಿ ಕೆ ವೆಂಕಟೇಶ್ ಅವರದು.

0: ಶ್ರೋತೃಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್:
1: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
0: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-1414, 244-344-1515, 244-344-1416, ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
2: ಘಂಟಸಾಲ ಅವರು ಹಾಡಿರುವ ಗಾಳಿಗೋಪುರ ಚಿತ್ರದ ಗೀತೆ

ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ ಇದೀಗ ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
2: ನಿಸರ್ಗ ಜ್ಞಾನಾಮೃತ
3: ಭಾವಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಶಿವಾನಂದ ಪಾಟೀಲ್ ಮತ್ತು ಕೆಎಂ ಕುಸುಮಾವರಯುಗಳ ಸ್ವರಗಳಲ್ಲಿ ಡಾಕ್ಟರ್ ಡಿಎಸ್ ಕರ್ಕಿಯವರ ರಚನೆ.

0: ವಿವಿಧ ಕಲಾವಿದರ ಸ್ವರದಲ್ಲಿದ್ದ ಭಾವಗೀತೆಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ?
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
2: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.

0: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
1: ಫ್ರಾಡ್?
0: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
3: RBI ಹೇಳುತ್ತೆ,
0: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಹುಬ್ಬಳ್ಳಿಯ ಗಣೇಶ್ ಓಂಕಾರಪ್ಪ ಸಿಂಧೆ ಮತ್ತು ಸಂಗಡಿಗರಿಂದ ಗೊಂದಲಿಗರ ಪದ.

ಅಜ್ಞಾನ ಕ್ವಾಣಕ್ಕ ಮುಂದ ಮಾಡಿದೆ, ಜ್ಞಾನೆಂಬ ಸುತರ ಹಗ್ಗ ಹಚ್ಚಿದೆ, ಓ ಎಂಬ ಬುಡ ಬೂಡು ವಾದ್ಯ ಮಾಡಿದೆ, ಆಕಾರಕ್ಕೆ ಬಂದು

ತ್ರಿಶೂಲಯಂಬುವ ಬಡಗಿಯ ಹಿಡದೆ ಬಡಗಿಯ ಹಿಡದೇನ ಬಡಗಿಯ ತ್ರಿಶೂಲ ಎಂಬುವ ಬಡಗಿಯ ಹಿಡಿದೆ ಬಡಗಿಯ ಹಿಡದೇನ ಬಡಗಿಯ ಹಿಡದೆ ಬ್ರಹ್ಮ ಕಪಾಳ ಜೂಳಗಿ ಮಾಡಿದೆ ಜ್ಞಾನ ತಪ್ಪಿ ಕೋಣ ಅರಿಯದೆ ನಾನು ಶ್ವಾನನಂತ

ಮನವೆಂಬ ಮರಕಾಟ ಮರಕ ಸುತ್ತಿದೆ, ಅದಕ್ಕ ಕೋರಿಯ ಮರಕ ಸುತ್ತಿದೆ. ಮನ ಎಂಬ ಮನಕಾಟ ಮರಕ ಸುತ್ತಿದೆ, ಅದಕ್ಕ ಕೋರಿಯ ಮರಕ ಸುತ್ತಿದೆ. ಜ್ಞಾನ ಎಂಬುವ ಆಕಳ ಹಿಡಿಕೊಂಡು ಹಠ ಎಂಬುವ

ಹಗ್ಗದ ಕೊರಳಿನ ಮರಕ ಸುತ್ತಿದೆ, ಅದಕ್ಕ ಕೋರಿಯ ಮರಕ ಸುತ್ತಿದೆ. ಕಾಸೈ ಶಾಳ್ಯರ ಮೇಳ್ಯಾಗ ಇದ್ದೇ ಭೀಮು ಬಸ್ಸಯ್ಯ ಹಿಂಗ ಹೇಳ್ಯಾರ ಖುದ್ದೇ.

ಹುಬ್ಬಳ್ಳಿಯ ಗಣೇಶ್ ಓಂಕಾರಪ್ಪ ಸಿಂಧೆ ಮತ್ತು ಸಂಗಡಿಗರಿಂದ ಗೊಂದಲಿಗರ ಪದ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ರೋಣ ತಾಲೂಕಿನ ಕರ್ಕಿಕಟ್ಟಿಯ ಬಸವಣ್ಣವ್ವ ಗೌಡ್ರ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ.

ರೋಣ ತಾಲೂಕಿನ ಕರ್ಕಿಕಟ್ಟಿಯ ಬಸವಣ್ಣೇವ ಗೌಡ್ರ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯದಾಗಿ ಗೋಕಾಕ್ ತಾಲೂಕು ಪಾಮಲ್ದಿನ್ನಿಯ ಕಲ್ಲೋಳಪ್ಪ ಭಜಂತ್ರಿ ಮತ್ತು ತಂಡದವರಿಂದ ತಾಸೆವಾದನ.

ಎಂಟು ಮಾತ್ರ ಆದಿತಾಳ ಭೀಂಪಲಾಸ ರಾಗದಲ್ಲಿ ಇದುವರೆಗೆ ತಾಸೆವಾದನ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಗೋಕಾಕ್ ತಾಲೂಕು ಪಾಮಲ್ದಿನ್ನಿಯ ಕಲ್ಲೋಳೆಪ್ಪ ಭಜಂತ್ರಿ ಮತ್ತು ತಂಡದವರು. ಜನಪದ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಸಮಯ ಸರಿಯಾಗಿ 11 ಗಂಟೆ. ಈ ಒಂದು ವಾಣಿಜ್ಯ ಜಾಹೀರಾತಿನ ನಂತರ ಸ್ಮೃತಿ ಪಟಲದಿಂದ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಾಹಿತಿ ಬೂಸ್ನೂರ್ ಮಠ್ ಅವರೊಂದಿಗೆ ನಡೆಸಿದ ಮಾತುಕತೆ ಹಾಗೂ ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ ಅವರನ್ನ ಕುರಿತಂತೆ ನಾಡೋಜ ಚನ್ನವೀರ್ ಕಣವಿ ಅವರು ನಡೆಸಿದ ಮಾತುಕತೆಯ ಆಯ್ದ ಭಾಗಗಳನ್ನ ನಿಮಗೆ ಕೇಳಿಸ್ತಾ ಇದ್ದೀವಿ. ಪ್ರೊಫೆಸರ್ ಸಂ ಶಿ ಬೂಸ್ನೂರ್ ಮಠ್ ಇವರು ಕನ್ನಡ ಸಾಹಿತ್ಯ ಲೋಕದ ಮಹಾನ್ ಸಾಹಿತಿಗಳಲ್ಲಿ ಒಬ್ಬರು. ಅವರ ಶೂನ್ಯ ಸಂಪಾದನೆಯ ಪರಾಮರ್ಶೆ ಮತ್ತು ಭವ್ಯಮಾನವ ಈ ಮೊದಲಾದ ಕೃತಿಗಳು ಕನ್ನಡದ ಶ್ರೇಷ್ಠ ಸಾಹಿತ್ಯಿಕ ಕೊಡುಗೆಗಳು ಅಂತನಿಸಿವೆ. ಪ್ರೊಫೆಸರ್ ಸಂ ಶಿ ಬೂಸ್ನೂರ್ ಮಠ್ ಅವರು 1910 ನವೆಂಬರ್ 7 ಧಾರವಾಡ ಜಿಲ್ಲೆಯ ರೋಣ ತಾಲೂಕಿನ ನಿಡಗುಂದಿಯಲ್ಲಿ ಜನಿಸಿದ್ರು. ಇವರು ಬೆಳಗಾವಿಯ ಲಿಂಗರಾಜ್ ಕಾಲೇಜ್ ಮತ್ತು ಧಾರವಾಡದ ಕರ್ನಾಟಕ ಕಾಲೇಜ್ಗಳಲ್ಲಿ ಅಧ್ಯಾಪಕ ವೃತ್ತಿಯನ್ನ ಪ್ರಾರಂಭಿಸಿ 23 ವರ್ಷಗಳವರೆಗೆ ಲಿಂಗರಾಜ್ ಕಾಲೇಜ್ನಲ್ಲಿ ಸೇವೆ ಸಲ್ಲಿಸಿ ನಂತರ 1966 ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾದರು. ನಂತರ 1976 ಸೇವಾನಿವೃತ್ತಿಯನ್ನ ಹೊಂದಿದರು. ಪ್ರೊಫೆಸರ್ ಸಂ ಶಿ ಬೂಸ್ನೂರ್ ಮಠ್ ಅವರು ಒಟ್ಟು 13 ಕೃತಿಗಳನ್ನ ರಚಿಸಿದ್ದಾರೆ. ಸಂಖ್ಯೆ ಕಡಿಮೆ ಆದರೂ ಕೂಡ ಇವು ಸತ್ವದಲ್ಲಿ ಹಿರಿಯ ಕೃತಿಗಳಾಗಿವೆ. ಅವುಗಳಲ್ಲಿ ಶೂನ್ಯ ಸಂಪಾದನೆಯ ಪರಾಮರ್ಶೆ ಮತ್ತು ಭವ್ಯಮಾನವ ಸೃಜನಾತ್ಮಕ ಕೃತಿಗಳು. ಬೂಸ್ನೂರ್ ಮಠರ ಭವ್ಯಮಾನವ ಕಥೆಯನ್ನ ಇತಿಹಾಸದಿಂದಲೇ ಆಯ್ದಿದ್ದಾರೆ. 12ನೇ ಶತಮಾನದಲ್ಲಿ ಬದುಕು ಮಾಡಿದ ಮಹಾಮಾನವರಲ್ಲಿ ಒಬ್ಬರಾದ ಅಕ್ಕನ ಆಧ್ಯಾತ್ಮ ಜೀವನವನ್ನ ಕೈಗೆತ್ತಿಕೊಂಡಿದ್ದಾರೆ. ಅಕ್ಕನವರ ಅತ್ಯಂತ ಜನಪ್ರಿಯ ಕಥೆಗೆ ಗುರು ಚನ್ನಮಲ್ಲ ಮತ್ತು ಶಿಷ್ಯ ಗಿರಿಮಲ್ಲರ ಕಥೆಗಳನ್ನ ಜೋಡಿಸಿದ್ದಾರೆ. ಗುರುಮಲ್ಲರು ಲೋಕಲೋಕಗಳನ್ನ ಕಲೆ ವಿಜ್ಞಾನಗಳನ್ನ ಬಲ್ಲ ಮೇಧಾವಿ ಪುರುಷರಾಗಿ ಇಲ್ಲಿ ಚಿತ್ರಿತರಾಗಿದ್ದಾರೆ. ಬೂಸ್ನೂರ್ ಮಠ್ ಅವರ ಶೂನ್ಯ ಸಂಪಾದನೆಯ ಪರಾಮರ್ಶೆ ಎಂಬ ವಿಷಯದ ಬಗ್ಗೆ ಕನ್ನಡದ ಖ್ಯಾತ ಲೇಖಕ ಸಾಹಿತಿ ಡಾಕ್ಟರ್ ಎಂಎಸ್ ವೃಷಭೇಂದ್ರ ಸ್ವಾಮಿ ಅವರು 24/7/1973 ಆಕಾಶವಾಣಿಗಾಗಿ ಸಂದರ್ಶಿಸಿದ ಕೆಲವು ಸಂದರ್ಶನದ ಭಾಗಗಳನ್ನು ನಿಮಗೆ ಈಗ ಕೇಳಿಸುತ್ತಿದ್ದೇವೆ.
1: ಶೂನ್ಯ ಸಂಪಾದನೆ ಎನ್ನುವ ಗ್ರಂಥ, ಅದಕ್ಕೊಂದು ವಿಮರ್ಶಾತ್ಮಕವಾದಂತಹ ಪರಾಮರ್ಶೆ, ಇದನ್ನು ಬರೀಬೇಕು ಅನ್ನೋದು ತಮಗೆ ಯಾವಾಗ ಉಂಟಾಯಿತು?
2: ಶೂನ್ಯ ಸಂಪಾದನೆ ಅಂತೂ ಮೊದಲಾಗಿ ಹೋಯ್ತು. ಹಿಂದಗಡೆ ಪರಾಮರ್ಶೆ ಬರೀಬೇಕಂತಂದ್ರೆ ಅದು ನಾನು ಶೂನ್ಯ ಸಂಪಾದನೆ ಎಡಿಟ್ ಮಾಡಿದ ಕಾಲಕ್ಕೆ ಅದಕ್ಕೆ ಏನೂ ನಾ ಬರಲಿಲ್ಲ. ಅದನ್ನು ಅದ್ರ ಮೇಲೆ ಒಂದು ವರ್ಕ್ ಮಾಡ್ಬೇಕಂತನ್ನೋ ವಿಚಾರನೇ ಇತ್ತು. ಆಮೇಲೆ ಒಂದು 100 ಪುಟದೊಳಗೆ ಬರೆದು ಬಿಡಬೇಕು, ಅದನ್ನು ಏನಾದರೂ ಮಾಡ್ಬೇಕಂತ ಹೇಳಿ ನನ್ನ ವಿಚಾರ ಇತ್ತು. ಆಮೇಲೆ ನಮ್ಮ ಮಾಡವಾಡ್ರು ಬಂದರು, ಅದನ್ನು ಒಂದು ಸ್ವಲ್ಪ ಓದಿ ತೋರಿಸಿದೆ. ಅವ್ರು ಏನೋ ಆನಂದ ಆಯ್ತು, ಏನ್ರಿ ಬರೆಯೋದು ಬರೀತೀರಿ, ಒಂದು ದೊಡ್ಡದು ಒಂದು 700 ಪುಟ ಬರದ ಬಿಡ್ರಿ ಅಂದ್ರೆ ಅವರು. ಡಿಲಿಟ್ ಡಿಗ್ರಿ ಸಿಗ್ತೈತಿ, ಅದು ಸಿಗ್ತೈತಿ, ಇದು ಸಿಗ್ತೈತೆ ಅಂತ ಹೇಳ್ತಿಲ್ಲ ಹೇಳಿದರು. ಅದ್ರಾದ್ರಾಗಲ್ಲ ಯಾಕಂತ ಹೇಳ್ತಿಳಿದು ನಾನು, ನಾವು ಅದೇನೋ ಒಂದು ಹುಚ್ಚು, ಅದು ಬರದ ಬಿಡ್ಬೇಕಂತ ಹೇಳ್ತಿಳಿದು ನಾನು ಬರೆಯಕ್ಕೆ ಹತ್ತೆ. ಅದಕ್ಕೆ ಅದು ದೊಡ್ಡ ಗ್ರಂಥ ಆಗಿ.
1: ಅದಕ್ಕೆ ನನಗನ್ಸುತ್ತೆ ಈ ವಿಚಾರ ಬಹುಶಃ ಅದು ಹಿಂದಿನಿಂದಲೇ ನಿಮ್ಮಲ್ಲಿ ಬೆಳ್ಕೊಂಡು ಬಂದಿರಬೇಕು ಅಂತ ಅನಿಸ್ತದೆ. ಈ ಮೊದಲು ಶೂನ್ಯ ಸಂಪಾದನೆ ನಿಮ್ ಗಮನಕ್ಕೆ ಬಂದದ್ದು ಹೇಗೆ ಸರ್?
2: ಇಲ್ಲಿ ನಾನು 1933 ಜೂನಿಯರ್ ಬಿಎದೊಳಗೆ ಇದ್ದ, ನಾನು ಧಾರವಾಡ ಕರ್ನಾಟಕ ಕಾಲೇಜ್ ಒಳಗೆ ಇದ್ದಾಗ ನನಗೆ ನನ್ನ ಪದ್ಧತಿ ಅಂತಂದ್ರೆ ಒಂದು ಅಡ್ಡಾಡಕ್ಕೆ ಹೋಗಿ ಮುಂಜಾನೆ, ಆಮೇಲೆ ಜಳಕ ಮಾಡ್ಕೊಳ್ಳೋದು, ಪೂಜೆ ಮಾಡಿಕೊಳ್ಳೋದು, ಒಂದು ಇಂಥ ಗ್ರಂಥ ಓದೋದು ಅಂದ್ರೆ ಶೂನ್ಯ ಸಂಪಾದನೆ, ಭಗವದ್ಗೀತೆ, ಉಪನಿಷತ್ತು, ಅರವಿಂದ ಘೋಷರು, ಇಂಥವೇನಾದ್ರೂ ಒಂದು ಓದೋದು. ಓದುವುದು ಅಂದ್ರೆ ಓದುವುದಲ್ಲ, ಅದನ್ನ ಅಭ್ಯಾಸ ಮಾಡೋದು. ಅಭ್ಯಾಸ ಮಾಡೋದಲ್ಲ, ಅದನ್ನ ಆದಷ್ಟು ನಮ್ಮ ಅದನ್ನ ಜೀವನಕ್ಕೆ ಅಭ್ಯಾಸ ಮಾಡಿಕೊಳ್ಳೋದು. ಭಗವದ್ಗೀತಾ 1 ದಿವಸ ಅದು ಪಾರಾಯಣ ಇದ್ದಾಗ, ಭಗವದ್ಗೀತಾ 1 1934-35 1 ದಿವಸ ಅಭ್ಯಾಸ ಮಾಡೀನಿ. ಸಂಸ್ಕೃತ ಕಾಮೆಂಟ್ ಇಟ್ಕೊಂಡು ಓದಿನಿ ಅದನ್ನು ಭಗವದ್ಗೀತಾನ.
1: ಬಹುಶಃ ಈ ಒಂದು ಬ್ಯಾಕ್ ಗ್ರೌಂಡ್ ನಿಮ್ಮ ಮನಸ್ಸಲ್ಲಿ ಇದ್ದದ್ರಿಂದ 1956 ತಾವೇನು ಲಿಂಗ ಲೀಲಾ ವಿಲಾಸ ಚಾರಿತ್ರ ಅಂತ ಅದಕ್ಕೊಂದು ಮುನ್ನುಡಿ ಬರೆದ್ರಲ್ಲ ಸರ್, ಅದರಲ್ಲಿ ಈ ಶೂನ್ಯ ಸಂಪಾದನೆಯ ದೃಷ್ಟಿಕೋನ ಇದ್ದಾಗ ನನಗನ್ನಿಸ್ತದೆ. ಅದರ ಮೇಲೆ ವಚನ ಸಾಹಿತ್ಯ ಸಂಗ್ರಹ ಅಂತ ತಾವು ಪ್ರಕಟ ಮಾಡಿ 1965 ಪ್ರಕಟ ಮಾಡಿದ್ರಲ್ಲ, ಅದರಲ್ಲಿ ಈ ಒಳಗೆ ಪ್ರವೇಶದಲ್ಲಿ ಓಹೋ ಶೂನ್ಯ ಸಂಪಾದನೆ ನಿಜವಾಗಿ ಬೇರ್ ಬಿಟ್ಟಿದೆ ಅಂತ ನನಗನ್ನಿಸ್ತು.
2: ಇದು ಅದ್ರೊಳಗ ಅದ ನೀವ್ ಹೇಳ್ಕೊಂತೆ, ಅದ್ರೊಳಗ ಏನು ಒಳಗೆ ಪ್ರವೇಶ ಅಂತ ಐತಲ್ಲ, ನಮ್ಗೆಲ್ಲಾರಿಗೂ ಹೊರಗೆ ಪ್ರವೇಶ ಮಾಡಕ್ ಬರ್ತೈತೆ. ನಮ್ ಕಣ್ಣು ಹೊರಗ ಹೋಗ್ತಾವ, ಮೂಗು ಹೊರಗೆ ಹೋಗುತ್ತೆ, ಕಿವಿ

0: ಆಗಿಂದ ಕೇಳ್ತೈತಿ. ಹೊರಗೆ ಹೋಗ್ಕವ ಪರಾಂಚ ಖಾನ್ ವಿತರಣತ್ ಸ್ವಯಂ ಭೂಹು ನಾಂತರಾತ್ಮನ್ ಅಂತ ಹೇಳ್ತಿಲ್ಲ ಹೇಳ್ತಾರಲ್ಲ, ಹೊರಗೆ ಹೋಗ್ತೀವಿ ಆದ್ರೆ ಒಳಗೆ ಹೋಗಕ್ ಬರ್ತೈತೇನ ಅಂತ ನಂದು ಪ್ರಶ್ನೆ.
1: ಶರಣರು ಅಂತಾರ, ಅದೇನು ಹಿಂದೂ ಮುಂದಾಗಿ ನೋಡಿದಲ್ಲದೆ ಗುಹೇಶ್ವರ,
0: ಹಿಂದೂ ಮುಂದಾಗಿ ನೋಡಿದವರಿಗಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು, ಅದಕ್ಕೆ ಒಳಗೆ ಹೋಗಕ್ ಬರ್ತೈತೇನ ಅಂತ ಮನುಷ್ಯಾಗ. ಈಗ ಉಪನಿಷತ್ತು ಅಲ್ಲಿ ಒಳಗೆ ಹೋಗಕ್ಕ ಪ್ರಯತ್ನ, ಭಗವದ್ಗೀತ ಅಲ್ಲಿ ಒಳಗೆ ಹೋಗುದು, ಹೀಗೆ ಏನೇನು ದೊಡ್ಡದು ಅಂತದ ಈ ನಮೂನಿ ಒಳಗೆ ಹೋಗಕ್ ಪ್ರಯತ್ನ ಒಟ್ಟದ ನೋಡ್ರಿ.
1: ಆ ದೃಷ್ಟಿ ಇರೋದ್ರಿಂದಲೇ ತಮಗೆ ಇಂಥ ಒಂದು ಭಾವನೆ ಬಂದಿರಬೇಕು ಅಂತ. ನನಗೆ ಒಂದ್ ಕೆಲವು ಜನ ಅನೇಕ ಅಭಿಪ್ರಾಯಗಳನ್ನು ಕೊಟ್ಟಾರ ಸರ್ ಈ ಪುಸ್ತಕದ ಬಗ್ಗೆ. ಒಬ್ರು ಬರ್ದಾರೆ ಇಟ್ಸ್ ಎ ಪರ್ಸನಲ್ ಫಿಲಾಸಫಿ ಅಂತಂದಾರೆ, ಇನ್ನೊಬ್ರು ಅಂತಾರೆ ಇದು ಅಷ್ಟಲ್ಲ ಇದು ಶ್ರೇಷ್ಠ ಸೃಜನಾತ್ಮಕ ಕೃತಿ ಅಂತ ಒಬ್ರು ಅಂದಾರೆ. ಈಗ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಕೊಟ್ಕೊಂಡಿದಾರಲ್ಲ, ಇದು ಏನಿದು?
0: ಇದು ಅಂದ್ರೆ ಅವ್ರು ಎಲ್ಲರೂ ಬರೋಬ್ಬರಿ, ಅದು ಸೃಜನಾತ್ಮಕನೂ ಹೌದು, ಆಮೇಲೆ ಶೂನ್ಯ ಸಂಪಾದನೆನೂ ಹೌದು, ಆಮೇಲೆ ಪರ್ಸನಲ್ ಫಿಲಾಸಫಿ ಅಂತಾರಲ್ಲ ಅದು ಹೌದು. ಯಾಕ ಅಂತ ನೀವು ಕೇಳಿದ್ರೆ, ನಮ್ದು ಆದಷ್ಟು ಮಂದಿ ವಿಚಾರ ನಂದು ನಂದಾಗಬೇಕದು. ನಾ ಬಹಳ ಸ್ವಾಂತ ವಿಚಾರನ ಸ್ವತಂತ್ರ ಸ್ವಾಂತನ್ರಿ ಸ್ವತಂತ್ರನನ್ರಿ ಈ ಮನೋಭಾವ ನನ್ ಬಹಳ. ವಚನಕಾರ ಹೇಳಿದ್ರು ಸಹಿತ ಅಲ್ಲಿ ಸ್ವಂತ ವಿಚಾರ ಮಾಡುದ ನಾನು, ಪ್ರಶ್ನೆ ಮಾಡುದನದು ಅಂದ್ರೆ ಮೆಥಡ್ ಆಫ್ ಡೌಟ್ ಅಂತ ಹೇಳಿದ್ ಬಹಳ ಮಟ್ಟಿಗೆ ಸ್ಪೈನೋಸಾ ಅಥವಾ ಡಿಕಾರ್ಟ್ ಅಂತ ಹೇಳಿದ್ರ ಅವ್ರದೈತಿ, ಅದು ಬಹಳ ಪರಿಣಾಮ ನನ್ ಮೊದಲಿಂದ. ಅದಕ್ಕೆ ನಾ ಪ್ರತಿಯೊಂದು ಅದಕ್ಕೆ ಪ್ರಶ್ನೆ ಹಾಕಿ ನನಗ್ ಕನ್ವಿನ್ಸ್ ಆಗದ ಹೊರತಾಗಿ ಯಾವಾಗ ನಾ ಬರದಿಲ್ಲ. ಅದಕ್ಕೆ ಇವನ್ನೆಲ್ಲ ಬರಿಬೇಕಾದ್ರೆ ಈಗ ಒಂದು ವಿಜ್ಞಾನ ಅಂತನ್ರಿ ಅನೇಕ ಗ್ರಂಥಗಳು ಬೇಕಾದಷ್ಟು ಸಿಗ್ತಾವ, ಅದನ್ನೆಲ್ಲ ಇಟ್ಕೊಂಡು ಬರ್ತದ. ಅದ್ರ ಸಲುವಾಗಿ ಒಂದು ಸೃಜನಾತ್ಮಕ ಎರಡನೇದವ್ರಿಗೆ ಏನು ಹಂಗು ಆದಷ್ಟು ಇಟ್ಕೊಳ್ಳದ ಅವ್ರ ಇದನ್ನ ತಗೊಂಡು ಅವ್ರ ಭಾವ ಅವ್ರ ವಿಚಾರ ಇದನ್ನೆಲ್ಲ ತಗೊಂಡು ಒಂದು ಪಡಿಯತ್ತಾಗಿ ಬಂದೈತಲ್ಲ, ಅದ್ರ ಸಲುವಾಗಿ ಹೇಳ್ತಿರಬಹುದು.
1: ನನಗೆ ಒಂದು ಅನಿಸ್ತದೆ ಇಲ್ಲಿನವರೆಗೆ ಅನೇಕ ಜನ ಈ ಶೂನ್ಯ ಸಂಪಾದನೆ ಬಗ್ಗೆ ವಿಮರ್ಶೆಗಳನ್ನ ವ್ಯಾಖ್ಯಾನ ಟೀಕೆ ಬರ್ಕೊಂಡು ಬಂದು ಅವರು ಏನೋ ತಮ್ಮ ದೃಷ್ಟಿ ಮತೀಯ ದೃಷ್ಟಿ ಅವರು ತಮ್ಮ ವರ್ತುಲದಲ್ಲಿ ಇದ್ರು. ಆದ್ರೆ ನೀವು ಇಂಥ ಒಂದು ವಿಜ್ಞಾನ ಯುಗದಲ್ಲಿ ಕೂತ್ಕೊಂಡು ಇಷ್ಟೊಂದು ವಿಜ್ಞಾನ ವಿಚಾರಗಳೆಲ್ಲ ಇದ್ದು ಮತ್ತೆ ಆ ಶೂನ್ಯ ಸಂಪಾದನೆ ಒಳಗೆ ಯಾಕೆ ಪ್ರವೇಶ ಮಾಡಿದ್ರಿ ಅಂತ ನಂದೊಂದು ಪ್ರಶ್ನೆ.
0: ಈಗ ನೋಡ್ರಿ ಅದನ್ನ ಆಗ್ಲೇ ಹೇಳಿದ್ನಲ್ಲ, ಬರೀ ಹೊರಗ ಯಾಕೆ ಪ್ರವೇಶ ಮಾಡ್ಬೇಕು ಒಳಗೆ ಯಾಕೆ ಪ್ರವೇಶ ಮಾಡಬಾರ್ದು ಇದೇ ನನ್ನ ಪ್ರಶ್ನೆ. ಅಂದ್ರೆ ಮನುಷ್ಯನ ಒಳಗೆ ಇದಕ್ಕಿಂತ ಅದ್ಭುತ ಇದೆ ಅಂತ ನಂದು. ವಿಜ್ಞಾನ ಹೊರಗೆ ಏನು ಅದ್ಭುತ ತೋರಿಸ್ತೈತಲ್ಲ ಒಳಗಿನ ಅದ್ಭುತ ಇದ್ರ ಕೋಟಿ ಪಟ್ಟ ಅದ್ಭುತ ಇರಬಹುದು ಅಂತ ನನ್ನ ಕಲ್ಪನೆ.
1: ಅಂತರಂಗದಲ್ಲಿ
0: ಅದ ಮನುಷ್ಯನೊಳಗ ನಿಮ್ಮೊಳಗ ನನ್ನೊಳಗ ಇವ್ರು ಬೇಕಾದವರಲ್ಲಿ ಎಲ್ಲದರೊಳಗೂ ಅಂತ ಅದ್ಭುತ ಇರೋ ಕಾಲಕ್ಕೆ ಅದನ್ನ ನೋಡಿದ ಬರೀ ಹೊರಗಿಂದ ಕಮ್ಮಳ್ಳಾಗಿ ಹೊರಗಿನ ಹೊರಗಿಂದ ಶೃಂಗಾರ ಒಳಗೇನೈತಿ ಶೃಂಗಾರ ಅದನ್ನ ನೋಡಾಕ ನಾವು ಅಲ್ವಿ, ನಮ್ ಕೂವತ್ತಿಲ್ಲ ಅದ್ರ ಸಲುವಾಗಿ ಅದನ್ನ ನೋಡ್ಬೇಕು ಅನ್ನೋ ನಾವು ಮನವು.
1: ಹಾಗಂದ ನೋಡಿ ಈಗ ನಮ್ಮ ವಿಜ್ಞಾನ ಏನ್ ಹೇಳ್ತದೆ, ನಿಮ್ ದೇವ್ರಿಲ್ಲ, ನಿಮ್ ಧರ್ಮ ಕರ್ಮ ಇದಲ್ಲಿಲ್ಲ, ಇದೆಲ್ಲ ಇಲ್ಲ ಅಂತ ಇಂಥ ಒಂದು ಕ್ರಾಂತಿ ವಿಚಾರ ತಂದು ಬಿಟ್ಟಿದೆಯಲ್ಲ, ಈಗ ಫಿಲಾಸಫಿಗೆ ಉಳಿಲಿಕ್ಕೆ ಅವಕಾಶವಿದೆಯೇ ಅಂತ ನಂದು ಪ್ರಶ್ನೆ.
0: ಒಂದ್ ರೀತಿಯಿಂದ ಅವ್ರು ಹೇಳುವ ಅದ್ ನನಗೆ ಬರೋಬರಿ ಕಂಡಾದ್ರೆ, ಯಾಕಂತಂದ್ರೆ ಈ ದೇವ್ರದಾನ ದೇವ್ರ ಭಕ್ತಿ ನಾವು ಮಾಡ್ತೀವಿ ಅಂತೀವಲ್ಲ, ದೇವ್ರನ್ನ ಅಳವಡಿಸಿಕೊಂಡಾತ ದೇವ್ರನ್ನ ತೋರ್ಸಾತ ಎಲ್ಲಿ ಅದಾನ ಅಂತ ನನಗೆ ಪ್ರಶ್ನೆ. ಯಾರೇ ಇಲ್ವಲ್ಲ, ಯಾಕೆ ದೇವ್ರ ಅದಾನ ಅದಾನ ಅಂತ ಹೇಳ್ತಾರ. ಆದ್ರ ದೇವ್ರ ಅದಾನ ಅಂದ್ರ ಅದು ನಂಬಿಕೆ ಅಷ್ಟ ಅಂದ್ರೆ ದೇವ್ರ ಮನೆಗ ಅಷ್ಟ ಇರ್ತೈತೆ ಇಲ್ಲ ನನಗೆ ಗೊತ್ತಿಲ್ಲ. ಹೊರಗೆ ಬಂದ್ರೆ ದೇವ್ರನ್ನ ಬಿಟ್ಟನ ನಾವು ಬೇಳೆ ಮಾಡ್ತೀವಲ್ಲ ಹೊರತಾಗಿ ದೇವ್ರ ಅಷ್ಟ ಸುಮ್ಮನೆ ಏನ್ ಹೆಸರಿಗೆ ದೇವ್ರು ಉಳ್ದಾನ ಅಷ್ಟ, ಖರೇ ದೇವ್ರು ಇಲ್ಲ ಇಲ್ಲ.
1: ಅದಕ್ಕೆ ನಮ್ಮ ವಿಜ್ಞಾನ ಹೇಳೋ ಸರ್ ಇಂಥ ನಂಬಿಕೆ ಯಾಕೆ ಇಟ್ಕೊಳ್ತಾರೆ ನೀವು?
0: ಅದಕ್ಕೆ ಅವ್ರು ಹೇಳುದು ಬರೋಬ್ಬರಿ ಅಂತ ನಾ ಅನ್ನೋದು. ಅದ್ರ ಸಲುವಾಗಿ ನನಗೆ ಏನ್ ಅನಿಸ್ತಂತಂದ್ರೆ ಅವ್ರು ಹೇಳೋ ಮಾತು ಇದರಿಂದ ಬರೋಬ್ಬರಿ, ಅದಕ್ಕೆ ದೇವ್ರಿದ್ರೆ ನೀವು ತೋರಿಸ್ರಿ ಅಂದ್ರೆ ನನಗೆ ತೋರ್ಸಕ್ ಬರ್ತೈತಿ ಅಂತ ನನಗನ್ಸ್. ನನ್ನ ನಂಬಿಕೆ ಏನೈತೆ ಅಂತಂದ್ರೆ ಆ ದೇವ್ರು ಇಲ್ಲ ನಮಗ ಇವತ್ತ ತನ್ನಲ್ಲಿ ತಾನು ಒಡೆದು ಮೂಡಿತ್ತು ಸ್ವಯಂಭುಲಿಂಗ ಅಂತ ಅನ್ನೋದು. ಆಮೇಲೆ ಕರದೊಳಗೆ ಕಾಣಿಪದು ಪರವಸ್ತುವು ಅಂದ್ರೆ ಪ್ರತ್ಯಕ್ಷದ ಕಣ್ಣಿಗೆ ಕಾಣಿಸ್ತದ, ಪ್ರತ್ಯಕ್ಷ ಅನುಭವಕ್ಕದ, ಅಂದ್ಮೇಲೆ ಅದು ಎಲ್ಲರಿಗೂ ಅದು ಸಾಧ್ಯದ ಅಂತ ನನ್ನ ನಂಬಿಕೆ.
1: ಶೂನ್ಯ ಸಂಪಾದನೆ ಪರಾಮರ್ಶೆ ಅಂದ್ರೆ ಈ ಮಾಡರ್ನ್ ಸೈನ್ಸ್ ಚಾಲೆಂಜ್ ಏನಿದೆ ಅದಕ್ಕೆ ಇದು ಆಸ್ ಎ ಫಿಲಾಸಫಿ ಉತ್ತರವನ್ನು ಕೊಡ್ತದೆ ಅನ್ನೋ ದೃಷ್ಟಿಯಿಂದ ನಾನಂತ. ಹಾಗೆ ನಂದೇನು ಅಭಿಪ್ರಾಯ ತಪ್ಪಲ್ಲ ಅಂತ ಕಾಣುತ್ತೆ.
0: ತಪ್ಪಲ್ಲ ಈ ಚಾಲೆಂಜ್ ಏನದ ಅವ್ರು ಚಾಲೆಂಜ್ ಕೊಡೋದ ಬರೋಬ್ರಿ ಅಂದ್ರೆ ಹೇಳ್ತಾರೆ ಇವ್ರ ಮ್ಯಾಲ ಇಲ್ಲಿ ಮಲ್ಕೊಂಡೆ ಬಿಡ್ತಾರ ಚಾಲೆಂಜ್ ಕೊಡದಿದ್ರೆ ದೇವ್ರು ದೇವ್ರ ದೇವ್ರ ಅಂತ ಸುಮ್ಮನೆ ಕುಂದಿರ್ತಾರ. ಅವ್ರು ಚಾಲೆಂಜ್ ಕೊಟ್ಟಲ್ಲೇ ಇವ್ರು ಒಂದಿಟ್ಟು ಎದ್ದು ನೋಡ್ಬೇಕಾಗತ್ತೆ, ಕಣ್ಣು ತೆಗೆದು ನೋಡ್ಬೇಕಾಗತ್ತೆ, ಇವನು ಕುಸ್ತಿ ಹೇಗೆ ಬಂದ ನಾನು ಕುಸ್ತಿ ಹಿಡಿತೀನಿ ಅಂತ ಅನ್ಬೇಕಾಗತ್ತೆ. ಅದಕ್ಕೆ ಅವ್ರು ಚಾಲೆಂಜ್ ಕೊಡೋದೇ ಚಲೋ.
1: ಅದಕ್ಕೆ ಸರ್ ನನಗೆ ಅನಿಸ್ತದೆ ಈ ಒಂದು ಫಿಲಾಸಫಿ ಈ ಒಂದು ಸೈನ್ಸ್ ಇವುಗಳ ತಿಕ್ಕಾಟ ಈ ಇಂತಹ ಒಂದು ಜಟಿಲವಾದ ವಿಷಯವನ್ನ ನೀವು ಎಷ್ಟೊಂದು ಸರಸವಾಗಿ ಸೊಗಸಾಗಿ ರಸಭರಿತವಾಗಿ ಹೇಳಿದ್ದೀರಲ್ಲ, ಇದಕ್ಕೆ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಅಂತ ನನಗೊಂದು ಸ್ವಲ್ಪ ವಿಚಾರ ಬರ್ತದೆ.
0: ಒಂದ್ ರೀತಿಯಿಂದ ನನಗ ಒಂದು ಕಲಾ ದೃಷ್ಟಿ ಬಹಳ ರೀ, ನನಗೆ ಒಂದು ಕಲಾ ಅನ್ರಿ ಒಂದು ಪ್ರೇಮ ಅನ್ರಿ ಒಂದು ಸೌಂದರ್ಯ ಅನ್ರಿ ಇದು ಬಹಳ
1: ಇರ್ಬೇಕು.
0: ಈಗ ಒಂದು ಅತಿ ಉತ್ತಮ ಕವಿತೆಗಳು ಈಗ ಪಂಪ ಅನ್ರಿ ಅಥವಾ ಹರಿಹರ ಅಂತನ್ರಿ ಅಥವಾ ಈ ಕುಮಾರ ವ್ಯಾಸ ಅಂತನ್ರಿ ಶೇಕ್ಸ್ಪಿಯರ್ ಅಂತನ್ರಿ ಮಿಲ್ಟನ್ ಅಂತನ್ರಿ ಇಂಥವು ಭಗವದ್ಗೀತಾ ಅಂತನ್ರಿ ಇದ್ರ ಮೇಲೆ ಬಹಳ ಪ್ರೀತಿ. ಆಮೇಲೆ ಸಂಗೀತದೊಳಗೆ ನನಗೆ ಆಸಕ್ತಿ ಬಹಳ, ಅದು ಒಂದು ಈ ರಸ ಬರ್ಬೇಕಾದ್ರೆ ಸಂಗೀತ ಬಾಳ ಬಂದಿರ್ಬೇಕಂತ ನನಗನ್ಸ್ತದ.
1: ಬರ್ನಾಡ್ ಶೈಲಿ ಒಂದ್ ಕಡೆ ಹೇಳಿ,

0: ಬ್ಯೂಟಿ ಅಂತಂದ್ರೆ, ಮ್ಯೂಸಿಕ್ ಈಸ್ ಲಿಕ್ವಿಡ್ ಬ್ಯೂಟಿ ಅಂತಂದ್ರೆ. ಬಹುಶಃ ಅದರ ಬ್ಯಾಕ್ ಗ್ರೌಂಡ್ ತಮಗಿತ್ತು ಅನ್ನೋ ದೃಷ್ಟಿಯಿಂದ ಇದರಲ್ಲಿ ಇಷ್ಟೊಂದು ಸೊಗಸಾದಂತಹ ಸಾಹಿತ್ಯದ ರಚನೆ ಇದೆಲ್ಲ ಬಂದಿದೆ ಅಂತ ನನಗೆ ಅನಿಸ್ತದೆ. ಆಮೇಲೆ ಸರ್, ತಾವೇನು ತಪ್ಪು ತಿಳ್ಕೊಳ್ಳಿ, ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಅದನ್ನು ಓದ್ತಾ ಹೋದಾಗೆಲ್ಲ ಏನೋ ಒಂದ್ ರೀತಿಯ ಜಟಿಲವಾದಂತಹ ಶೈಲಿ, ಏನೋ ಆ ಚಕ್ರಬಿಂಬನ ಕೋಟೆ ಒಳಗೆ ಪ್ರವೇಶ ಮಾಡ್ತಾ ಇದ್ದೀವೇನೋ ಅಂತ ನನ್ನ ಮಂತವ್ರಿಗೆ ನನ್ನ ಅಭಿಪ್ರಾಯ ಹೇಳ್ತೇನೆ ಅಂತ ಅನಿಸ್ತದೆ. ಈ ಒಂದು ಶೈಲಿ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವೇ?
1: ಇದು ಸಿಂಪ್ಲಿಫೈ ಮಾಡಿದ್ರು ಮಾಡಬಹುದು, ಅದು ಈಗ ನನಗನಿಸುವಂತೆ ಸಾಕಷ್ಟು ಸಿಂಪಲ್ ಆಗಿದೆ ಅಂತ ನನ್ನ ಕಲ್ಪನಾ. ಆದ್ರೆ ವಿಚಾರದ ಡಿಫಿಕಲ್ಟಿ ಅದ, ಶೈಲಿಯ ಡಿಫಿಕಲ್ಟಿಗಿಂತ ಅದರೊಳಗೆ ನಾ ಏನು ಸಂಸ್ಕೃತ ದೊಡ್ಡ ದೊಡ್ಡ ಶಬ್ದ ಹಾಕಿಲ್ಲ, ದೊಡ್ಡ ದೊಡ್ಡ ವಾಕ್ಯ ಬರೆದಿಲ್ಲ, ಅಗ್ದಿ ಸಿಂಪಲ್ ಲ್ಯಾಂಗ್ವೇಜ್ ಅದ. ಲ್ಯಾಂಗ್ವೇಜ್ ದೃಷ್ಟಿಯಿಂದ ಸಿಂಪಲ್ ಅದ, ಈ ಥಾಟ್ ದೃಷ್ಟಿಯಿಂದ ಡಿಫಿಕಲ್ಟ್ ಅದ ಅಂತ ನನ್ನ ಅಭಿಪ್ರಾಯ.
0: ಇಲ್ಲಿನವರೆಗೆ ಈ ಫಿಲಾಸಫಿಕಲ್ ಸಿಸ್ಟಮ್ಸ್ ನಮ್ಮಲ್ಲೆಲ್ಲ ಬಂದಿ, ದ್ವೈತ ಅದ್ವೈತ ಇದು ವಿಶಿಷ್ಟ ಅದು ಇದೆಲ್ಲ ಬಂದಿದೆ. ಹಾಗೆ ವೆಸ್ಟರ್ನ್ ಫಿಲಾಸಫಿನಲ್ಲೂ ಅನೇಕ ಸಿಸ್ಟಮ್ಸ್ ಎಲ್ಲ ಬಂದಿದೆ. ಈ ಸಿಸ್ಟಮ್ಸ್ನೆಲ್ಲ ತಾವು ಹಿನ್ನೆಲೆಯಲ್ಲಿ ಇಟ್ಕೊಂಡು ಈ ಒಂದು ಈ ಶಿವಾದ್ವೈತ ಸಿದ್ಧಾಂತ ಅಂತ ಏನು ಅಂತೀವಲ್ಲ, ಬಹುಶಃ ಇಂಥದ್ದೇನಾರ ಒಂದು ದೃಷ್ಟಿ ತಮ್ಮಲ್ಲಿ ಇರಬೇಕು ಅನ್ನೋ ಅಂತ ಅನಿಸ್ತದೆ. ಅದರ ಪರಾಮರ್ಶೆ ಇಲ್ಲ, ಅದನ್ನ ಹೇಗಾದರೂ ಕಾಣಬಹುದಾ ಅಂತ ಅನಿಸ್ತದೆ.
1: ಅಂದ್ರೆ ಒಂದು ನನಗೆ ಈ ಎಲ್ಲ ಮನುಷ್ಯನೊಳಗೆ ಎಲ್ಲ ಜನರೊಳಗೆ ಎಲ್ಲ ಮಾನವ ಕೋಟಿಯೊಳಗೆ ಒಂದ್ರಿ ಅಥವಾ ಯಾವುದೇ ಕೋಟಿಯೊಳಗೆ ಅದು ಒಂದು ಜ್ವಲಂತ ದೇವರು ಆತ ಬೆಳಗ್ತಾನ ಆತ ತಿಳಿದಿಲ್ಲ, ಅದನ್ನ ಕೈಯಾಗ ಕಾಣಿಸ್ತೈತಿ, ಕಣ್ಣಾಗ ಕಾಣಿಸ್ತೈತಿ, ಎದೆಯಾಗ ಕಾಣಿಸ್ತೈತಿ, ನೋಡ್ರಪ್ಪ ಅಂತ ತೋರಿಸ್ತಾರಂತ. ಅಂದ್ರೆ ವಿಜ್ಞಾನಿ ಹಾಗೆ ತೋರಿಸ್ತೈತಲ್ಲ ಹಾಗೆ ಅವ್ರು ತೋರಿಸ್ತಾರ. ಆದ್ರೆ ಯಾರು ಈಗೇನ್ ತೋರಿಸೋ ನಾ ಏನ್ ನೋಡಿಲ್ಲ, ನನಗೂ ಕಂಡಿಲ್ಲ ತೋರಿಸಿ.
0: ಶರಣರ ಇದರಲ್ಲಿ ಜ್ಯೋತಿರ್ಲಿಂಗ ಅಂತ ಒಂದು ಅಭಿಪ್ರಾಯ ಬರುತ್ತೆ.
1: ಅನ್ರಿ, ನಾಮವಿಲ್ಲದ ದೇವರಿಗೆ ನೇಮವೆಲ್ಲಿಯದು ಗುಹೇಶ್ವರ ಅಂತ ಪ್ರಭುದೇವರು ಹೇಳ್ಯಾರಲ್ಲ, ನಾಮ ಎಲ್ಲ ನಾಮ ಬಂದ್ರೆ ದೇವ್ರ ಅಲ್ಲ ಅಲ್ಲ, ಅಷ್ಟ ಕಟ್ ಆಗ್ಬಿಟ್ಟ ಅದನ್ನ ನಾವು ಕಟ್ಟಿ ಹಾಕ್ಬಿಟ್ಟು ದೇವ್ರನ್ನ ಆ ಕಟ್ಟಾಕ್ ಬರುದಿಲ್ಲ ದೇವ್ರನ್ನ.
0: ಆ ದೃಷ್ಟಿಯಿಂದ ಈ ಶೂನ್ಯ ಸಂಪಾದನೆ ಪರಾಮರ್ಶೆ ಹೀಗೆ ಜಾತ್ಯತೀತವಾದ ದೃಷ್ಟಿ ಮತಾತೀತವಾದಂತಹ ದೃಷ್ಟಿ, ಒಟ್ಟು ಮಾನವ ಜನಾಂಗದ ಮೂಲ ಪ್ರಶ್ನೆಗಳು, ಹುಟ್ಟು ಅಂದ್ರೆ ಏನು, ಸಾವು ಅಂದ್ರೆ, ಇಂಥ ವಿಚಾರಕ್ಕೆ ನೀವು
1: ಹೊರಟಿದ್ದೀರಿ. ಅಂದ್ರೆ ಒಟ್ಟು ಎಲ್ಲರೂ ಯಾವುದು ಒಂದು ಜಾತಿ ಜನಾಂಗ ಒಂದು ಭಾಷೆ ಯಾವುದೇ ಯಾವುದು ಭೇದಿಲ್ಲದ ಇಂಥ ಒಂದು ಗಂಭೀರ ಸಮಸ್ಯೆಗಳು ಅಂದ್ರೆ ಒಂದು ಕೋಟಿ ವರ್ಷ ಮನುಷ್ಯನಿಗೆ ಏನು ಬಂದಾವಲ್ಲ ಪ್ರಶ್ನೆಗಳು ಬಂದಾವು, ಅದನ್ನ ಹೇಗೆ ಇದು ಪ್ರಶ್ನೆ ಉತ್ತರ ಕೊಟ್ಟದೆ ವೀರಶೈವ ಅಷ್ಟೇ. ಅದರೊಳಗೆ ಚಲೋದಿದ್ರೆ ನಾವು ತಗೋಬಹುದು, ಮತ್ತೊಬ್ರಿಗೆ ಮತ್ತೊಂದು ಚಲೋ ಕಂಡ್ರೆ ಅದನ್ನು ಮಾಡಬಹುದು ಅಂತೂ ಇಂತೂ ಒಟ್ಟು ಈ ಸಮಸ್ಯೆ ಬಗೆಹರಿಸಿಕೊಳ್ಳಿಕ್ ಪ್ರಯತ್ನ ಮಾಡಬೇಕು. ಅಂದ್ರೆ ಕಾಯಗೊಂಡ ಮೂಢರೆಲ್ಲ ಸಾಯದ ಸಂಚವ ನರಿವುದೇ ಚಲುವು ಅಂತ ಹೇಳ್ತಿರೋದು ಪ್ರಭುದೇವರು ಹೇಳ್ತಾರ.
0: ಸಾಯದ ಸಂಚವ
1: ನರಿವುದೇ ಚಲುವು, ಸಾಯದ ಸಂಚವನು ಅರಿವುದೇ ಚಲವು. ಐ ಶುಡ್ ನೆವರ್ ಡೈ ಬಿಕಾಸ್ ಐ ಆಮ್ ಇಮ್ಮಾರ್ಟಲ್ ತಿಳಿದ್ರೆ. ಹಾಗೆ ನಾನು ಅಂದ್ರೆ ಇಮ್ಮಾರ್ಟಲ್ ಅಂದ್ರೆ ಈ ಬಾಡಿನೇ ಇರ್ಬೇಕಂತ ಅರ್ಥ ಅಲ್ಲ, ಅಂದ್ರೆ ನಾನು ಅದೀನಿ ಅಂತ ಅರುವ ಇಮ್ಮಾರ್ಟಲ್ ಅರು ನನ್ನೊಳಗೆ ಎದ್ದು ಬಿಟ್ರೆ ನಾನು ಐ ಬಿಕಮ್ ಇಮ್ಮಾರ್ಟಲ್. ಇಷ್ಟ ಆದ್ರೆ ಸಾಕು ಈ
0: ದೃಷ್ಟಿಯಿಂದ. ಸತ್ತವರ ಕಥೆಯಲ್ಲ ಅಂತ ಚಾಮರ್ಸ ಈ
1: ಇದೇ ಅರ್ಥ
0: ಅನಿಸಿತ್ತು.
1: ಅಂದ್ರೆ ಅದೇ ಸತ್ತವರ ಕಥೆಯಲ್ಲ ಅಂತ ಹೇಳುದು ಅದೇ ಅರ್ಥ.
0: ಆ ದೃಷ್ಟಿ ನನಗೆ ಕೊನೆಗೊಂದು ಪ್ರಶ್ನೆ ಕೇಳ್ತೇನೆ ಸರ್. ಈ ವರ್ಷದ ಸಾಹಿತ್ಯ ಅಕಾಡೆಮಿ ಬಹುಮಾನಗಳ ಲಿಸ್ಟ್ ಎಲ್ಲ ನೋಡಿದೆ, 13 ಪುಸ್ತಕ ಎಲ್ಲ ಬಂದಿದೆ. ಆದ್ರೆ ಅಲ್ಲೆಲ್ಲ ಕಾದಂಬರಿ, ಸಣ್ಣ ಕಥೆ, ನಾಟಕ ಇವುಗಳಲ್ಲಿದೆ. ಆದ್ರೆ ಇಂಥ ಒಂದು ಫಿಲಾಸಫಿಕಲ್ ವರ್ಕ್ ಇದೊಂದೇ ಅಂತ ಕಾಣಿಸ್ತದೆ. ಆದ್ರಿಂದ ಇದಕ್ಕೆ ಈಗೇನು ಬಹುಮಾನ ಅದೇನು ಬಂತು, ಶಾ ಬರಬೇಕಾಯ್ತು ಬಂತಲ್ಲ, ಇದಕ್ಕಿಂತ ಒಂದ್ ಸ್ವಲ್ಪ ಯಾರೋ ಒಬ್ರು ನಮ್ಮ ಸ್ನೇಹಿತರು ಬರ್ದಾರ ಅದನ್ನ, ಇಂಟರ್ನ್ಯಾಷನಲ್ ರಿಕಗ್ನೇಷನ್ ಆಗುವಂತಹ ಒಂದು ಬೆಲೆ ಇದಕ್ಕಿದೆ ಅನ್ನೋ ಮಾತನ್ನ ಅವ್ರು ಹೇಳಿದಲ್ಲ ತಮ್ಮಿಂದ. ಅದನ್ನೇನು ಪ್ರಶ್ನೆ ಅಲ್ಲ,
1: ನಿಮ್ ಮಾತು ಸರಿ ಅದರಿ. ಆದ್ರೆ ಒಂದ ನನಗೆ ಮಾತ್ರ ಮ್ಯಾನ್ ಅಂತ ಏನದನ ಆತನ ರೆಕಗ್ನಿಷನ್ ನನಗೆ ಮಾಡಿಕೊಂಡೇನೆ ಇಂಟರ್ನ್ಯಾಷನಲ್ಲಿ. ಎಲ್ಲ ನೇಷನ್ ಅದ ಮನುಷ್ಯ ಏನದ ಆತನ ನಾನು ರೆಕಗ್ನೈಸ್ ಮಾಡಿದ್ದೆ. ಮನುಷ್ಯ ಆತನ ಸಮಸ್ಯೆಗಳೇ ಇದರೊಳಗೆ ಬಂದಿರೋ ಸಮಸ್ಯೆಗಳು.
0: ಆದ್ರೆ ಪರಾಮರ್ಶೆಯ ಮೂಲ ಮನುಷ್ಯ ಮತ್ತು ಮನುಷ್ಯನ ಮಾನವೀಯ ಸಮಸ್ಯೆಗಳು,
1: ಮಾನವೀಯ ಸಮಸ್ಯೆಗಳು ಹೀಗಂತ ನಾನು ಇಟ್ಕೊಂಡಿನ್ರಿ.
0: ಅಂದ್ರೆ ಎಲ್ಲಾ ದೇಶದ ಜನ ಇದನ್ನು
1: ಓದಬೇಕು, ಇರಬೇಕು ಇರ್ಬೇಕು ಅನ್ನೋದು ನನಗೆ
0: ಅಂತ ಇರ್ಬೇಕು.
1: ಓದುದು ಅನ್ನೋದು ಅಷ್ಟೇ ಅಲ್ಲ ನನ್ನ ಉದ್ದೇಶ. ಆ ಪರಾಮರ್ಶೆ ಬರಿಬೇಕಾದ್ರೆ ಓದಾಕಂತೂ ಬರ್ದಿಲ್ಲ ಅದನ್ನ. ತಿಳಿದಿರಿ, ನಾನ ಅದೀನಿ ಆ ಪುಸ್ತಕ ಅಂದ್ರೆ ನಾನ
0: ಬರ್ಕೊಂಡಿದ್ದೀನಿ.
1: ಇದನ್ ನೋಡ್ರಿ, ಅದಕ್ಕೆ ಇವ್ರು ಒಬ್ರು ಹೇಳ್ತಾರೆ. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಪ್ರಿನ್ಸಿಪಲ್ ಸಾಸನೂರ್, ಯುವರ್ ಬುಕ್ ಪರಾಮರ್ಶೆ ಇಸ್ ಎ ಕ್ಲಾಸಿಕ್, ಇಟ್ ಈಸ್ ಎ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ವರ್ಲ್ಡ್ ಲಿಟ್ರೇಚರ್, ಇಟ್ ಈಸ್ ಎನ್ ಆಫ್ ಸ್ಪ್ರಿಂಗ್ ಆಫ್ ಎ ಥಿಂಕರ್, ಎ ಫಿಲಾಸಫರ್, and a flawless and effective writer who has mastered the real magic

0: of Kannada language.
1: Yes.
0: It fully satisfies Milton's definition of a book. A good book is the precious lifeblood of a master spirit embalmed and treasured up on purpose for a life beyond life.
2: ಇದುವರೆಗೆ ಶೂನ್ಯ ಸಂಪಾದನೆಯ ಪರಾಮರ್ಶೆ ಎಂಬ ವಿಷಯವನ್ನು ಕುರಿತಂತೆ ಪ್ರೊಫೆಸರ್ ಸಂಶಿ ಭೂಸ್ನೂರ್ ಮಠ್ ಅವರೊಂದಿಗೆ ಡಾಕ್ಟರ್ ಎಂಎಸ್ ವೃಷಭೇಂದ್ರ ಸ್ವಾಮಿ ಅವರು ನಡೆಸಿದ ಸಂದರ್ಶನದ ಆಯ್ದ ಭಾಗ ಕೇಳಿದಿರಿ. ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಲ್ಲಿ 24 ಜುಲೈ 1973 ಧ್ವನಿ ಮುದ್ರಣಗೊಂಡಿತ್ತು. ಈಗ ರಾಷ್ಟ್ರಕವಿ ಜಿಎಸ್ಎಸ್ ವಿರಚಿತ ಒಂದು ಭಾವಗೀತೆಯನ್ನು ಕೇಳೋಣ, ಎಚ್ಆರ್ ಲೀಲಾವತಿ ಅವರ ಧ್ವನಿಯಲ್ಲಿ.

0: ಕೇಳುಗರೆ, ಕನ್ನಡದ ಕವಿ ನಾಡೋಜ ಚನ್ನವೀರ ಕಣವಿ ಅವರು ತಮ್ಮ ಹಾಗೂ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಅವರೊಂದಿಗಿನ ಒಡನಾಟದ ಹಲವು ಕ್ಷಣಗಳನ್ನ ನಾ ಕಂಡಂತೆ ಜಿ ಎಸ್ ಶಿವರುದ್ರಪ್ಪ ಅನ್ನುವ ತಮ್ಮ ಭಾಷಣದಲ್ಲಿ ಹೇಳಿಕೊಂಡಿದ್ದಾರೆ. ಈ ಭಾಷಣ ಜನವರಿ 13, 2001 ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಧ್ವನಿ ಮುದ್ರಣಗೊಂಡು ಪ್ರಸಾರಗೊಂಡಿದೆ.
1: ಗೆಳೆಯ ಜಿ ಎಸ್ ಶಿವರುದ್ರಪ್ಪನವರು ನಾನು ಸ್ನೇಹ ಭಾವದಲ್ಲಿ ಎಷ್ಟೊಂದು ಸಮರಸರಾಗಿದ್ದೇವೆಂದರೆ ನಮ್ಮ ಇಬ್ಬರ ಮೊದಲ ಪರಿಚಯ ಎಂದು ಮತ್ತು ಹೇಗೆ ಆಯಿತು ಎಂಬುದನ್ನು ಕೂಡ ಅದು ಮರೆಸಿಬಿಟ್ಟಿದೆ. ಆದರೆ ಇಷ್ಟು ಮಾತ್ರ ನಿಜ, ನಾವಿಬ್ಬರೂ ಇದ್ದ ಮೈಸೂರು ಧಾರವಾಡಗಳ ದೂರವನ್ನು ಕಡಿಮೆ ಮಾಡಿ ಸ್ನೇಹ ಸೇತುವೆಯನ್ನು ನಿರ್ಮಿಸಿದ್ದು ಮಾತ್ರ ಕಾವ್ಯವೇ. ಇನ್ನೂ ಕಾಲೇಜು ವಿದ್ಯಾರ್ಥಿಗಳಾಗಿದ್ದಾಗಲೇ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿದ್ದ ನಮ್ಮ ಕವಿತೆಗಳನ್ನು ಮೆಚ್ಚಿಕೊಂಡು ಪರಸ್ಪರ ಪತ್ರ ಬರೆಯಲು ಪ್ರಾರಂಭಿಸಿದೆವೆಂದು ತೋರುತ್ತದೆ. 1948 ಜಯಂತಿಯಲ್ಲಿ ಪ್ರಕಟವಾದ ನನ್ನ ಮೇಘೋಪಾಸನ ಕವಿತೆಯ ಬಗ್ಗೆ ಅವರು ಅಂಥ ಒಂದು ಪತ್ರ ಬರೆದದ್ದು ನನಗೆ ನೆನಪಿದೆ. ಮುಂದೆ ಅವರೊಮ್ಮೆ ಧಾರವಾಡಕ್ಕೆ ಬಂದಾಗ ಒಂದು ದಿನ ನನ್ನ ರೂಮಿನಲ್ಲಿಯೇ ಇದ್ದರು. ನಾನು ಊಟ ಮಾಡುತ್ತಿದ್ದ ಖಾನಾವಳಿಯ ಜೋಳದ ರೊಟ್ಟಿ ಅವರಿಗೆ ರುಚಿ ಕೊಟ್ಟಿತು. ದಾವಣಗೆರೆಯ ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಜೆಎಸ್ಎಸ್ ಕೆಲಸ ಮಾಡುತ್ತಿರುವಾಗ 1950 ಕಾಲೇಜಿನ ಸೂಪರಿಂಟೆಂಡೆಂಟ್ ಆಗಿದ್ದ ನಾ ಕಸ್ತೂರಿ ಅವರೊಂದಿಗೆ ಅವರು ಧಾರವಾಡಕ್ಕೆ ಬಂದರು. ಕರ್ನಾಟಕ ವಿಶ್ವವಿದ್ಯಾಲಯದ ಆಡಳಿತ ವಿಭಾಗದ ಕಟ್ಟಡಕ್ಕೆ ಅಡಿಗಲ್ಲು ನೀಡುವ ಸಮಾರಂಭ ಅದೇ ಸಂದರ್ಭದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇಂದ ನೆರವೇರಿತು. ಆ ಸಂದರ್ಭಕ್ಕಾಗಿಯೇ ನಾ ಕಸ್ತೂರಿ ಅವರು ಈ ಪ್ರವಾಸವನ್ನು ಯೋಜಿಸಿದ್ದರೆಂದು ತೋರುತ್ತದೆ. ಆಗ ಶಿವರುದ್ರಪ್ಪನವರು ತಮ್ಮ ಮಿತ್ರರೊಂದಿಗೆ ನನ್ನ ರೂಮಿಗೆ ಬಂದರು. ನಾನು ಸ್ಟೋವ್ ಹೊತ್ತಿಸಿ ಮಾಡಿಕೊಟ್ಟ ಚಹವನ್ನು ಎಲ್ಲರೂ ಕುಡಿಯುತ್ತಾ ಜೊತೆಗಿದ್ದ ಜಿ ಬ್ರಹ್ಮಪ್ಪನವರನ್ನು ನಿಮಿತ್ತ ಮಾಡಿಕೊಂಡು ಪರಸ್ಪರರು ಹಾಸ್ಯದ ಚಟಾಕಿಗಳನ್ನು ಹಾರಿಸುತ್ತಾ ವಿನೋದವಾಡಿದ್ದು ಇನ್ನೂ ಚೆನ್ನಾಗಿ ನೆನಪಿದೆ. ಮರಳಿ ಹೋಗುವಾಗ ನನಗೂ ದಾವಣಗೆರೆಗೆ ಬರಲು ಆಮಂತ್ರಣ ನೀಡಲು ಅವರು ಮರೆಯಲಿಲ್ಲ. ಮುಂದೆ 1951 ನಾನು ಮೊದಲ ವರ್ಷದ MAದಲ್ಲಿದ್ದಾಗ ದಾವಣಗೆರೆಯ HS ಯೋಗೀಶ್ ಕನ್ನಡ MA ಮಾಡಲು ಧಾರವಾಡದಲ್ಲಿ ನನ್ನ ಜೊತೆಗೇ ಇದ್ದರು. ಅವರೊಡನೆ ನಾವು ದಾವಣಗೆರೆಗೆ ಹೋದಾಗ ಶಿವರುದ್ರಪ್ಪನವರು ಅದೇ ತಾನೇ ಅಲ್ಲಿ ಸಂಸಾರ ಹೂಡಿದ್ದರು. ಆ ಚಿಕ್ಕ ಚೊಕ್ಕ ಮನೆಯಲ್ಲಿ ನಮಗೆಲ್ಲ ಸೊಗಸಾದ ಊಟವಾಯಿತು. ನಮ್ಮನ್ನು ಕಾಲೇಜಿಗೂ ಕರೆದುಕೊಂಡು ಹೋದದ್ದಲ್ಲದೆ ತಮ್ಮ ವಿದ್ಯಾರ್ಥಿಗಳೆದುರು ನನ್ನಿಂದ ಒಂದು ಚಿಕ್ಕ ಭಾಷಣವನ್ನು ಮಾಡಿಸಿಬಿಟ್ಟರು. ಸಂಜೆ ಊರಾಚೆಯ ಬಯಲಲ್ಲಿ ತಿರುಗಾಡಲು ಹೋಗಿ ಒಂದು ದಿಬ್ಬದ ಮೇಲೆ ಕುಳಿತಾಗ ತಾವೂ ಪ್ರಭುಪ್ರಸಾದರು ದಿನವೂ ಇದೇ ದಿಬ್ಬದ ಮೇಲೆ ಬಂದು ಕೂಡುವುದಾಗಿ ಶಿವರುದ್ರಪ್ಪನವರು ಹೇಳಿದರು. ಅವರು ಬರೆದ ಹಾಸ್ಯ ಕವನಗಳಿಗೆ ದಿಬ್ಬಯ್ಯ ಎಂಬ ಕಾವ್ಯನಾಮವನ್ನು ನಾಕಸ್ತೂರಿಯವರು ಸೂಚಿಸಲು ಈ ದಿಬ್ಬವೇ ಕಾರಣವಂತೆ. ದಾವಣಗೆರೆಯಲ್ಲಿ ಶಿವರುದ್ರಪ್ಪನವರ ಆತ್ಮೀಯಗಳಿರಲಿ, ಜಯದೇವ

ಸ್ಟುಡಿಯೋದ ಜಯದೇವ್ ಅವರು ಒಬ್ಬರಾಗಿದ್ದರು. ಆದರೆ ಆ ಸ್ಟುಡಿಯೋದ ಅಟ್ಟದ ನೆನಪು ನನಗೆ ಉಳಿದಿರುವುದು ಬೇರೆ ಕಾರಣದಿಂದ. ಅಲ್ಲಿ ಕುಳಿತಾಗ ತಾವು ಬರೆದ ಕೆಲವು ಕವಿತೆಗಳನ್ನು ಸಿರುರತ್ನವರು ಹಾಡಿ ತೋರಿಸಿದರು. ಅಂಧಕಾರ ಮುತ್ತುತ್ತಿದೆ, ಚಂದದ ಬೆಳಕಾರುತ್ತಿದೆ, ಜೀವಜಾತ್ರೆಯಲ್ಲಿ ಪ್ರಾಣ ಪಾತ್ರೆಯಲ್ಲಿ ತುಂಬಿ ಬಾ, ರಸ ದುಂಬಿ ಬಾ, ಎಲ್ಲಿ ಹೋಗುವಿರಿ ನೆಲ್ಲಿ ಮೋಡಗಳೇ, ನಾಲ್ಕು ಹನಿಯ ಚೆಲ್ಲಿ, ಇದಾವರಾಗ ಮತ್ತೆ ಇದಾವರಾಗ, ಎದೆಯಾಳದಿಂದೆದ್ದು ನಭನೀಲಿಗೇರುತ್ತಿದೆ. ಹೀಗೆ ತಮ್ಮದೇ ಆದ ರಾಗಧಾಟಿಯಲ್ಲಿ ಅಂದು ಅವರು ಹಾಡಿ ತೋರಿಸಿದ ಪದ್ಯಗಳ ಈ ಸಾಲುಗಳು ಇನ್ನೂ ನನ್ನ ಕಿವಿಯಲ್ಲಿ ಅನುರಣಿಸುತ್ತಿವೆ. ಈ ಕವಿತೆಗಳು ಅವರ ಪ್ರಥಮ ಕವನ ಸಂಕಲನ ಸಾಮಗಾನದಲ್ಲಿ ಆಮೇಲೆ ಪ್ರಕಟವಾದವು. ದಾವಣಗೆರೆಯಿಂದ ಮೈಸೂರಿನ ಯುವರಾಜ ಕಾಲೇಜಿಗೆ ವರ್ಗವಾಗಿ ಅವರು ಹೋದ ಮೇಲೆ ನಮ್ಮ ನಡುವೆ 7-8 ವರ್ಷ ಪತ್ರ ವ್ಯವಹಾರ ನಿರಂತರವಾಗಿ ನಡೆಯಿತು. ಪತ್ರಗಳು ಆದಷ್ಟು ದೀರ್ಘವಾಗಿಯೇ ಇರುತ್ತಿದ್ದವು. ಹೊಸದಾಗಿ ಬರೆದ ಕವಿತೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ಅಭಿಪ್ರಾಯ ಪಡೆಯುತ್ತಿದ್ದೆವು. ಆಗ ಜಯಂತಿ, ಜಯ ಕರ್ನಾಟಕ ಪತ್ರಿಕೆಯಲ್ಲಿ ಅವರ ಕವಿತೆಗಳು, ಪ್ರಬುದ್ಧ ಕರ್ನಾಟಕದಲ್ಲಿ ನನ್ನ ಕವಿತೆಗಳು ಪ್ರಕಟವಾಗಲು ಈ ಸಂಬಂಧ ನೆರವು ಕಾರಣವಾಯಿತು. 1963 ಸಿರುದುರಪ್ಪನವರು ಉಸ್ಮಾನಿಯಾ ವಿಶ್ವವಿದ್ಯಾಲಯಕ್ಕೆ ಹೋದ ಮೇಲೆ ನಮ್ಮ ಪತ್ರಗಳ ನಡಿಗೆ ನಿಧಾನವಾಯಿತು. ತಮ್ಮ ಅಂತರಂಗದ ಅನಿಸಿಕೆಗಳನ್ನು ಯಾವ ಸಂಕೋಚವಿರದೆ ಪತ್ರಗಳಲ್ಲಿ ಅವರು ವ್ಯಕ್ತಪಡಿಸುವುದುಂಟು. ನಿಸರ್ಗ ಪ್ರೀತಿ, ಸೌಂದರ್ಯಾನುಭೂತಿ, ಕಾವ್ಯ ವಿಮರ್ಶೆ, ತತ್ವನಿಷ್ಠೆ, ಸ್ನೇಹ, ವಿನೋದಪರತೆ, ಹೀಗೆ ಹಲವಾರು ಅಂಶಗಳು ಅವುಗಳಲ್ಲಿ ವ್ಯಕ್ತಗೊಂಡಿದ್ದು ಇಂದಿಗೂ ಅದೇ ವ್ಯಕ್ತಿತ್ವ ಇನ್ನಷ್ಟು ದೃಢವಾಗಿ ಮೈದುಂಬಿಕೊಂಡು ಬೆಳೆದು ಪಕ್ವವಾಗಿರುವುದನ್ನು ಕಾಣಬಹುದು. ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ರವಾಸ ಕೈಗೊಳ್ಳುವುದು ಅವರ ಪ್ರಿಯವಾದ ಹವ್ಯಾಸಗಳಲ್ಲಿ ಒಂದು. ಮಾಸ್ಕೋದಲ್ಲಿ 22 ದಿನ, ಗಂಗೆ ಶಿಖರಗಳಲ್ಲಿ, ಅಮೆರಿಕದಲ್ಲಿ ಕನ್ನಡಿಗ, ಇವೇ ಮೊದಲಾದ ಪ್ರವಾಸ ಕಥನಗಳಲ್ಲಿ ಕಾವ್ಯಸತ್ವದಿಂದ ಕೂಡಿದ ಅವರ ಬರವಣಿಗೆಯ ಸೊಗಸನ್ನು ಸವಿಯಬಹುದು. ಒಂದು ದಸರಾ ರಜೆಯಲ್ಲಿ ಕೊಡಗಿನ ರಸವಿಹಾರವನ್ನು ಮುಗಿಸಿಕೊಂಡು ಬಂದದ್ದನ್ನು ಅವರು ಒಂದು ಪತ್ರದಲ್ಲಿ ಬಣ್ಣಿಸುತ್ತಾ ಹೀಗೆ ಬರೆದಿದ್ದರು. ಹೊಸದಾಗಿ ಕಂಡವರಿಗೆ ಅದು ಅಲಕಾವತಿಯೇ, ಏಕೆಂದರೆ ನಮ್ಮ ಕಾಲು ನೆಲದಲ್ಲಿದ್ದರೆ ನಮ್ಮ ತಲೆ ಆಕಾಶದಲ್ಲಿರುತ್ತದೆ. ಅಷ್ಟು ಹತ್ತಿರ ಅಲ್ಲಿ ಆಕಾಶ, ಅದು ಮೋಡವಾದಾಗ, ಮೋಡ ಚದುರಿ ಬಾನು ತಿಳಿಯಾದಾಗ ಬಲು ದೂರ. ಪತ್ರದ ಜೊತೆಗೆ ಆಗ ಬರೆದ ಮಡಿಕೇರಿಯ ರಾಜಾ ಶೆಟ್ಟಿ ಮೇಲಿನಿಂದ ಎಂಬ ಕವಿತೆಯನ್ನು ನನಗೆ ಅವರು ಕಳಿಸಿಕೊಟ್ಟಿದ್ದರು. ಇದು ಬಹುಶಃ ಅವರ ಯಾವ ಕವನ ಸಂಗ್ರಹದಲ್ಲೂ ಬಂದ ಹಾಗಿಲ್ಲ. ಮಾನವ ಸಂಬಂಧಗಳಲ್ಲೂ ಗುಣಗೌರವದ ಆಯ್ಕೆ ಇದ್ದೇ ಇರುತ್ತದೆ. ಪೂತಿನ ಅವರ ಪ್ರಥಮ ದರ್ಶನದ ಬಗ್ಗೆ ಮುಂದಿನ ಪತ್ರದಲ್ಲಿ ಅವರು ಹೀಗೆ ಬರೆದರು. ಮಡಿಕೇರಿಯಿಂದ ಬಂದವನೇ, ಬೆಂಗಳೂರಿಗೆ ಹೋದೆ ನನ್ನ ಗೆಳೆಯರೊಡನೆ. ಅಲ್ಲಿ ಕವಿ ಪೂತಿ ನರಸಿಂಹಾಚಾರ್ಯರ ದರ್ಶನವಾಯಿತು. ಅವರ ಮನೆಯಲ್ಲಿಯೇ ರಸದ ಊಟವೂ ಆಯಿತು. ಒಂದು ದಿನ ಎಂತೆಂಥ ಹಿರಿಯ ವ್ಯಕ್ತಿಗಳು ಇದ್ದಾರೆ ಅಲ್ಲಲ್ಲಿ ಎನಿಸಿತು. ಅವರು ಒಳಗೂ ಮೃದು, ಹೊರಗೂ ಮೃದು, ತರುಣ ಲೇಖಕರ ಮೇಲೆ ಅಮಿತ ವಾತ್ಸಲ್ಯ. ಅವರಿಗೆ ನಮ್ಮನ್ನು ಕಂಡು ಏನೋ ಒಂದು ಭರವಸೆ. ನಿಮ್ಮ ಹೆಸರನ್ನು ಹೇಳಿದರು, ನಿಮ್ಮನ್ನು ಧಾರವಾಡದಲ್ಲಿ ಆಗಲೇ ಅಂದೊಮ್ಮೆ ನೋಡಿದ್ದರಂತೆ. ಹೌದು, ಪೂತಿನ ಅವರನ್ನು ಮೊದಲ ಸಲ ಧಾರವಾಡದಲ್ಲಿ ಕಂಡಾಗ ನನಗೂ ಇದೇ ಅನುಭವವಾಯಿತು. ಸಿರುದಪ್ಪನವರ ಸ್ನೇಹ ಹೀಗೆ ನನಗೆ ಸಾಹಿತ್ಯ ಕ್ಷೇತ್ರದ ಹಲವಾರು ಹಿರಿಯ ವ್ಯಕ್ತಿಗಳ ಮಧುರ ಬಾಂಧವ್ಯವನ್ನು ಕಲ್ಪಿಸಿಕೊಟ್ಟಿರುವುದುಂಟು. ನಮ್ಮ ಕವನ ಸಂಗ್ರಹಗಳು ಪ್ರಕಟವಾದೊಡನೆಯೇ ಪರಸ್ಪರ ವಿನಿಮಯಗೊಳ್ಳುತ್ತಿದ್ದವು. ನಮ್ಮ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತ ಮನಸ್ಸಿನಿಂದ ಪತ್ರಗಳಲ್ಲಿ ಹಂಚಿಕೊಳ್ಳುತ್ತಿದ್ದೆವು. ಅವರ ಅನೇಕ ವಿಮರ್ಶಾತ್ಮಕ ನುಡಿಗಳಿಂದ ನಾನು ತುಂಬಾ ಪ್ರಯೋಜನ ಪಡೆದಿದ್ದೇನೆ. ಅವರ ಪ್ರಥಮ ಸಂಕಲನ ಸಾಮಗಾನದ ಬಗ್ಗೆ ಬರೆದ ನನ್ನ ಪತ್ರದಲ್ಲಿ ಕುವೆಂಪು ಪ್ರಭಾವದಿಂದ ಬೇಗ ಪಾರಾಗಲು ಪ್ರಯತ್ನಿಸಬೇಕೆಂದು ನಾನು ಸೂಚಿಸಿದ್ದೆ ಎಂದು ತೋರುತ್ತದೆ. ಅವರು ಕೂಡಲೇ ಉತ್ತರದಲ್ಲಿ ಬರೆದದ್ದು ಹೀಗೆ: ಸ್ನೇಹಪೂರ್ವವಾದ ನಿಮ್ಮ ನಿರ್ದೇಶವಾಣಿಗೆ ಮಣಿದೆ, ನೀವು ಹೇಳುವುದಲ್ಲ ನಿಜ. ಮುಂದೆ ಎಚ್ಚರಿಕೆಯಿಂದ ಅನ್ಯ ಪ್ರಭಾವದ ರಾಹುವಿನಿಂದ ವಿಮುಕ್ತನಾಗಲು ಪ್ರಯತ್ನಿಸುತ್ತೇನೆ. ಮನಸ್ಸಿಗೂ ಒಂದು ಬೆಳವಣಿಗೆಯುಂಟು. ಮಿತ್ರರ ಎಚ್ಚರಿಕೆಯಿಂದ, ಹಿರಿಯರ ಹರಕೆಯಿಂದ, ಸೂಕ್ಷ್ಮವಾದ ಆತ್ಮ ನಿರೀಕ್ಷಣೆಯಿಂದ ತನ್ನ ವ್ಯಕ್ತತೆಯಲ್ಲಿ ತನ್ನ ಮುಕ್ತಿಯ ಕಂಡು ಈ ಜೀವ ಸಫಲತೆಯ ಪಡೆಯಬಹುದು ಎಂಬ ಆಸೆಯುಂಟು. ನಮ್ಮ ಪ್ರಯತ್ನಗಳ ಹಿಂದೆ ನಮ್ಮ 7 ಬೀಳುಗಳ ಸೂತ್ರವನ್ನು ಹಿಡಿದ ಶಕ್ತಿಯಿಂದ ಉಂಟಲ್ಲ, ಯಾರು ಶಕ್ತಿಯೋ ಅದೇ ದಾರಿಯೂ ಆಗಿ ಬೆಳಕೂ ಆದೀತು. ಆಗಲೇ ಎಂಥ ವಿವೇಕಪೂರ್ಣ ವಿವೇಚನೆ! ಜೀವನದ ಕಹಿ ನನ್ನ ಅನುಭವಕ್ಕೆ ಧಾರಾಳವಾಗಿ ದಯಮಾಡಿಸಿದೆ. ಮೊದಲಿನಿಂದ ಇದುವರೆಗೂ ಸಿಹಿಗಿಂತ ಕಹಿಯನ್ನೇ ಹೆಚ್ಚಾಗಿ ಸವಿದರೂ ನನ್ನ ಕವನಗಳಲ್ಲಿ ಆ ತುಮುಲ ಅಷ್ಟು ಸ್ಪಷ್ಟವಾಗಿ ಮೂಡಿಬಂದಂತೆ ತೋರದೇ ಇರುವುದು ನನಗೇ ಆಶ್ಚರ್ಯ. ಬಹುಶಃ ಅದೆಲ್ಲವೂ ಮುಂದೆ ಕಟ್ಟುವುದು ಬುತ್ತಿ ಸರ್ವಜ್ಞ ಎಂಬ ರೀತಿಯದೋ ಏನೋ. ಅವರ ಮುಂದಿನ ಕವನ ಸಂಗ್ರಹಗಳಲ್ಲಿ ಆ ಕಟ್ಟಿದ ಬುತ್ತಿಯನ್ನು ಧಾರಾಳವಾಗಿ, ಆದರೆ ಕಾವ್ಯದ ದೃಷ್ಟಿಯಿಂದ ರುಚಿಕರವಾಗಿ ಹಾಗೂ ಆರೋಗ್ಯಕರವಾಗಿ ಹಂಚಿಕೊಂಡಿದ್ದಾರೆ ಎಂಬುದನ್ನು ಕಾವ್ಯಪ್ರೇಮಿಗಳೆಲ್ಲರೂ ಬಲ್ಲರು. ಸಮಕಾಲೀನ ಬದುಕಿಗೆ ನಿರಂತರ ಸ್ಪಂದಿಸುತ್ತಾ, ಮಾನವ ಸಂಬಂಧಗಳು ಶಿಥಿಲಗೊಳ್ಳುತ್ತಿರುವ ಬಗ್ಗೆ ವಿಷಾದ ವ್ಯಕ್ತಪಡಿಸುತ್ತಲೇ ಹಣತೆ ಹಚ್ಚುತ್ತೇನೆ ನಾನು ಎಂಬ ಆಶಾವಾದವನ್ನು ಆರದಂತೆ ಅವರು ನೋಡಿಕೊಂಡಿದ್ದಾರೆ. ಕನ್ನಡ ಕಾವ್ಯದಲ್ಲಿ ನಮ್ಯತೆ ಕಾಲಿಟ್ಟ ಕಾಲದಲ್ಲಿ ನಾವು ಪರಸ್ಪರ ಚರ್ಚಿಸಿದ್ದುಂಟು. ಅಂದು ಅವರ ಬರೆದ ಪತ್ರದಲ್ಲಿ ನಮ್ಯತೆಯ ಬಗ್ಗೆ ನನಗೆ ರೋಮಾಂಚಕತೆ ಇಲ್ಲ, ಏಕೆಂದರೆ ನಿಜವಾದ ನಮ್ಯತೆ ಒಂದು ರಚನೆಯಲ್ಲ, ವಿಕಾಸ. ನನ್ನ ಒಳಗಿನ ನವ್ಯಕವಿ ತಾನೊಬ್ಬ ಭಾರತೀಯ ಎಂಬುದನ್ನು ಎಂಥ ಹೊತ್ತಿನಲ್ಲೂ ಮರೆಯುವುದಿಲ್ಲ ಎಂಬ ಮಾತುಗಳಿವೆ. ಕುವೆಂಪು ಉನ್ನತ ಮಟ್ಟದ ಕವಿಯಾಗಿ, ಮಹಾಲೇಖಕರಾಗಿ ಮೊದಲಿಂದಲೂ ನನ್ನ ಮನಸ್ಸನ್ನು ತುಂಬಿಕೊಂಡಿದ್ದುಂಟು. ರಾಮಾಯಣ ದರ್ಶನದ ರಚನೆಯ ಕಾಲದಲ್ಲಿಯೇ ಅದರ ಹಿರಿಮೆ ಹಾಗೂ ವೈಶಿಷ್ಟ್ಯದ ಬಗ್ಗೆ ಸಿರುದುರಪ್ಪನವರಿಂದ ಪತ್ರಗಳ ಮೂಲಕ ಆಗಾಗ ಕೆಲವು ವಿಷಯಗಳನ್ನು ತಿಳಿದು ಆ ಬಗ್ಗೆ ನನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದೆ. ಅವರ ವಿಮರ್ಶಕ ಶಕ್ತಿ ಆಗಲೇ ಎಷ್ಟೊಂದು ಸೂಕ್ಷ್ಮತೆ ಪಡೆದಿತ್ತೆಂಬುದನ್ನು ನಾನು ಕಂಡುಕೊಂಡಿದ್ದೆ. ಅತ್ತಲಾ ದೈತ್ಯ ಸಭೆಯೋಳ್, ದಶಾನನ ಸ್ವಪ್ನಸಿದ್ಧಿ, ಇವೇ ಮೊದಲಾದ ಅಧ್ಯಾಯಗಳನ್ನು ಕುವೆಂಪು ಅವರೆದುರಿಗೆ ಓದಿ ವಿವರಿಸಿದ್ದನ್ನು ಪತ್ರಗಳಲ್ಲಿ ಬರೆದಾಗ ನಾನೂ ಅವರ ಜೊತೆಗೆ ಅಲ್ಲಿ ಭಾಗವಹಿಸಿದ್ದನೇನೋ ಎಂಬ ಭಾವನೆ ನನಗೆ ಉಂಟಾಗುತ್ತಿತ್ತು. ಭಾಷೆ ಮತ್ತು ಭಾವಗಳ ಮೇಲೆ ಅವರಿಗೆ ಹತೋಟಿ ಇದೆ.
ಚೆನ್ನಾಗಿ ಬರೆಯುತ್ತಾರೆ. ನಮಿತೆಯನ್ನು ಕೂಡಲೇ

0: ತರಬೇಕೆಂಬ ಹಠವೇನೂ ಕಾಣುವುದಿಲ್ಲವಾದ್ದರಿಂದ ಅವರು ಮುಂದುವರೆದಂತೆ ಸಹಜವಾಗಿ ನಮ್ಮೆತೆ ತಾನೇ ಬರುತ್ತದೆ. ಹೀಗೆ ನನ್ನ ಕಾವ್ಯದ ಬಗ್ಗೆ ಕುವೆಂಪು ಹೇಳಿದರು ಎಂದು ಶಿವರುದಪ್ಪನವರು ತಿಳಿಸಿದ್ದುಂಟು. ಅಂದಿನ ಸಂದರ್ಭದಲ್ಲಿ ಇಂಥ ಮಾತುಗಳು ನನ್ನ ಕಾವ್ಯ ರಚನೆಯ ದೃಷ್ಟಿಯಿಂದ ನನಗೆ ತುಂಬಾ ಪ್ರೋತ್ಸಾಹದಾಯಕವಾಗಿ ಪರಿಣಮಿಸಿದವು ಎಂಬುದನ್ನು ಬೇರೆ ಹೇಳಬೇಕಿಲ್ಲ. ಶಿವರುದಪ್ಪನವರು ಗಂಭೀರ ಪ್ರವೃತ್ತಿಯವರಂತೆ ತೋರಿದರು, ಹಾಸ್ಯಕ್ಕೆ ವಿನೋದಕ್ಕೆ ಅವರ ಮನಸ್ಸು ಅಷ್ಟೇ ತೆರೆದುಕೊಂಡಿರುತ್ತದೆ. ಈ ವಿಷಯದಲ್ಲಿಯೂ ನಮ್ಮದು ಸಮಾನ ಮನೋಧರ್ಮ. ಅವರ ಜೊತೆಗೆ ಆತ್ಮೀಯವಾಗಿ ಸಂಭಾಷಣೆಗೆ ತೊಡಗಿದವರಿಗೆಲ್ಲ ಅದರ ಅನುಭವ ಆಗಲೇ ಇಲ್ಲ. ನಾವಿಬ್ಬರು ಪರಸ್ಪರ ಭೇಟಿಯಾದಾಗ ಅನೇಕ ವೈಯಕ್ತಿಕ, ಸಾಮಾಜಿಕ ಹಾಗೂ ಸಾಹಿತ್ಯಿಕ ವಿಷಯಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಳ್ಳುವುದುಂಟು. ಕೆಲವು ವಿಷಯಗಳ ಬಗ್ಗೆ ಒಂದು ಬಗೆಯ ತಳಮಳ, ಚಡಪಡಿಕೆ ಹಾಗೂ ಅನ್ಯಾಯಗಳ ಬಗ್ಗೆ ತೀವ್ರ ಪ್ರತಿಕ್ರಿಯೆ ಅವರು ವ್ಯಕ್ತಪಡಿಸಿದ್ದು ಉಂಟು. ಆದರೆ ಮತ್ತೆ ಮರುಕ್ಷಣದಲ್ಲೇ ಸಹಜವಾದ ಸಮಚಿತ್ತದ ಸ್ಥಿತಿಗೆ ಅವರು ಬಂದುಬಿಡುತ್ತಾರೆ. ಒಳಗೊಂದು ಮುಖ, ಹೊರಗೊಂದು ಮುಖ ಎನ್ನುವ ಮಾತೇ ನಮ್ಮಲ್ಲಿ ಇಲ್ಲ. ಇಬ್ಬರಲ್ಲೂ ಗುಣಸ್ವೀಕಾರ ದೃಷ್ಟಿ ಇರುವುದರಿಂದ ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಬಹಳ ಕಡಿಮೆ. ವಿಮರ್ಶೆ ಹಾಗೂ ಕಾವ್ಯ ಮೀಮಾಂಸೆಯ ಕ್ಷೇತ್ರಕ್ಕೂ ಅವರು ನೀಡಿದ ಕೊಡುಗೆಯು ಅಷ್ಟೇ ಮಹತ್ವದ್ದು. ಮೊದಲಿನಿಂದಲೂ ಅವರು ಒಂದು ಸಮಗ್ರ ದೃಷ್ಟಿಯನ್ನು ಇಟ್ಟುಕೊಂಡೇ ಬಂದವರು. ಅವರಿಗೆ ಇಡೀ ಕನ್ನಡ ಸಾಹಿತ್ಯದ ಕುರಿತು ಸಮಗ್ರ ಅಧ್ಯಯನವಿದೆ. ಜೊತೆಗೆ ಪಾಶ್ಚಾತ್ಯ ವಿಮರ್ಶೆಯ ಪಾಂಡಿತ್ಯ ಹಾಗೂ ಕವಿತ್ವ, ಈ ಮೂರು ಗುಣಗಳು ಅವರಲ್ಲಿ ಇರುವುದರಿಂದ ಅವರ ವಿಮರ್ಶೆಗೆ ಒಳ್ಳೆಯ ತೂಕ ಇರುವುದನ್ನು ನಾನು ಮೊದಲಿನಿಂದಲೂ ಕಂಡುಕೊಂಡಿದ್ದೇನೆ. ಅಂದರೆ 1991 ಮುಂಡುರಿಯಲ್ಲಿ ನಮ್ಮಿಬ್ಬರ ಕಾವ್ಯದ ತೌಲನಿಕ ವಿವೇಚನೆಯ ಗೋಷ್ಠಿಯೊಂದರ ಮುಕ್ತಾಯದ ಸಂದರ್ಭದಲ್ಲಿ ಸೂರ್ಯದತ್ನವರು ಆನುಷಂಗಿಕವಾಗಿ ಮಾತನಾಡುತ್ತಾ ಹೇಳಿದರು, ನಾನು ಕಣಿವೆಯವರು, ಸಮಕಾಲೀನರು. ಉತ್ತರ ಕರ್ನಾಟಕದ ಕವಿ ಬೇಂದ್ರೆಯವರ ಕಾವ್ಯೋತ್ಸಾಹದ ಗಾಳಿಯಲ್ಲಿ ಅವರು, ಇತ್ತ ದಕ್ಷಿಣದ ಮೈಸೂರಿನ ಕವಿ ಕುವೆಂಪು ಅವರ ಪ್ರಭಾವ ಪರಿಸರದಲ್ಲಿ ನಾನು ನಮ್ಮ ಕಾವ್ಯ ಜೀವನವನ್ನು ಪ್ರಾರಂಭ ಮಾಡಿಕೊಂಡು ಬೆಳೆದವರು. ನಮ್ಮಿಬ್ಬರ ಕಾವ್ಯದಲ್ಲಿ ಸಾಕಷ್ಟು ಸಾಮ್ಯವಿದೆ ಎಂದು ಕೆಲವು ವಿಮರ್ಶಕರು ಹೇಳುತ್ತಾರೆ. ಆ ಸಾಮ್ಯದ ಮುಖ್ಯ ಲಕ್ಷಣವೆಂದರೆ, ನನಗೆ ತೋರುವ ಮಟ್ಟಿಗೆ ನಾವಿಬ್ಬರು ಹೊಸಗನ್ನಡ ಕಾವ್ಯದ ಹಲವು ಸಾಹಿತ್ಯ ಚಳವಳಿಗಳ ಮೂಲಕ ಹಾದು ಬಂದರು. ಆ ಯಾವ ಚಳವಳಿಯೊಂದಿಗೂ ವೈಯಕ್ತಿಕವಾದ ಹಾಗೂ ಗಾಢವಾದ ಸಂಬಂಧಗಳನ್ನು ಇರಿಸಿಕೊಳ್ಳಲಿಲ್ಲ ಎನ್ನುವುದು. ಹಾಗೆ ಸಂಬಂಧವನ್ನು ಇರಿಸಿಕೊಳ್ಳದೆ ನಮ್ಮದೇ ಆದ ಪ್ರತ್ಯೇಕ ನಿಲುವುಗಳನ್ನು ಉಳಿಸಿಕೊಂಡೆವು ಎನ್ನುವುದು. ನಮ್ಮ ಬರಹಗಾರರನ್ನು ಆಯಾ ಸಾಹಿತ್ಯ ಚಳುವಳಿಗಳ ಚೌಕಟ್ಟಿನಲ್ಲಿ ಇರಿಸಿ ಚರ್ಚೆ ಮಾಡುವುದನ್ನೇ ಇಷ್ಟಪಟ್ಟ ನಮ್ಮ ಸಾಹಿತ್ಯ ವಿಮರ್ಶೆ ಈ ಚಳುವಳಿಗಳಿಂದ ಆಸೆ ನಿಂತು ಬರೆದ ನಮ್ಮಂಥವರ ಬಗೆಗೆ ಅಂತ ಉತ್ಸಾಹವನ್ನೇನು ತೋರಿಸಲಿಲ್ಲ. ಆದರೆ ಸಂಪೂರ್ಣ ನಿರ್ಲಕ್ಷಿಸಲು ಅದಕ್ಕೆ ಸಾಧ್ಯವಾಗದ ಕಾರಣ, ಮತ್ತು ನಮ್ಮಂಥವರ ಬರಹವನ್ನು ಯಾವ ಚೌಕಟ್ಟಿನಲ್ಲಿ ಇರಿಸಿ ಚರ್ಚಿಸಬಹುದು ಎಂಬ ಗೊಂದಲಕ್ಕೆ ಬಿದ್ದ ಕಾರಣ, ನನ್ನ ಹಾಗೂ ಕಣಿವೆಯವರ ಕಾವ್ಯವನ್ನು ಸಮನ್ವಯ ಕಾವ್ಯ ಎಂದು, ನಮ್ಮನ್ನು ಸಮನ್ವಯ ಕವಿಗಳೆಂದು ಹಣಚೀಟಿ ಅಂಟಿಸಿ ಕೈ ತೊಳೆದುಕೊಂಡಿತು ಎಂದು. ಯಾವುದನ್ನು ನಾನು ಆ ಮೊದಲೇ ಸೌಮ್ಯವಾಗಿ ಹೇಳಿದ್ದನೋ ಅದನ್ನೇ ಶಿವರುದ್ರಪ್ಪನವರು ನಿಷ್ಠುರವಾಗಿ ನುಡಿದಿದ್ದರು. ಅಂದಿನ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಜಿಎಸ್ ಆಮೂರವರು ಅದನ್ನು ಸಮರ್ಥಿಸುತ್ತಾ, ಇದು ಬಹಳ ಯೋಗ್ಯವಾದ ಸಂಗತಿ, ಯಾಕೆಂದರೆ ಒಳ್ಳೆಯ ಕವಿಗೆ ಯಾವ ಹಣಚೀಟಿಯೂ ಬೇಡ. ಪಂಪ, ರನ್ನ, ಕುಮಾರವ್ಯಾಸ, ಹರಿಹರ, ಹಾಗೆ ಇವತ್ತು ಆಧುನಿಕ ಕನ್ನಡ ಕಾವ್ಯ ಸಂದರ್ಭದಲ್ಲಿ ಕುವೆಂಪು, ಬೇಂದ್ರೆ, ಕಣವಿ, ಶಿವರುದ್ರಪ್ಪ, ಹೀಗೆ ಹೇಳಬಹುದೇ ಹೊರತು ಯಾವ ಒಂದು ಪಂಗಡವನ್ನಾಗಲಿ ಹಣಚೀಟಿ ಅಂಟಿಸಿ ಒಬ್ಬ ಕವಿಯನ್ನು ಗುರುತಿಸಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಕೆಲಸ ಯಾವ ಸಾಹಿತ್ಯದಲ್ಲೂ ನಡೆಯುವುದಿಲ್ಲ ಎಂದು ಹೇಳಿದರು. ಸುವರ್ಣ ಕರ್ನಾಟಕ ಉತ್ಸವದ ಸಂದರ್ಭದಲ್ಲಿ ರಾಷ್ಟ್ರಕವಿ ಪ್ರಶಸ್ತಿಗೆ ಅವರು ಭಾಜನರಾಗಿರುವುದು ಕನ್ನಡಿಗರಿಗೆಲ್ಲ ತುಂಬಾ ಸಂತೋಷವನ್ನುಂಟು ಮಾಡಿದೆ. ಕನ್ನಡ ಪರಂಪರೆಯ ಶ್ರೇಷ್ಠ ಪ್ರತಿನಿಧಿಯಾಗಿ ನಾಡಿನ ಹಾಗೂ ದೇಶದ ಆಗುಹೋಗುಗಳಿಗೆ ಸಾಕ್ಷ್ಯಪ್ರಜ್ಞೆಯಂತೆ ತಮ್ಮ ಬದುಕು ಬರೆಹಗಳನ್ನು ರೂಪಿಸಿಕೊಂಡ ಸಾಂಸ್ಕೃತಿಕ ಚೇತನವೊಂದಕ್ಕೆ ದೊರೆತ ಗೌರವ ಇದು ಎಂದು ನಾನು ಭಾವಿಸಿದ್ದೇನೆ. ಅವರೊಂದಿಗೆ ನನ್ನ ಸ್ನೇಹವನ್ನು ಹೀಗೆ ಆಪ್ತತೆಯಿಂದ ಮೆಲುಕು ಹಾಕುತ್ತಿರುವಾಗ ವಿಸಿಯವರ ಕವಿತೆಯ ಸಾಲುಗಳು ನೆನಪಾಗುತ್ತವೆ. ಸ್ವರ್ಗದೊಳಗೆ ಈ ಸ್ನೇಹ ದೊರೆಯುವುದೇನು? ಈ ಪರಿಯ ಸೌಹಾರ್ದ ಕೆಳೆಯ ವೈಭವವು ಇಲ್ಲದರೆ ಎನಗಿಲ್ಲದೆ 100 ಜನ್ಮಗಳಿರಲಿ ಎಲ್ಲ ಪರಿ ಮಮತೆಗಳ ಸತ್ಯ ಜೀವನ.
1: ನಾಡೋಜ ಚನ್ನವೀರ ಕಣವಿ ಅವರು ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ ಅವರೊಂದಿಗಿನ ಒಡನಾಟದ ಕೆಲವು ಸವಿ ಗಳಿಗೆಗಳನ್ನ ನಮ್ಮೊಂದಿಗೆ ಮೆಲುಕು ಹಾಕಿದ್ರು. ಇದು 13/1/2001 ಧ್ವನಿಮುದ್ರಣಗೊಂಡಿತ್ತು. ಮತ್ತೆ ಮುಂಬರುವ ಸ್ಮೃತಿ ಪಟಲದಿಂದ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.
2: ಸ್ಮೃತಿ ಪಟಲದಿಂದ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿ, ಸಹಕಾರ ಕೆ ಶಿವರಾಜ್.

ಕೃತಿಕಾ ಜಂಗೇನಮಠ ಅವರ ಕೊಳಲುವಾದನದಲ್ಲಿ ಈಗ ಕೇಳಿ ರಾಗ್ ಅಹಿರ್ ಭೈರವ್. ತಬಲಾ ಸಾಥಿ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್. ಕೇಳಿ ರಾಗ್ ಅಹಿರ್ ಭೈರವ್.

ಕೇಳುಗರೆ, ಇದುವರೆಗೆ ಕೃತಿಕಾ ಜಂಗಿನ್ಮಠ್ ಅವರ ಬಾನ್ಸುರಿ ವಾದನದಲ್ಲಿ ರಾಗ್ ಅಹಿರ್ ಭೈರವ್ ಕೇಳಿದಿರಿ. ತಬ್ಲಾ ಸಾಥ್ ಹಿಡಿದವರು ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್.

0: ಆಕಾಶವಾಣಿ ಧಾರವಾಡ ಕೇಳುಗರೆ, ಈಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದಾದಿಯರ ಸಮರ್ಪಣೆ ಮತ್ತು ಕೊಡುಗೆಗಳನ್ನು ಗೌರವಿಸಲು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನವಾದ ಇಂದು ಮೇ 12 ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನವಾಗಿ ಆಚರಿಸಲಾಗುತ್ತಿದೆ. ಅಂತಾರಾಷ್ಟ್ರೀಯ ದಾದಿಯರ ಮಂಡಳಿ ಐಸಿಎನ್ 1974 ದಾದಿಯರ ದಿನ ಆಚರಿಸುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಬಲೀಕೃತ ದಾದಿಯರು ಜೀವಗಳನ್ನು ಉಳಿಸುತ್ತಾರೆ ಎಂಬ ಧ್ಯೇಯದೊಂದಿಗೆ ನರ್ಸಿಂಗ್ ಕಾರ್ಯಪಡೆಯನ್ನು ಬೆಂಬಲಿಸಿ ಸಬಲೀಕರಿಸಲು ರಾಜ್ಯದ ವಿವಿಧೆಡೆ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಕಚ್ಚಾ ತೈಲ ಹಾಗೂ ಅಡುಗೆ ಅನಿಲದ ವಾಸ್ತವ ಸಮಸ್ಯೆಯನ್ನು ಜನತೆ ಬಲ್ಲರು. ವಿದೇಶಿ ವಿನಿಮಯದ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೊಟ್ಟ ಕರೆಗೆ ದೇಶದ ಜನತೆ ಸ್ಪಂದಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಶಕ್ತಿ ಮೂಲಗಳ ನಿರ್ವಹಣೆಯಲ್ಲಿ ದೇಶದಲ್ಲಿ ಸಾಕಷ್ಟು ಪರ್ಯಾಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಹಾಗೂ ಎಲ್ಪಿಜಿ ದರದಲ್ಲಿ ಏರಿಕೆಯಾದರೂ ಕೇಂದ್ರ ಸರ್ಕಾರ ಅದನ್ನು ಭರಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದು ಸ್ಪಷ್ಟಪಡಿಸಿದರು. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಕಾಯ್ದೆ ದೇಶಾದ್ಯಂತ ಜುಲೈ 1 ಜಾರಿಗೆ ಬರಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ.

0: ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಅಡಿಯಲ್ಲಿ ಜೂನ್ ತಿಂಗಳ 30ರವರೆಗೆ ಎಲ್ಲ ಕಾಮಗಾರಿಗಳು ತಡೆರಹಿತವಾಗಿ ಮುಂದುವರಿಯಲಿವೆ. ಈ ಬದಲಾವಣೆಯಿಂದ ಕಾರ್ಮಿಕರಿಗೆ ಯಾವುದೇ ತೊಂದರೆಯಾಗದು ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಚುನಾವಣಾ ಆಯೋಗ 3ನೇ ಹಂತದ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಿದ್ಧತೆ ನಡೆಸಿದೆ. ಕರ್ನಾಟಕ ಸೇರಿದಂತೆ ಬಾಕಿ ಉಳಿದಿರುವ 22 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 430 ಕೋಟಿ ಮತದಾರರು ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮಾರ್ಚ್ ತಿಂಗಳ ಕಂತಿನ ಹಣ 4 ಅಥವಾ 5 ದಿನಗಳಲ್ಲಿ, ಏಪ್ರಿಲ್ ಕಂತಿನ ಹಣ ಮುಂಬರುವ 10 ದಿನಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ತಾಲೂಕು ಬಾಕೂರಿನಲ್ಲಿ ಭರವಸೆ ನೀಡಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ 2025 ಸಾಲಿನ ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನ ಪಡೆದ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಸವದಿ ಗ್ರಾಮದ ಬಸವರಾಜ್ ಧರೆಪ್ಪ ಕೆಂಪವಾಡ್, 14ನೇ ರ್ಯಾಂಕ್ ಗಳಿಸಿದ ದೀಕ್ಷಿತ್ ಎನ್ ಹಾಗೂ 63ನೇ ರ್ಯಾಂಕ್ ಪಡೆದ ಕನಕಪುರದ ಅನುಷಾ ಶ್ರೀನಿವಾಸ್ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿನಂದಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವ ಬಸವರಾಜ್ ಕೆಂಪವಾಡ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಾನು ಬಸವರಾಜ್ ಕೆಂಪವಾಡ್, ಭಾರತೀಯ ಅರಣ್ಯ ಸೇವೆ 2025 ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದವನು. 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲೇ ವಿದ್ಯಾಭ್ಯಾಸ ಮುಗಿಸಿದ್ದು, ಬಾಲ್ಯದಿಂದಲೇ ವನ್ಯಜೀವಿ ಮತ್ತು ಅರಣ್ಯ ಮರಗಿಡಗಳ ಬಗ್ಗೆ ಆಸಕ್ತಿ ಹೊಂದಿದ್ದ ಕಾರಣ ಬಿಎಸ್ಸಿ ಫಾರೆಸ್ಟ್ರಿ ಅನ್ನು ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮುಗಿಸಿದ್ದೇನೆ. 2 ವರ್ಷಗಳ ನಿರಂತರ ಪರಿಶ್ರಮ ಮತ್ತು ಸತತ ಛಲಬಿಡದ ಪ್ರಯತ್ನದ ಫಲವಾಗಿ ಇವತ್ತು ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ನನ್ನ ತಯಾರಿಯ ಸಮಯದಲ್ಲಿ ನನ್ನ ತಂದೆ ತಾಯಿ ಮತ್ತು ನನ್ನ ಎಲ್ಲಾ ಕುಟುಂಬದವರು, ಸ್ನೇಹಿತರು, ಗುರುಗಳ ಸತತ ಮಾರ್ಗದರ್ಶನದಿಂದ 1ನೇ ರ್ಯಾಂಕ್ ಪಡೆದಿರುತ್ತೇನೆ ಎಂದು ಹೆಮ್ಮೆಯಿಂದ ಹೇಳಬಯಸುತ್ತೇನೆ.
0: ವಿಜಯನಗರ ಜಿಲ್ಲೆ ಹಂಪಿಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಮಹಿಳಾ ಸುರಕ್ಷತೆ ಮತ್ತು ಭದ್ರತೆಯ ಕುರಿತು ಜನಜಾಗೃತಿ ಜರುಗಿತು. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಶ್ರೀ ವಿರೂಪಾಕ್ಷ ದೇವಾಲಯ, ರಥಬೀದಿ ಹಾಗೂ ಬಸ್ ನಿಲ್ದಾಣದ ಸುತ್ತಮುತ್ತ ಸಾರ್ವಜನಿಕರು ಮತ್ತು ಪ್ರವಾಸಿ ಮಹಿಳೆಯರಿಗೆ ಸುರಕ್ಷತಾ ಕ್ರಮಗಳ ಬಗ್ಗೆ ಅಕ್ಕಾಪಡೆ ಮತ್ತು ವಿಜಯ್ ಮಹಿಳಾ ಸುರಕ್ಷಾ ಪಡೆ ಜಾಗೃತಿ ಮೂಡಿಸಿತು. ಗದುಗಿನ ಲಡಾಯಿ ಪ್ರಕಾಶನ, ಧಾರವಾಡದ ಚಿತ್ತಾರ ಕಲಾಬಳಗ ಹಾಗೂ ಕವಿ ಪ್ರಕಾಶನ ಕವಲಕ್ಕಿ ಸಂಯೋಜಿತ ಮೇ ಸಾಹಿತ್ಯ ಮೇಳ ಬಳಗದಿಂದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಈ ತಿಂಗಳ 16 ಮತ್ತು 17ರಂದು 12ನೇ ಮೇ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. 2026-27ರ ಐಸಿಸಿ ಎಲೈಟ್ ರೆಫ್ರಿಗಳ ಪಟ್ಟಿಯಲ್ಲಿ ಭಾರತದ ಮಾಜಿ ಕ್ರಿಕೆಟಿಗ, ಕರ್ನಾಟಕದ ಹೆಸರಾಂತ ವೇಗದ ಬೌಲರ್ ಜಾವಗಲ್ ಶ್ರೀನಾಥ್ ಮುಂದುವರೆದಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ ಕರ್ನಾಟಕ ಓಪನ್ ಎಟಿಪಿ ಚಾಲೆಂಜರ್ ಪುರುಷರ ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಆದಿತ್ಯ ವಿಶಾಲ್ ಅರ್ಹತಾ ಸುತ್ತಿನಲ್ಲಿ ಗೆದ್ದು ಮುಖ್ಯ ಸುತ್ತು ಪ್ರವೇಶಿಸಿದ್ದಾರೆ. ಉತ್ತರ ಕನ್ನಡ, ಕೊಪ್ಪಳ, ಚಿಕ್ಕಮಗಳೂರು ಸೇರಿದಂತೆ 14 ಜಿಲ್ಲೆಗಳಲ್ಲಿ ಕೆಲವೆಡೆಯಿಂದು ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಾಟಕ ಭುವನದ ಭಾಗ್ಯ, ಅಹಿಲ್ಯಾಬಾಯಿ ಹೋಳ್ಕರ್. ಪ್ರಸ್ತುತಪಡಿಸುತ್ತಾರೆ ಸಮುದ್ರದ ಶ್ರೋತೃ ಬಳಗದ ಸದಸ್ಯ.

ಎಲ್ಲರಿಗೂ ನಮಸ್ಕಾರ. ಇಂದಿನ ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರುತ್ತಿರುವವರು ನಾವು ಸಮುದ್ಯತ ಶ್ರೋತೃ ಸಂಘದ ಗೆಳತಿಯರು. ಇಂದು ನಾವು ನಿಮಗಾಗಿ ಪ್ರಸ್ತುತಪಡಿಸುತ್ತಿರುವ ನಾಟಕ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಲ್ಕರ್. ಮೇ 31 ಜನಿಸಿದ ಅಹಿಲ್ಯಾಬಾಯಿ ಮದುವೆಯಾದಾಗ 8 ವರ್ಷದ ಪ್ರಾಯ. ಆ ಸಮಯದಲ್ಲಿ ಬಾಲ್ಯ ವಿವಾಹ ಜಾರಿಯಲ್ಲಿತ್ತು. ಆಟ ಆಡುವ ಸಮಯದಲ್ಲಿ ಮದುವೆಯಾಗುವ ಹೆಣ್ಣು ಮಕ್ಕಳು ಆಕಸ್ಮಿಕವಾಗಿ ಪತಿಯ ಸಾವಾದರೆ ಬಾಲ ವಿಧವೆಯಾಗಿಯೇ

ಜೀವನ ಸಾಗಿಸುವ ಕಾಲ. ಅಹಿಲ್ಯ ಹುಟ್ಟಿದ್ದು ಚೌಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ. ರಾಜ ಮನೆತನವೂ ಅಲ್ಲದ ಊರಿನ ಪಟೇಲನಾಗಿದ್ದ ಮಂಕೋಜಿ ಶಿಂಡೆ ಹಾಗೂ ಸುಶೀಲಾ ಶಿಂಡೆಯರ ಮಗಳಾಗಿ ಕಾರ್ಯನಿಮಿತ್ತ ಚೌಂಡಿ ಗ್ರಾಮದ ಮುಖಾಂತರ ಹಾದು ಹೋಗುತ್ತಿದ್ದ ಮಾಲ್ವಾದ ಸುಬೇದಾರ್ ಮಲ್ಹರ್ ರಾವ್ ಹೋಳ್ಕರ್ ಅನಿರೀಕ್ಷಿತವಾಗಿ ಪುಟ್ಟ ಬಾಲಕಿ ಅಹಿಲ್ಯಾಳ ನಡೆ ನುಡಿ ಮತ್ತು ಆಕೆಯ ವಿಚಾರಗಳಿಂದ ಪ್ರಭಾವಿತರಾಗಿ ತಮ್ಮ ಪುತ್ರ ಖಂಡೇರಾವ್ನಿಗೆ ಈ ಹುಡುಗಿಯೇ ಸರಿಯಾದ ಜೋಡಿ ಎಂದು ನಿರ್ಧರಿಸಿ ವಿವಾಹದ ನಿಶ್ಚಯ ಮಾಡುತ್ತಾರೆ. 1754 ಯುದ್ಧದ ಸಮಯದಲ್ಲಿ ಖಂಡೇರಾವ್ ಅಕಾಲ ಮರಣಕ್ಕೆ ಈಡಾಗುತ್ತಾನೆ. ಪೇಶ್ವೆಗಳ ಒಪ್ಪಿಗೆ ಮೇರೆಗೆ ಅಹಿಲ್ಯ ತನ್ನ ಮಗ ಮಾಲೇರಾವ್ನನ್ನು ಸುಬೇದಾರನನ್ನಾಗಿ ಮಾಡುತ್ತಾಳೆ. ಧೀಮಂತ ನಾಯಕತ್ವ, ದೂರದರ್ಶಿ ವ್ಯಕ್ತಿತ್ವ, ಸಾಮಾನ್ಯ ಜನರಲ್ಲಿ ಕಳಕಳಿಯುಕ್ತ ಪ್ರೀತಿ ಎಲ್ಲವೂ ಅಹಿಲ್ಯಬಾಯಿಯವರಿಗಿತ್ತು. ಆಕೆಯ ಆಳ್ವಿಕೆಯ ಸಮರ್ಥ ರಾಜ್ಯಭಾರಕ್ಕೆ ಹಿಡಿದ ಕನ್ನಡಿಯಾಗಿತ್ತು. ಒಂದು ಸಂಸ್ಥಾನದ ಮಹಾರಾಣಿಯಾಗಿದ್ದರೂ ಬಹಳ ಸರಳವಾದ ಜೀವನವನ್ನು ನಡೆಸಿದ ಶ್ರೇಯ ಇವರಿಗೆ ಸಲ್ಲುತ್ತದೆ. ಮಹಿಳೆಯರಿಗೆ 10 ಹಲವಾರು ಕಟ್ಟುಪಾಡುಗಳಿದ್ದ ಸಮಯದಲ್ಲಿ ಒಂದು ಸಂಸ್ಥಾನವನ್ನು ಏಕಾಂಗಿಯಾಗಿ ಬೆಳೆಸಿದ ಪರಿ ಇತಿಹಾಸದ ಪುಟಗಳಲ್ಲಿ ಸದಾಕಾಲ ಅಮರವಾಗಿರುತ್ತದೆ. ಬನ್ನಿ ಈಗ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಲ್ಕರರ ಕಿರುಪರಿಚಯ, ಅವರ ಸಾಧನೆ, ಅವರ ರಾಜ್ಯಾಡಳಿತ ಎಲ್ಲವೂ ಹೇಗಿತ್ತು ಎಂದು ಈ ನಾಟಕದ ಮೂಲಕ ನಾವು ತಿಳಿಯೋಣ.

0: ರಾಜವಾಡೆಯ ದಾಸಿ ಚಲುವಮ್ಮನ ಪ್ರವೇಶ.
1: ದೂರ ಹೊಂಟೇನವ್ವ ಚಲುವವ್ವ?
2: ಅದು ರಾಜವಾಡೆ ಪೂಜಾ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಹೋಗೋಣ ಅಂತ ಕೆರೆ ತಾವು ಬಂದಿದ್ದೆ ಕಣಣ್ಣ. ಈಗ ವಾಡೆಗೆ ಹೊಂಟೆ ತಿರ್ಗ. ದಾರಿ ಬಿಡು, ಮತ್ತೆ ವಾಡೆಲಿ ಬೋ ಕೆಲ್ಸಗಳಿದಾವೆ. ಇನ್ನು ಮಧುಮಕ್ಳ ಸ್ವಾಗತಕ್ಕೆ ವಾಡೆ ಬೇರೆ ಸಿಂಗರ್ಸ್ ಬೇಕೀಗ.
1: ಹೋಗುವಂತೆ ವಸಿ ಇರು ಚಲ್ವವ್ವ. ಅಂದಂಗೆ ನಮ್ ಯುವರಾಜ್ರ ಲಗ್ನ ಬಾಜಿರಾವ್ ಪೇಶ್ವೆ ಅವರ ಪುಣೆ ಅರಮನೆಯಲ್ಲಿ ನಡೀತಂತೆ. ನಮ್ ಯುವರಾಣಿ ಪೇಶ್ವೆಯವ್ರ ಮಗಳಾದಾಳೇನು?
2: ಅಯ್ಯೋ ಅಲ್ ಕಣಯ್ಯೋ, ನಮ್ ಯುವರಾಣಿ ಚೌಂಡಿ ಅಂತೊಂದು ಹಳ್ಳಿ ಹಾಕಿ ಅದಾಳು. ಅಲ್ಲಿನ್ ಪಟೇಲ ಮಾಂಕೋಜಿ ಶಿಂದೆ ಮತ್ತು ಸುಶೀಲಾ ಶಿಂದೆ ಅವ್ವ ಅವರ ಮುದ್ದಿನ ಮಗಳಂತೆ ಹಾಕಿ. ಯಾವುದೋ ಯುದ್ಧ ಮುಗಿಸಿ ಬಾಜಿರಾವ್ ಪೇಶ್ವೆಯವ್ರ ಜೋಡಿ ನಮ್ ಧಣಿ ಪುಣೆಗೆ ವಾಪಸ್ ಬರ್ಬೇಕಿದ್ರೆ ಚೌಂಡಿ ಊರಾಗೆ ಆಕಿನ ನೋಡ್ಯಾರ. ಪೇಶ್ವೆಯರು ನಮ್ ಧಣಿರು ಆಕಿನ ಬಾಳ ಮೆಚ್ಕೊಂಡು ಪಟೇಲ್ರ ಬಳಿ ಕನ್ಯಾ ಕೇಳ್ಯಾರ. ಹಂಗ ಪುಣೆದಾಗ ಪೇಶ್ವೆಯವ್ರ ಅರಮನೆಯಲ್ಲಿ ಲಗ್ನ ನಡೆದೈತಿ.
1: ಓಹೋ, ನಮ್ ಯುವರಾಣಿ ಬಲದೃಷ್ಟವಂತಿ ಬಿಡು ಹಂಗಾದ್ರ.
2: ಏ ಯಾಕಣ್ಣೋ ಹಂಗಂದಿ?
1: ಮತ್ತೆ ನಮ್ ಜಾಗೀರ್ದಾರ್ ಮಲ್ಹಾರ ಹೋಳ್ಕಾರ ಅಂದ್ರೆ ಸಾಧಾರಣವೇ. 30 ಪರಗಣ ಜಾಗೀರು ನಮ್ ದಣಿರ್ದು ಅಂತೀನಿ. ಮರಾಠ ಸಂಸ್ಥಾನದ ಪೇಶ್ವೆಯ ಸೇನಾ ದಂಡನಾಯಕ ಬೇರೆ. ದೌಲತ್ತಿನಲ್ಲಿ ಪೇಶ್ವೆಯವ್ರನ್ನ ಮೀರ್ಸೋ ಅತೀ ಶ್ರೀಮಂತ. ಇಂದೋ ರಾಜವಾಡಗೆ ಸೊಸೆಯಾಗಿ ಬರಕ ಆಕಿ ಅದೇನ್ ಪುಣ್ಯ ಮಾಡಿರ್ಬೇಕು ಹೇಳು.
2: ಆಕಿ ಏನ್ ಕಮ್ಮಿ ಅದಾಳ ಅನ್ಕೊಂಡೇನ್ ನೀನು? ಆಕಿ ದೈವ ಶ್ರದ್ಧಿ, ಜಾಣ್ಮೆ, ಜನಾನುರಾಗ ನೋಡಿನೇ ಆಕಿಗೆ ಮನಸೋತಿರೋದು ನಮ್ ದಣಿ. ಓದು ಬರ ಬಲ್ಲಾಕಿ ಅಂತೆ ಆಕಿ. ಕತ್ತಿ ವರ್ಸಿ ತಾಲೀಮು ಆಗೈತಂತೆ. ಅಂತಾಕಿ ಸೊಸಿಯಾಗಿ ಬರೋದು ವಾಡೆದು ಪುಣ್ಯ ಅಲ್ಲೇನ್ ಮತ್ತ?
1: ಹಂಗಂತಿ ಸರಿ, ಆಕಿನ ಸೊಸಿಯಾಗಿ ಪಡೆಯೋದು ವಾಡಿ ಪುಣ್ಯನೋ, ಇಂಥವ ಆಕಿ ಸೊಸಿಯಾಗಿ ಬರ್ತಿರೋದು ಆಕಿ ಅದೃಷ್ಟವೋ ಅಂತ ಕಾದ್ ನೋಡೋಣ.
2: ಸರ್ ಸರಿ, ನಾ ಹೊಂಟೆ, ದಾರಿ ಬಿಡು ನಂಗ.
1: ಸರಿ ಅವ್ವ, ನೀನ್ ನಡಿ. ಕೇಳ್ರಪ್ಪೋ, ಕೇಳಿ ಕೇಳಿ.
0: ರಾಜವಾಡೆಯಲ್ಲಿ ನವವಧು ಅಹಿಲ್ಯಾಗೆ ಸ್ವಾಗತ.
3: ಬಲಗಲಿಟ್ಟು ಒಳಗೆ ಬಾ ಮಗಳೇ. ಇನ್ನು ಮುಂದೆ ಈ ವಾಡೇನೇ ನಿನ್ನ ಮನೆ, ನಾವೇ ನಿಮ್ಮ ತಾಯಿ ತಂದೆ. ಇಂದೋರ್ನ ಸಮಸ್ತ ಜನತೆ ನಿನ್ನ ಮಕ್ಕಳು. ನಮ್ಮ ಇಂದೋರ್ ಸಂಸ್ಥಾನದ ಕೀರ್ತಿಗೆ ತಕ್ಕಂತೆ ನಡೆದುಕೊಂಡು ಮನೆತನವನ್ನು ಬೆಳಗು ಮಗಳೇ.
4: ತಮ್ಮ ಮಾತಿನಂತೆಯೇ ನಡೆಯುವೆನು ಅತ್ತೆಮ್ಮ.
5: ನಡೆ ಅಹಿಲ್ಯ, ನಿನಗೆ

0: ರಾಜವಾಡೆಯನ್ನು ತೋರಿಸುವೆನು.
1: ಮಹಾರಾಣಿ ಗೌತಮಿ ನಡೆ, ನಾವು ಸ್ವಲ್ಪ ವಿಶ್ರಾಂತಿ ಪಡೆಯೋಣ.
2: ಕೆಲವು ವರುಷಗಳೇ ಸರಿದವು. ಈ ಅವಧಿಯಲ್ಲಿ ಮಲ್ಹಾರ್ರಾವ್ರವರು ಕುಶಾಗ್ರಮತಿಯಾದ ತಮ್ಮ ಸೊಸೆ ಅಹಿಲ್ಯಾಗೆ ರಾಜತಾಂತ್ರಿಕತೆ ಹಾಗೂ ರಣತಂತ್ರಗಳ ಸಂಬಂಧಿಸಿದಂತೆ ಸಾಕಷ್ಟು ತರಬೇತಿ ನೀಡುವರು. ಅನೇಕ ಬಾರಿ ಯುದ್ಧ ರಂಗಗಳಿಗೂ ಕರೆದೊಯ್ದು ಅಹಿಲ್ಯೆಗೆ ಯುದ್ಧ ಭೂಮಿಯಲ್ಲಿರಬೇಕಾದ ಚಾಣಾಕ್ಷತೆ ನೈಪುಣ್ಯತೆಯನ್ನು ಕಲಿಸಿದರು. ಆಕೆಯನ್ನು ಚೆನ್ನಾಗಿ ಪಳಗಿಸಿದರೂ ಕೂಡ. ಈಗ ಅಹಿಲ್ಯೆಯ ಅತ್ತೆ ಮಾವನವರಾದ ಮಲ್ಹಾರ್ರಾವ್ ಹಾಗೂ ಗೌತಮಿಯವರ ಪ್ರವೇಶ.
1: ಮಹಾರಾಣಿ, ಈ ನಾಲ್ಕಾರು ವರ್ಷಗಳಲ್ಲಿ ನಾವು ನೋಡಿದಂತೆ ಕುಶಾಗ್ರಮತಿಯಾದ ನಮ್ಮ ಅಹಲ್ಯೆಯು ಚಾಣಾಕ್ಷತನದಲ್ಲಿ, ಧೈರ್ಯ ಸಾಹಸಗಳಲ್ಲಿ, ರಾಜ್ಯಾಡಳಿತದಲ್ಲಿ, ರಣತಂತ್ರಗಳಲ್ಲಿ ನಮ್ಮ ಮಗ ಖಂಡೇರಾವ್ನನ್ನು ಮೀರಿಸುತ್ತಾಳೆ. ನಮ್ಮ ಇಂದೋರ್ನ ಭವಿಷ್ಯವನ್ನು ಸುರಕ್ಷಿತವಾಗಿ ಕಾಪಾಡುತ್ತಾಳೆ ನಮ್ಮ ಅಹಲ್ಯ ಎಂದು ನನಗೆ ತೀವ್ರವಾಗಿ ಅನಿಸುತ್ತಿದೆ.
2: ಈಗ ಅಹಿಲ್ಯಾಬಾಯಿ ಹೋಲ್ಕರ್ ಹಾಗೂ ಖಂಡೇರಾವ್ರವರ ಪ್ರವೇಶ.
0: ವಂದನೆಗಳು ತಂದೆಯೇ, ವಂದನೆಗಳು ತಾಯಿಯೇ. ತಂದೆಯೇ, ಬಾಜಿರಾವ್ ಪೇಶಿಯವರ ಸಂದೇಶ ಬಂದಿದೆ. ಪೇಶಿಯವರು ಹಾಗೂ ಮಾಳವ ದೇಶದ ನಡುವೆ ಯುದ್ಧ ನಡೆಯಲಿದೆ. ನಾವಿಬ್ಬರು ಈಗ ತಕ್ಷಣ ಯುದ್ಧಕ್ಕೆ ತೆರಳಬೇಕಿದೆ.
1: ಹೌದೇ, ಇನ್ನು ತಡ ಮಾಡುವಂತಿಲ್ಲ. ಮಹಾರಾಣಿ, ನಾವಿಬ್ಬರು ಹೋಗಿ ಬರುವೆವು. ಅಹಲ್ಯ, ಎಂದಿನಂತೆ ನಮ್ಮ ಗೈರು ಹಾಜರಿಯಲ್ಲಿ ಇಂಧೋರ್ನ ಸಮಸ್ತ ಉಸ್ತುವಾರಿ ನಿನ್ನದು. ನಿಭಾಯಿಸುತ್ತಿ ಅಲ್ಲವೇ ಮಗಳೇ?
3: ಮಾವನವರೇ, ನಾನು ಈ ಯುದ್ಧದಲ್ಲಿ ಭಾಗವಹಿಸಬಹುದೇ?
1: ಅಹಲ್ಯ, ಈ ಮೊದಲು ಅನೇಕ ಯುದ್ಧಗಳಲ್ಲಿ ನೀನು ನಮ್ಮೊಂದಿಗಿದ್ದೆ. ಆದರೆ ಈ ಯುದ್ಧ ಸುದೀರ್ಘ ಕಾಲ ನಡೆಯುವ ಸಾಧ್ಯತೆ ಇದೆ. ಆದ್ದರಿಂದ ಈ ಬಾರಿ ನೀನು ಇಲ್ಲೇ ಇದ್ದು ರಾಜ್ಯದ ಉಸ್ತುವಾರಿ ನೋಡಿಕೋ ತಾಯಿ. ನಾನು ನಿನಗೆ ಎಂದಿನಂತೆ ಉತ್ತರ ಹಾಗೂ ಮಧ್ಯ ಭಾರತದ ಮಹತ್ವದ ಸಮಾಚಾರಗಳು, ರಾಜಕೀಯ ಆಗುಹೋಗುಗಳು, ನಮ್ಮ ಸೈನ್ಯದ ಚಲನವಲನಗಳು, ರಾಜ್ಯಭಾರಕ್ಕೆ ಕುರಿತಾದ ಸಲಹೆಗಳು ಇವೆಲ್ಲವನ್ನೂ ಒಳಗೊಂಡಂತೆ ಪತ್ರಗಳಲ್ಲಿ ಬರೆಯುತ್ತಾ ತಿಳಿಸುತ್ತೇನೆ.
3: ಸರಿ ಮಾವಯ್ಯ.
2: ಆರತಿ ತಟ್ಟೆಯಿಂದ ಕುಂಕುಮ ತೆಗೆದು ತಿಲಕವನ್ನಿಟ್ಟು ವಿಜಯಲಕ್ಷ್ಮಿ ನಿಮಗೆ ಒಲಿಯಲಿ ಎಂದು ಹಾರೈಕೆಯೊಂದಿಗೆ ಇಬ್ಬರನ್ನು ಬೀಳ್ಕೊಡುತ್ತಾರೆ. ಯುದ್ಧದಲ್ಲಿ ಪೇಶ್ವೆಯವರಿಗೆ ಗೆಲುವಾಗಿ ವಿಶಾಲ ಹಾಗೂ ಸಂಪದ್ಭರಿತ ಮಾಳವ ಪೇಶ್ವೆಯವರ ವಶವಾಯಿತು. ಈ ಯಶಸ್ಸಿನಲ್ಲಿ ಮಲ್ಹಾರ್ರಾವ್ರ ಕೊಡುಗೆಯನ್ನು ಪರಿಗಣಿಸಿ ಪೇಶ್ವೆಯವರು ಮಲ್ಹಾರ್ರಾವ್ರವರನ್ನು ಮಾಳವದ ಸುಬೇದಾರನನ್ನಾಗಿ ನೇಮಿಸಿದರು. ಮುಂದೆ ಇನ್ನೂ ಅನೇಕ ಯುದ್ಧಗಳನ್ನು ಜಯಿಸಿ ಮಲ್ಹಾರ್ರಾವ್ರವರು ನರ್ಮದೆಯ ಇಕ್ಕೆಲದ ಭೂಮಿಗಳಿಂದ ಆರಂಭಿಸಿ ಸಹ್ಯಾದ್ರಿಯ ತನಕದ ವಿಶಾಲವಾದ ಭೂಪ್ರದೇಶದವರೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಉತ್ತರ ಹಾಗೂ ಮಧ್ಯ ಭಾರತದ ಬಹುತೇಕ ರಾಜ ಮಹಾರಾಜರು ಮಲ್ಹಾರ್ರಾವ್ರವರಿಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸಲಾರಂಭಿಸಿದರು. ಈ ಮಧ್ಯೆ ಅಹಿಲ್ಯಾಬಾಯಿಗೆ ಮಾಲೆರಾವ್ ಎಂಬ ಹೆಸರಿನ ಗಂಡು ಮಗು ಹಾಗೂ ಮುಕ್ತಾಬಾಯಿ ಎಂಬ ಹೆಸರಿನ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ಈಗ ಮಲ್ಹಾರ್ರಾವ್ ಹಾಗೂ ಆತನ ಪತ್ನಿಯ ಪ್ರವೇಶ, ಜೊತೆ ಜೊತೆಗೇನೆ ಅಹಿಲ್ಯಾಬಾಯಿ ಮತ್ತು ಖಂಡೇರಾವ್ರವರ ಪ್ರವೇಶ.
1: ಶುಭವಾಗಲಿ ನಿಮಗೆ ಅಹಲ್ಯ ಮತ್ತು ಖಂಡೇರಾವ್.
4: 20ನೇ ವಿವಾಹ ವಾರ್ಷಿಕೋತ್ಸವದ ಶುಭ ಹಾರೈಕೆಗಳು ನನ್ನ ಮಕ್ಕಳೇ. ಅದೆಷ್ಟು ಬೇಗ ವರ್ಷಗಳು ಉರುಳಿದವು.
0: ತಂದೆಯೇ, ಭರತ್ಪುರದ ಜಾಟ್ ದೊರೆಗಳು ದೇಶಗಳ ಮೇಲೆ ಸಮರ ಸಾರಿದ್ದಾರೆ. ನಾವೀಗಲೇ ನಮ್ಮ ಸೈನ್ಯ ಸಮೇತ ಯುದ್ಧಕ್ಕೆ ತೆರಳಬೇಕಿದೆ.
1: ಹೌದೇನು ನಡೆ, ನಾವೀಗಲೇ ಹೊರಡೋಣ. ಅಹಲ್ಯ, ನೀನು ಬಾ.
2: ಮಹಾರಾಣಿಯವರು ಮೂವರಿಗೂ ವೀರ ತಿಲಕವನ್ನಿಟ್ಟು ನಿಮಗೆ ವಿಜಯಲಕ್ಷ್ಮಿ ಸದಾ ಒಲಿಯಲಿ ಎಂದು ಶುಭ ಹಾರೈಸುತ್ತಾರೆ.
5: ಮಹಾರಾಜ, ಮಹಾರಾಜ, ಅನರ್ಥ ನಡೆದು ಹೋಯಿತು. ಯುವರಾಜ ಖಂಡೇರಾವ್ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ್ದಾರೆ.
6: ಅಯ್ಯೋ ಶಿವನೇ, ನನ್ನ ಮಾಳವದ ಉತ್ತರಾಧಿಕಾರಿಯನ್ನು ಕಿತ್ತುಕೊಂಡು ಬಿಟ್ಟೆಯ ತಂದೆ.
3: ಭಗವಂತ, ನನ್ನ ಸೌಭಾಗ್ಯವನ್ನೇ ಕಿತ್ತುಕೊಂಡೆಯಲ್ಲ ಸ್ವಾಮಿ.
6: ಯಾರಲ್ಲಿ, ಯುವರಾಜನ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಯಾಗಲಿ. ಶಿವನೇ, ನಿನ್ನ ಕಣ್ಣಿಗೆ ನಾನು ಕಾಣಲಿಲ್ಲವೇ ತಂದೆ? ಬಾಳಿ ಬದುಕಬೇಕಾದ ನನ್ನ ಕಂದನನ್ನು ಕಿತ್ತುಕೊಂಡೆಯಲ್ಲ.
7: ಬೆಂಕಿ ಬೆಂಕಿ ಉರಿ ಉರಿ ಬೆಂಕಿ ಬೆಂಕಿ.
3: ಅಯ್ಯೋ, ನನ್ನ ಸವತಿಯರು ಸತಿಸಹಗಮನ ಮಾಡುತ್ತಿದ್ದಾರೆ. ಮಾವಯ್ಯ, ನನಗೂ ಅನುಮತಿ ನೀಡಿ, ನಾನೂ ಸತಿ ಹೋಗುವೆನು.
6: ಅಹಲ್ಯ ನಿಲ್ಲು, ದುಡುಕಬೇಡ ತಾಯಿ. ನೀನು ಆಡಳಿತದಲ್ಲಿ ಸಿದ್ಧಹಸ್ತಳು, ವೀರ ಯೋಧಳು ನೀನು. ಯುದ್ಧ ತಂತ್ರಗಳಲ್ಲಿಯೂ ನಿನಗೆ ಪರಿಣಿತಿ ಇದೆ. ಮಾಳವಕ್ಕೆ ನಿನ್ನ ಅವಶ್ಯಕತೆ ಬಹಳಷ್ಟಿದೆ ತಾಯಿ.
3: ಬೇಡ ಮಾವಯ್ಯ, ನನ್ನನ್ನು ತಡೆಯದಿರಿ.
6: ಅಹಲ್ಯ, ನಿನ್ನ ಮಗ ಇನ್ನೂ

0: ಚಿಕ್ಕವನು, ನಾನು ವೃದ್ಧ, ನನ್ನ ಬಳಿಕ ನಮ್ಮ ಸಾಮ್ರಾಜ್ಯ ಅನಾಥವಾಗಬಾರದು. ಮಗಳೇ, ಮಾಳವದ ಭವಿಷ್ಯವೇ ನಿನ್ನ ಕೈಯಲ್ಲಿದೆ. ದಯವಿಟ್ಟು ನಿನ್ನ ನಿರ್ಧಾರ ಬದಲಿಸು ಮಗಳೇ.
1: ಸರಿ ಮಾವಯ್ಯ, ನಿಮ್ಮ ಮಾತಿನಂತೆಯೇ ಆಗಲಿ.
2: ಇಲ್ಲಿಂದ ಮುಂದೆ ಅಹಿಲ್ಯಾಬಾಯಿ ಶ್ವೇತ ವಸ್ತ್ರಧಾರಿಣಿಯಾಗಿ ವೈಧವ್ಯದ ಬದುಕನ್ನು ಅಪ್ಪುಗಳು. ವರುಷಗಳು ಉರುಳಿತು. ಖಂಡೇರಾವ್ ನಿಧನವಾಗಿ ಈಗ ಸುಮಾರು 15 ವರುಷಗಳೇ ಉರುಳಿ ಹೋಗಿದೆ. ಈಗ ಮಲ್ಹರ್ರಾವ್, ಅಹಿಲ್ಯಾದೇವಿ ಹಾಗೂ ತುಕ್ಕೋಜಿರಾವ್ರವರ ಸಂಭಾಷಣೆಯನ್ನ ಕೇಳೋಣ ಬನ್ನಿ.
0: ಮಗಳೇ ಅಹಿಲ್ಯಾ, ನನ್ನ ಅಂತ್ಯ ಸನ್ನಿಹಿತವಾಗಿದೆ ಎಂದು ನನಗೆ ಭಾಸವಾಗುತ್ತಿದೆ. ನನ್ನ ನಂತರ ನಿನ್ನ ಮಗ ಪಟ್ಟಕ್ಕೇರುವನಾದರೂ ಅವನು ನಿತ್ಯ ರೋಗಿ, ದುರ್ಬಲಹೀನನಾಗಿರುವುದರಿಂದ ರಾಜ್ಯಭಾರದ ಹೊರೆಯನ್ನು ನೀನೇ ಹೊರಬೇಕಾಗುವುದು. ನೋಡು, ಈತ ತುಕ್ಕೋಜಿರಾವ್ ಹೋಲ್ಕರ್ ನನ್ನ ತಮ್ಮನ ಮಗ, ನನ್ನ ದತ್ತು ಪುತ್ರ. ಇನ್ನು ಮುಂದೆ ಈತ ನಿನಗೆ ಎಲ್ಲಾ ರೀತಿಯಲ್ಲೂ ಸಹಾಯಕನಾಗಿರುತ್ತಾನೆ.
1: ಅಪ್ಪಣೆ ಮಾವನವರೇ.
0: ಅಹಲ್ಯ, ನನ್ನ ಸಾಮ್ರಾಜ್ಯ ಸಂರಕ್ಷಣೆ ಹಾಗೂ ನನ್ನ ಪ್ರಜೆಗಳ ಉತ್ತಮ ಪರಿಪಾಲನೆ, ಇವೆರಡನ್ನೂ ನಾನು ನಿನ್ನಿಂದ ನಿರೀಕ್ಷಿಸುತ್ತೇನೆ ಮಗಳೇ.
1: ನಿಮ್ಮ ನಿರೀಕ್ಷೆಯನ್ನು ನಾನು ಹುಸಿಯಾಗಲು ಬಿಡಲಾರೇನು ಮಾವಯ್ಯ.
2: ಇದಾಗಿ ಸ್ವಲ್ಪವೇ ಸಮಯದಲ್ಲಿ ಅಹಿಲ್ಯಾಬಾಯಿ ತನ್ನ ಅತ್ತೆ ಮಾವನವರನ್ನು ಕಳೆದುಕೊಳ್ಳುತ್ತಾಳೆ. ನಂತರದಲ್ಲಿ ಪಟ್ಟಾಭಿಷೇಕವಾದ ಒಂದೇ ವರ್ಷದಲ್ಲಿ ತನ್ನ ಮಗನನ್ನು ಕಳೆದುಕೊಳ್ಳುತ್ತಾಳೆ. ಬಳಿಕ ಅಹಿಲ್ಯಾಬಾಯಿ ಮಾಳವದ ಮಹಾರಾಣಿ ಗದ್ದುಗೆಯನ್ನೇರಿ ಸಮರ್ಥ ದಕ್ಷ ಆಡಳಿತವನ್ನು ನೀಡುತ್ತಾಳೆ. ಮಹಾದಂಡನಾಯಕ ತುಕ್ಕೋಜಿರಾವ್ ಹೋಳ್ಕರ್ ಆಕೆಯ ಬಲಗೈ ಬಂಟನಾಗಿರುತ್ತಾನೆ. ಸಾಕಷ್ಟು ಸಮಯಗಳು ಉರುಳುತ್ತದೆ. ಮಹಾರಾಣಿ ಇಂದೋರ್ನಿಂದ ಮಾಹೇಶ್ವರಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾಯಿಸುತ್ತಾಳೆ. ಈಗ ಅಹಿಲ್ಯಾಬಾಯಿ ಹಾಗೂ ತುಕ್ಕೋಜಿರಾವ್ ರವರು ನಡೆಸುವ ಸಂಭಾಷಣೆ ನಡುವೆ ತುಕ್ಕೋಜಿರಾವ್ ಹೋಳ್ಕರ್ ಅವರು ಪತ್ರ ಓದುತ್ತಿದ್ದಾರೆ.
3: ಮಹಾರಾಣಿಗೆ ಜಯವಾಗಲಿ. ಮಹಾರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ವಂದನೆಗಳು. ತಮ್ಮ ಅಳಿಯ ಯಶವಂತರಾವ್ ಅವರು ವೀರಮರಣವನ್ನಪ್ಪಿದ್ದಾರೆ ಹಾಗೂ ತಮ್ಮ ಪುತ್ರಿ ರಾಜಕುಮಾರಿ ಮುಕ್ತಾಬಾಯಿ ಅವರು ಸತಿ ಸಹಗಮನಗೈದರು ಎಂದು ತಮಗೆ ಈ ಮೂಲಕ ತಿಳಿಸಲು ವಿಷಾದಿಸುತ್ತೇವೆ.
4: ಅಯ್ಯೋ ನನ್ನ ಕಂದ, ಇದೆಂತಹ ದುರ್ವಿಧಿ! ಸತಿ ಸಹಗಮನವೇ, ಇದೆಂತಹ ಕ್ರೂರ ಪದ್ಧತಿ! ಹೆಣ್ಣಿನ ಸಜೀವ ದಹನ ಅತ್ಯಂತ ಅಮಾನವೀಯ. ಹೆಣ್ಣು ಮನೆಯ ನಂದಾ ದೀಪವಾಗಬೇಕೆ ಹೊರತು ಅಗ್ನಿಗಾಹುತಿ ಆಗಬಾರದು. ತುಕ್ಕೋಜಿ, ಇಂದೇ ನಮ್ಮ ಸಾಮ್ರಾಜ್ಯದಲ್ಲಿ ಸತಿ ಸಹಗಮನ ನಿಷೇಧಿಸುವ ಕಾಯಿದೆ ಜಾರಿಯಾಗಲಿ.
3: ಅಪ್ಪಣೆ ಮಹಾರಾಣಿ. ಆದರೆ ಅದರ ಜೊತೆಗೆ ವಿಧವಾ ಮಹಿಳೆಯರು ಸ್ವಾವಲಂಬಿಗಳಾಗಿ ಬಾಳುವಂತಹ ಪರಿಸರ ನಿರ್ಮಾಣವಾಗಬೇಕು. ಅದಕ್ಕಾಗಿ ಅವರಿಗೊಂದು ಆದಾಯದ ಮೂಲ ಕಲ್ಪಿಸಿಕೊಡಬೇಕು.
4: ಸರಿಯಾಗಿ ಹೇಳಿದ್ರಿ ತುಕ್ಕೋಜಿ. ನಮ್ಮ ಮಹೇಶ್ವರದಲ್ಲಿ ಎಲ್ಲಾ ಮಹಿಳೆಯರಿಗೆ ಕೈಮಗ್ಗದಲ್ಲಿ ನೇಯ್ಗೆಯ ತರಬೇತಿ ನೀಡಿ ಮಹೇಶ್ವರಿ ಸೀರೆ ತಯಾರಿಸುವ ಕಲೆಯಲ್ಲಿ ಪಳಗಿಸುವ ಹಾಗೂ ಅವರ ಉತ್ಪನ್ನಗಳಿಗೊಂದು ಮಾರುಕಟ್ಟೆ ಕಲ್ಪಿಸುವ ವ್ಯವಸ್ಥೆಯಾಗಲಿ. ಇದರಿಂದ ಅವರಿಗೊಂದು ಆದಾಯದ ಮೂಲ ಕಲ್ಪಿಸಿದಂತಾಗುತ್ತದೆ. ಶಿಕ್ಷಣ ಮಾನವನ ಅತಿ ದೊಡ್ಡ ಶಕ್ತಿ. ನಮ್ಮ ಸಾಮ್ರಾಜ್ಯದ ಪಾಠಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ನೀಡುವ ವ್ಯವಸ್ಥೆಯಾಗಲಿ. ವಿಧವಾಪರ ಕಾನೂನುಗಳು ಜಾರಿಗೆ ಬರಲಿ. ಜೊತೆಗೆ ಸೈನ್ಯದಲ್ಲಿ ಮಹಿಳಾ ತುಕಡಿಯನ್ನು ಕಟ್ಟಿ ಬಲಾಢ್ಯವಾಗಿ ಬೆಳೆಸುವ ವ್ಯವಸ್ಥೆಯೂ ಆಗಲಿ. ಇದು ಮಹಿಳಾ ಸಬಲೀಕರಣಕ್ಕೆ ನಾಂದಿಯಾಗಲಿ.
3: ಅಪ್ಪಣೆ ಮಹಾರಾಣಿ.
4: ತುಕ್ಕೋಜಿ, ನಮ್ಮ ಮಾವನವರಿಗೆ ವಚನ ನೀಡಿದಂತೆ ಪ್ರಜಾ ಸಂರಕ್ಷಣೆ ಹಾಗೂ ಉನ್ನತ ಪ್ರಜಾ ಪರಿಪಾಲನೆಯ ಅಂಗವಾಗಿ ನಾವು ಎಲ್ಲಾ ಗ್ರಾಮಗಳಲ್ಲಿಯೂ ದೇಗುಲ, ಕಲ್ಯಾಣಿ, ಬಾವಿ, ಧರ್ಮಛತ್ರಗಳು, ವಿದ್ಯಾಶಾಲೆಗಳು, ಗೋಮಾಳಗಳನ್ನು ಹಾಗೂ ಉತ್ತಮ ರಸ್ತೆಗಳನ್ನು ನಿರ್ಮಿಸಿದ್ದಾಗಿದೆ. ಅವುಗಳ ನಿರಂತರ ಕಾರ್ಯನಿರ್ವಹಣೆಗೆ ಹಣದ ವ್ಯವಸ್ಥೆಯೂ ಮಾಡಿದ್ದಾಗಿದೆ.
3: ಹೌದು ಮಹಾರಾಣಿ, ಧರ್ಮ ಮಾರ್ಗದಲ್ಲಿ ತಾವು ರಾಜ್ಯಭಾರ ನಡೆಸುತ್ತಿರುವ ಫಲವಾಗಿ ಉತ್ತಮ ಮಳೆ ಬೆಳೆಗಳಾಗುತ್ತಿವೆ. ಸಾಮ್ರಾಜ್ಯ ಸುಭಿಕ್ಷವಾಗಿದೆ. ಜೊತೆಗೆ ತಮ್ಮ ದಕ್ಷ ಆಡಳಿತದಿಂದಾಗಿ, ತ್ವರಿತ ನ್ಯಾಯದಾನದಿಂದಾಗಿ ಸಾಮ್ರಾಜ್ಯದಲ್ಲಿ ಕಳ್ಳ ಕಾಕರ ದುರಾಚಾರಿಗಳ ಹಾವಳಿಗಳು ಇಲ್ಲವಾಗಿದ್ದು ಶಾಂತಿ ಸೌಹಾರ್ದತೆ ನೆಲೆಸಿವೆ.
4: ಬ್ರಿಟಿಷರು ಆದಿವಾಸಿ ದಂಗೆಕೋರರ ಆಕ್ರಮಣ ನಿರಂತರವಾಗಿದ್ದರೂ ಹಿರಿಯರ ಕೃಪೆಯಿಂದ ಹಾಗೂ ತಮ್ಮ ಸಹಕಾರದಿಂದ ವಿಜಯಲಕ್ಷ್ಮಿ ನಮಗೆ ಒಲಿಯುತ್ತಲೇ ಇದ್ದಾಳೆ.
3: ಜನಸಾಮಾನ್ಯರು ದೇವರು ಧರ್ಮಗಳಲ್ಲಿ ನಂಬಿಕೆ ಕಳೆದುಕೊಂಡಿದ್ದಾರೆ.
4: ಹೌದು, ಅವರ ನಂಬಿಕೆ ಶ್ರದ್ಧೆ ಮರಳಿಸುವ ಕೆಲಸ ಈಗ ಆಗಬೇಕಾಗಿದೆ.
3: ಅಪ್ಪಣೆ ಆಗಲಿ ಮಹಾರಾಣಿ.
4: ಸರಿ, ಈಗಿಂದಿಗಲೇ ನೀವು ದೇವಳಗಳ ಅಧಿಕಾರಿ

0: ಹೆಸರಿನ ಅಧಿಕಾರಿ ವರ್ಗ ಸೃಷ್ಟಿಸಿ ಅವರು ಭರತ ಭೂಮಿಯೆಲ್ಲೆಡೆ ಸಂಚರಿಸಿ ದೇವಳಗಳ ಅಸ್ತವ್ಯಸ್ತತೆಯನ್ನು ನಮಗೆ ತಿಳಿಸಲಿ.
1: ಮಹಾರಾಣಿ ಅಹಿಲ್ಯೆಯ ಮುಂದಾಳತ್ವದಲ್ಲಿ ಕಾಶಿ ವಿಶ್ವನಾಥ, ಸೋಮನಾಥನ ಸೋಮೇಶ್ವರ, ಶ್ರೀಶೈಲದ ಮಲ್ಲಿಕಾರ್ಜುನ ಆದಿಯಾಗಿ ಬಹುತೇಕ ಎಲ್ಲ ಜ್ಯೋತಿರ್ಲಿಂಗ ದೇವಳಗಳು, ಹೊಸ ಮಂದಿರಗಳ ಜೀರ್ಣೋದ್ಧಾರ, ಲಿಂಗ ಪುನರ್ ಪ್ರತಿಷ್ಠಾಪನೆ, ಸ್ನಾನಘಟ್ಟ, ಧರ್ಮಛತ್ರ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಂಡವು. ಹರಿದ್ವಾರ ಮೊದಲಾಗಿ ಚಾರ್ಧಾಮ್ಗಳ ದೇವಳಗಳ ಜೀರ್ಣೋದ್ಧಾರಗೊಂಡು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಪಡೆದುಕೊಂಡವು. ಹರಿದು ಹಂಚಿ ಹೋಗಿರುವ ಭರತ ಭೂಮಿಯನ್ನು ಒಂದುಗೂಡಿ ಕಟ್ಟಿಸಲು ಅಹಿಲ್ಯ ಬಳಸಿದ್ದು ಗಂಗಾಜಲ ಎಂಬ ಪವಿತ್ರ ಸೂತ್ರವನ್ನು. ರಾಮೇಶ್ವರ ಆದಿಯಾಗಿ ನೇಪಾಳದ ಪಶುಪತಿನಾಥ ದೇವಳದವರೆಗೆ ಎಲ್ಲ ಪ್ರಮುಖ ದೇವಾಲಯಗಳಿಗೆ ಶಿವರಾತ್ರಿಯಂದು ಗಂಗಾಜಲವನ್ನು ಪ್ರೋಕ್ಷಿಸಲಾಗುತ್ತಿತ್ತು. ಭಾವನಾತ್ಮಕವಾಗಿ ಉಜ್ಜಯಿನಿಯಲ್ಲಿ ಕುಂಭಮೇಳ ಆರಂಭಗೊಂಡಿತು. ಎಲ್ಲ ದೇವಳಗಳ ನಿತ್ಯ ಪೂಜೆಯ ಮೊದಲಾದ ವೆಚ್ಚಗಳಿಗೆ ಸಾಕಷ್ಟು ಆಸ್ತಿಯನ್ನು ಉಂಬಳಬಿಡಲಾಯಿತು. ಪೂರ್ತಿ ಭರತ ಭೂಮಿಯು ಆಕೆಯ ಕರ್ಮಭೂಮಿಯಾಗಿತ್ತು. ಮುಂದೆ
0: ಆಡಳಿತಾರೂಢರು ಧರ್ಮ ನಿರಪೇಕ್ಷರಾಗಿರಬೇಕು. ಅದಕ್ಕಾಗಿ ನಮ್ಮ ಸಾಮ್ರಾಜ್ಯದಲ್ಲಿರುವ ಮುಸಲ್ಮಾನ ಬಾಂಧವರಿಗಾಗಿ ಮಸೀದಿಗಳನ್ನು ನಿರ್ಮಿಸಿ ಮೌಲ್ವಿಗಳನ್ನು ನೇಮಿಸಿ.
2: ಅಪ್ಪಣೆ ಮಹಾರಾಣಿ.
1: ಹೀಗೆ ಸುದೀರ್ಘ 30 ವರ್ಷಗಳ ಸಾರ್ಥಕ ರಾಜ್ಯಾಡಳಿತದ ಬಳಿಕ ಒಂದು ದಿನ
0: ತುಕ್ಕೋಜಿ, ನಮ್ಮನ್ನೀಗ ವೃದ್ಧಾಪ್ಯ ಆವರಿಸಿಕೊಂಡಿದೆ. ದೇಹ ಜರ್ಜರಿತವಾಗಿದೆ. ಇನ್ನೀಗ ನಮಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ. ಹಾಗಾಗಿ ನಾನು ಪಟ್ಟತ್ಯಜಿಸಲು ನಿರ್ಧರಿಸಿದ್ದೇನೆ.
2: ಮಹಾರಾಣಿ, ತಮ್ಮ ಮಾತನ್ನು ನಾನು ಒಪ್ಪುತ್ತೇನೆ. ಆದರೆ ಸೂಕ್ತ ಉತ್ತರಾಧಿಕಾರಿಯ ನೇಮಕವಾಗದೆ ತಾವು ಪಟ್ಟ ತ್ಯಜಿಸಿದರೆ ಸಾಮ್ರಾಜ್ಯ ಅರಾಜಕವಾಗುತ್ತದೆ.
0: ತುಕ್ಕೋಜಿ, ಈ ಮಾಳವ ಸಾಮ್ರಾಜ್ಯಕ್ಕೆ ಯೋಗ್ಯ ಅಧಿಕಾರಿಯನ್ನು ನಾವು ಈಗಾಗಲೇ ಆರಿಸಿದ್ದೇವೆ. ನಿಮ್ಮ ಮಗ ಕಾಶಿರಾವ್ ಹೋಳ್ಕರ್ಗಿಂತ ಯೋಗ್ಯ ಉತ್ತರಾಧಿಕಾರಿ ಈ ಮಾಳವಕ್ಕೆ ಇನ್ನಾರು ದೊರಕಿಯಾರು? ಹಾಗಾಗಿ ನಿಮ್ಮ ಮಗ ಪಟ್ಟಾಭಿಷೇಕಕ್ಕೆ ಯೋಗ್ಯವಾಗುವವರೆಗೂ ಈ ಸಾಮ್ರಾಜ್ಯವನ್ನು ನಾವು ನಿಮ್ಮ ಸುಪರ್ದಿಗೆ ನೀಡಿ ಪಟ್ಟ ತ್ಯಜಿಸಿ ವಿಶ್ರಾಂತಿ ಪಡೆಯುತ್ತೀವಿ.
2: ಅಪ್ಪಣೆ ಮಹಾರಾಣಿ.
1: ರಾಣಿ ಅಹಿಲ್ಯಾಬಾಯಿಯವರ ಸುದೀರ್ಘ ಆಡಳಿತದ ನಂತರ ಜನಾಭಿಪ್ರಾಯ.
3: ಓ ಡಂಗುರ್ದಯ್ಯ, ಬಾರಯ್ಯ ಬಾ. ಇಂದೋರ್ನ ರಾಜವಾಡೆಗೆ ಸೊಸಿಯಾಗ್ ಸೇರಿದ್ದು ಈಕೆಯ ಅದೃಷ್ಟವೋ? ಇಂತಾಕಿನ ಸೊಸಿಯಾಗ್ ಪಡೆದಿದ್ದು ರಾಜವಾಡಿ ಪುಣ್ಯ ಅದಾವು ಅಂತ ಈಗ ಹೇಳು ಮತ್ತೆ?
4: ಒಪ್ಕಂಡೆ ಕಣವ, ಇಂತಾಕಿನ ಸೊಸಿಯಾಗ್ ಪಡಿಯಾಕ ನಮ್ ಇಂದೋರ್ ರಾಜವಾಡೆನೆ ಅದೇಟ್ ಅದೃಷ್ಟ ಮಾಡಿತ್ತು ಅಂತ ಒಪ್ಕೊಂಡೆ. ಅಷ್ಟಕ್ಕೂ ಇಂತಾಕಿ ನಮ್ ರಾಜವಾಡಿಗ ಸೊಸಿಯಾಗ್ ಬಂದದ್ದು ಇಂದೋರ್ದಷ್ಟೇ ಅಲ್ಲ, ಇಡೀ ನಮ್ಮ ಭರತ ಭೂಮಿದ ಪುಣ್ಯ ಆದ, ನಮ್ಮ ಭುವನದ ಭಾಗ್ಯನ ಆದ ಅಂತೀನಿ ನೋಡು.
3: ಇದಾದ್ರೆ ಸರಿಯಾಗಿ ಹೇಳ್ದಿ ನೋಡೋಣ, ನಡಿ ಹೋಗೋಣ.
4: ಸರಿಯವ್ವ, ನಡ್ ನಡಿ ಹೋಗೋಣ.
1: ಹೀಗೆ 52 ಸುದೀರ್ಘ ವರ್ಷಗಳ ರಾಜ್ಯವನ್ನಾಳಿದ ಪುಣ್ಯ ಶ್ಲೋಕಿ ಅಹಿಲ್ಯಾಬಾಯಿ ಹೋಲ್ಕರ್ ಅವರು ದೇಶ ದ್ರೋಹಿಗಳ ದಾಳಿಗೆ ತುತ್ತಾದ ಎಷ್ಟೋ ಶಿವನ ದೇಗುಲಗಳು, 12 ಜ್ಯೋತಿರ್ಲಿಂಗಗಳನ್ನು ಪುನಃ ಪ್ರತಿಷ್ಠಾಪಿಸಿದ ದೇವಮಾತೆ, ಧನ ಧಾನ್ಯಗಳನ್ನು ನೀಡಿ ಕೆರೆ ಬಾವಿಗಳನ್ನು ತೋಡಿಸಿ ಪ್ರಜಾಸಕ್ತಿಯನ್ನು ಅರಿತು ಹಿತ ದೃಷ್ಟಿಯಿಂದ ರಾಜ್ಯಭಾರ ಮಾಡಿದ ಸಾಹಸಿ ಈಕೆ. ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರವರಂತೆ ಸ್ವತಃ ಖಡ್ಗ ಹಿಡಿದು ದಿಟ್ಟತನದಿಂದ ಹೋರಾಡಿದ ವೀರ ರಾಣಿ ಅಹಿಲ್ಯಾಬಾಯಿ ಹೋಲ್ಕರ್ ಅಂದಿನ ಮೌಢ್ಯ ಭರಿತ ಆಚಾರ ವಿಚಾರಗಳಿಗೆ ಸಡ್ಡೆ ಹೊಡೆದು ರಾಣಿಯಾಗಿ ರಾಜ ಮಾತೆಯಾಗಿ ದಕ್ಷ ಆಡಳಿತವನ್ನು ನೀಡಿದ ಸಂಗತಿಯನ್ನು ಶತಮಾನಗಳು ಕಳೆದರೂ ಇಂದೋರ್ ನಗರ ಜನರು ಇನ್ನೂ ಮರೆತಿಲ್ಲ. ಅಹಿಲ್ಯಾಬಾಯಿ ಹೋಲ್ಕರ್ ಕುರಿತು ಲೋಕಸಭೆಯ ಮಾಜಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಅವರು ಮಾತೋಶ್ರೀ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. 2002 ಅಹಿಲ್ಯಾಬಾಯಿ ಕುರಿತಾದ

ಚಲನಚಿತ್ರ ದೇವಿ ಅಹಿಲ್ಯಾಬಾಯಿ ನಿರ್ಮಾಣವಾಗಿದೆ. ಇವರ ನೆನಪಿಗಾಗಿ ಮಹಾರಾಷ್ಟ್ರದ ಠಾಣೆ ನಗರದಲ್ಲಿ ಅಹಿಲ್ಯಾಬಾಯಿ ಉದ್ಯಾನ್ ಎಂಬ ಉದ್ಯಾನವನವನ್ನು ನಿರ್ಮಾಣ ಮಾಡಲಾಗಿದೆ. ಇಂದೋರ್ ನಗರದ ವಿಮಾನ ನಿಲ್ದಾಣಕ್ಕೆ ದೇವಿ ಅಹಿಲ್ಯಾಬಾಯಿ ಹೋಲ್ಕರ್ ವಿಮಾನ ನಿಲ್ದಾಣ ಎಂದು ಹೆಸರಿಸಲಾಗಿದೆ. 1996 ಅಹಿಲ್ಯಾಬಾಯಿಯ ನೆನಪಿನಲ್ಲಿ ಅಂಚೆ ಇಲಾಖೆಯು ಅಂಚೆ ಚೀಟಿಯನ್ನು ಕೂಡ ಹೊರತಂದಿದೆ. ಮಹಾರಾಷ್ಟ್ರ ಸರ್ಕಾರವು 2023 ಅಹಮದ್ ನಗರ ಜಿಲ್ಲೆಯನ್ನು ಅಹಿಲ್ಯಾನಗರ ಎಂದು ಅಧಿಕೃತವಾಗಿ ಮರು ನಾಮಕರಣ ಮಾಡಿದೆ. ಇಂತಹ ಧೀರ ದಿಟ್ಟ ಸಾಹಸಿಯ ಯಶೋಗಾಥೆಯನ್ನು ಕಿರು ನಾಟಕದ ಮೂಲಕ ಪ್ರಸ್ತುತಪಡಿಸಿದವರು ಸಮುದ್ಯತ ಶ್ರೋತೃ ಸಂಘದ ಗೆಳತಿಯರು. ಪಾತ್ರ ಪರಿಚಯ. ವಧು ಅಹಿಲ್ಯಾಬಾಯಿಯಾಗಿ ನಮ್ಮ ಜೊತೆಯಾದವರು ಶ್ರೀಮತಿ ಎಂ ನಾಗರತ್ನ ನಟೀಶ್. ಪ್ರೌಢ ಅಹಿಲ್ಯಾಬಾಯಿಯ ಪಾತ್ರದಲ್ಲಿ ಶ್ರೀಮತಿ ಅನಿತಾ ಅಶೋಕ್. ಅಹಿಲ್ಯಾಬಾಯಿಯ ಅತ್ತೆಯಾಗಿ ಗೌತಮಿಬಾಯಿಯ ಪಾತ್ರದಲ್ಲಿ ಶ್ರೀಮತಿ ಕಲಾಪ್ರಸಾದ್. ಅಹಿಲ್ಯಾಬಾಯಿಯ ಮಾವನವರಾಗಿ ಮಲ್ಹರ್ ರಾವ್ ಪಾತ್ರದಲ್ಲಿ ಶ್ರೀಮತಿ ಟಿಎನ್ ರಾಜೇಶ್ವರಿ. ಮಲ್ಹರ್ ರಾವ್ರವರ ದತ್ತುಪುತ್ರ ಸಾಮಂತ ಆಡಳಿತಗಾರ ತುಕ್ಕೋಜಿರಾವ್ ಹೋಳ್ಕರ್ ಪಾತ್ರದಲ್ಲಿ ಶ್ರೀಮತಿ ಅನುಪಮಾ ಹರೀಶ್. ಮಲ್ಹರ್ ರಾವ್ರವರ ಪುತ್ರ ಖಂಡೇರಾವ್ ಪಾತ್ರದಲ್ಲಿ ಶ್ರೀಮತಿ ಸುಕನ್ಯಾ ಬಿ ಮೂರ್ತಿ. ಡಂಗೋರವನ್ನು ಸಾರುವವರಾಗಿ ಶ್ರೀಮತಿ ಚಂದ್ರಕಲಾ ಕುಮಾರ್. ಅರಮನೆಯ ದಾಸಿಯಾಗಿ ಚಲುವಮ್ಮನ ಪಾತ್ರದಲ್ಲಿ ಶ್ರೀಮತಿ ರಮಾ ಅಜಿತ್. ಈ ನಾಟಕದ ಸೂತ್ರಧಾರಿಯಾಗಿ ಹಿನ್ನೆಲೆ ಧ್ವನಿಯಲ್ಲಿ ಶ್ರೀಮತಿ ವೀಣಾ ಶ್ರೀಕಾಂತ್. ಎಲ್ಲರಿಗೂ

0: ಇದುವರೆಗೂ ಸಮುದ್ಯತಾ ಶ್ರೋತೃ ಬಳಗದ ಸದಸ್ಯರಿಂದ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಳ್ಕರ್ ನಾಟಕ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಧಾರವಾಡ.
2: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800 309 0309. ಟೇಕ್ ಕೇರ್.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश।
2: अल्टीमेट गोल एग्जाम के नंबर नहीं हो सकता है, अल्टीमेट गोल संपूर्ण जीवन के विकास का होना चाहिए।
1: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे। अधिक जानकारी के लिए www.ncpcr.gov.in पर लॉगिन करें।
3: डॉक्टर SR ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30ಕ್ಕೆ. ಪ್ರಾಯೋಜಕರು ಡಾಕ್ಟರ್ SR ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
4: ಹಲೋ
5: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
4: ಮತ್ತೆ
5: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
4: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
6: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
4: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
5: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
4: ಸರ್, 2 ಲಕ್ಷ
7: ಏನಾಯ್ತಪ್ಪ?
6: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
5: ಅರೆ,
6: ಕಟ್ ಮಾಡಿದ್ರು.
7: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
6: ಫ್ರಾಡ್?
7: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
4: ಹಣ ಕಳ್ಕೊಳ್ತೀರಾ.

0: ಎಸ್ಬಿಐ ಹೇಳುತ್ತೆ,
1: ಜಾಣರಾಗಿರಿ ಜಾಗರೂಕರಾಗಿರಿ.
2: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್,
3: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
2: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-1414, 244-344-1515, 244-344-1416. ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
4: ನೀವು ಹುಡುಕಾಡ್ತಿದ್ರಿ ನಿಮ್ಮ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ಚಾನೆಲ್ ಅನ್ನು. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ ಶುರುವಾಗಿದೆ. ನಿಮ್ಮ ಬೇಡಿಕೆಯ ಮೇರೆಗೆ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ನಲ್ಲಿ ಲಭ್ಯ. ಚಾನೆಲ್ ಹೆಸರು ಆಕಾಶವಾಣಿ ಧಾರವಾಡ. ನಾವು ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕುವ, ಅಂದರೆ ಅಪ್ಲೋಡ್ ಮಾಡುವ ಪ್ರಕ್ರಿಯೆಯಲ್ಲಿ ಇದ್ದೇವೆ. ಪ್ರತಿದಿನ ನಾವು ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ. ಹಿಂದೆ ಆಕಾಶವಾಣಿ ಧಾರವಾಡ ಚಾನೆಲ್ಗೆ ಚಂದಾದಾರರಾಗಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ.
5: ನಲ್ಮೆಯ ಕೇಳುಗರೇ,

0: ಬಿಸಿಲ ಧಗೆಯಿಂದ ತಪ್ಪಿಸಿಕೊಳ್ಳಲು ಸರಳ ಉಪಾಯಗಳು.
1: ಬಿಸಿಲಿಗೆ ಬಾಡಿದ ಹೂವಂತೆ
0: ದೇಹವನ್ನು ತಂಪಾಗಿ ಇಡಲು ಕಲ್ಲಂಗಡಿ, ಸೌತೆಕಾಯಿ, ಎಳನೀರು, ಮಜ್ಜಿಗೆ, ನಿಂಬೆ ಪಾನಕ ಹೀಗೆ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಿ. ಕರಿದ ಮಸಾಲೆಯುಕ್ತ ಆಹಾರ ಕಡಿಮೆ ಮಾಡಿ. ಋತುಮಾನಕ್ಕೆ ತಕ್ಕಂತೆ ಸಿಗುವ ತಾಜಾ ಹಣ್ಣುಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಅತಿಯಾದ ಕೆಫಿನ್ ಸೇವನೆ ತಪ್ಪಿಸಿ. ದಿನಕ್ಕೆ 3-4 ಲೀಟರ್ ನೀರು ಕುಡಿಯುವುದು ಅತ್ಯಗತ್ಯ. ಸಡಿಲವಾದ ಹತ್ತಿಯ ಬಟ್ಟೆಗಳನ್ನೇ ಧರಿಸಿ.
2: ಬಿಸಿಲಾದರೆ
0: ಬಿಸಿಲ ಧಗೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ.
3: ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್.
4: ಮೇಕ್ಸ್ ಆಲ್ ದಿ ಡಿಫರೆನ್ಸ್.
0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೇ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನವೊಂದನ್ನ ಕೇಳೋಣ. ಈ ಸಂದರ್ಶನದಲ್ಲಿ ಭಾಗವಹಿಸಿದವರು ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಅವರು ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಂಗಲಾ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
5: ಆತ್ಮೀಯ ಕೇಳುಗರೆ, ಇವತ್ತು May 12 ವಿಶ್ವ ದಾದಿಯರ ದಿನ, ಅಂದ್ರೆ ವರ್ಲ್ಡ್ ನರ್ಸ್ ಡೇ ಅಂತ ನಾವು ಆಚರಿಸ್ತೀವಿ. ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಒಂದಿಲ್ಲ ಒಂದು ಸಂದರ್ಭದಲ್ಲಿ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟೇ ಇಡ್ತೀವಿ. ಅಲ್ಲಿ ನಗು ಮೊಗದ ದಾದಿಯರು ಬಂದಂತ ರೋಗಿಗಳನ್ನ ಎಷ್ಟು ನಗುತ್ತಾ ಮಾತಾಡಿಸ್ತಾರೆ. ಶುಭ್ರ ವಸ್ತ್ರವನ್ನ ಧರಿಸಿ ನಗು ಮೊಗದಿಂದ ರೋಗಿಗಳತ್ತ ಅವರು ನೋಡಿದಾಗ ರೋಗಿಗೆ ಅರ್ಧ ಆರಾಮನೇ ಆಗ್ಬಿಟ್ಟಿರ್ತದೆ. ಅಂತ ದಾದಿಯರಿಗೆ ನಾವು ಇವತ್ತು ಸಂಸ್ಮರಿಸುವಂತ ದಿನ.

0: ವಿಶ್ವ ದಾದಿಯರ ದಿನ ಯಾಕಾಗಿ ಆಚರಿಸ್ತಾರೆ, ಈ ದಿನದ ಮಹತ್ವ ಏನು, ಮತ್ತೆ ದಾದಿಯರ ವೃತ್ತಿ ಎಷ್ಟು ಪವಿತ್ರವಾದದ್ದು, ಅವರು ರೋಗಿಗಳಿಗೆ ಬಹಳಷ್ಟು ಹತ್ತಿರದಲ್ಲೇ ಕಾರ್ಯವನ್ನು ನಿರ್ವಹಿಸ್ತಾರೆ. ಒಬ್ಬ ರೋಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವವರೆಗೂ ಕೂಡ ಅವರ ಒಂದು ಸೇವೆ ನಿರಂತರವಾಗಿ ನಡೀತಾನೆ ಇರ್ತದೆ. ಎಷ್ಟೋ ಸಂದರ್ಭದಲ್ಲಿ ಇದೇ ದಾದಿಯರು ನಾವು ಹೋಗಿ ಬರ್ತೀವಿ ಅಂತ ರೋಗಿಯರು ಹೇಳುವಾಗ, ಹೋಗಿ ಬರ್ತೀವಿ ಅಂತ ಹೇಳ್ಬೇಡಿ, ಆಸ್ಪತ್ರೆ ವಾಸಕ್ಕೆ ಮತ್ ಬರೋದ್ ಬೇಡ ಅಂತ ನಗತಾ ನಮ್ಮನ್ನ ಕಳಿಸ್ಕೊಟ್ಟಿರ್ತಾರೆ ಈ ದಾದಿಯರು. ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರವಾಡದ SDM ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಮಂಜುಳಾ ಅವರು, ಮತ್ತೆ ಡೆಪ್ಯೂಟಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಸುಮಂಗಲಾ ಅವರು ನಮ್ಮ ಜೊತೆಗಿದ್ದಾರೆ. ಇವರಿಬ್ರು ತಮ್ಮ ವೃತ್ತಿ ಜೀವನದ ಸವಿ ಗಳಿಗೆಗಳನ್ನ, ರೋಗಿಯ ಜೊತೆಗೆ ಅವರ ಒಂದು ಬಾಂಧವ್ಯವನ್ನ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಮಂಜುಳಾ ಹಾಗೂ ಸುಮಂಗಲಾ ಅವರೇ.
1: ನಮಸ್ಕಾರ ಮೇಡಮ್.
0: ಈಗ ಮಂಜುಳಾ ಅವರೇ, ಈ ವಿಶ್ವ ದಾದಿಯರ ದಿನದ ಒಂದು ಮಹತ್ವ ಏನು, ಯಾಕಾಗಿ ನಾವು ಈ ದಿನವನ್ನ ಆಚರಿಸ್ತಾ ಇದ್ದೀವಿ ನರ್ಸ್ ಡೇ ಅಂತ?
1: ಥ್ಯಾಂಕ್ ಯು ಮೇಡಮ್. ಯಾಕೆ ಆಚರಿಸ್ತಾ ಇದೀವಿ ಅಂತ ಇದು ಒಂದು ಹಿನ್ನೆಲೆ ಇದೆ. ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ನಿಮ್ಗೆಲ್ಲರಿಗೂ ಕೇಳಿರ್ಬೋದು, ಶೀಸ್ ಕಾಲ್ಡ್ ಆಸ್ ದ ಲೇಡಿ ಆಫ್ ದ ಲ್ಯಾಂಪ್ ಅಂತಾನು. ಅವರು ಹುಟ್ಟಿದ್ದು 12ನೇ ತಾರೀಕು May 1820 ಇಟಾಲಿಯನ್ ಸಿಟಿಯಲ್ಲಿ ಹುಟ್ಟಿದ್ದು ಅವರು. ಅವರು ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇಂದ ಬಂದವರಲ್ಲ, ಅವರು ವೆಲ್ದಿ ಫ್ಯಾಮಿಲಿಯಿಂದ ಇದ್ದವರು. ಅವರಿಗೆ ತುಂಬಾ ಆಸಕ್ತಿ ಇತ್ತು ಸೇವೆ ಮಾಡಬೇಕು. ಸೊ ಸಣ್ಣ ವಯಸ್ಸಿಂದ ಅವರು ಅಕ್ಕಪಕ್ಕದವರಿಗೆಲ್ಲ, ನೆರೆಹೊರೆಯವರಿಗೆಲ್ಲ ಸೇವೆ ಮಾಡಿಕೊಂಡಿದ್ರು. ಒಂದು 16ನೇ ವಯಸ್ಸು ಬರಬೇಕಾದ್ರೆ ಶಿ ಟುಕ್ ಅ ಡಿಸಿಷನ್ ಟೆಲ್ಲಿಂಗ್ ದಟ್ ನಾನು ಪೇಷಂಟ್ಸ್ ಏನು ಸೇವೆ ಮಾಡಲಿಕ್ಕೆ ಹೋಗಬೇಕಾಗತ್ತೆ ಅಂತ ಹೇಳಿ. ಬಟ್ ಅವರ ಮನೆಯಲ್ಲಿ ಫ್ಯಾಮಿಲಿ ಯಾರು ಒಪ್ಪಲಿಲ್ಲ. ಫೈನಲಿ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಅವರು ಡಿಡ್ ನರ್ಸಿಂಗ್ ಅಂಡ್ ಶಿ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಒನ್ ಆಫ್ ದ ಗವರ್ಮೆಂಟ್ ಹಾಸ್ಪಿಟಲ್ ಇನ್ ಲಂಡನ್. ದರ್ ಆಫ್ಟರ್ವರ್ಸ್ ಅವ್ರಿಗೊಂದು ಕರೆ ಬಂತು ಗವರ್ಮೆಂಟ್ ಇಂದ ಟೆಲ್ಲಿಂಗ್ ದಟ್ ದರ್ ವಾಸ್ ವಾರ್ ಇತ್ತು. ಅವರ ಟ್ರೂಪ್ ಅನ್ನು ಕರ್ಕೊಂಡು ಹೋದ್ರು, ಲೈಕ್ 38 ಜನ ಹೋದ್ರು. ಹೋಗಿ ನೋಡುವಾಗ ದ ಆಲ್ ವೆರ್ ಇನ್ ವೂಂಡ್ ಅಂಡ್ ದೇ ವರ್ ಬ್ಲೀಡಿಂಗ್, ಅಂದ್ರೆ ಎಲ್ಲರೂ ಹಾಗೆ ಇತ್ತು. ಮತ್ತೆ ಆಮೇಲೆ ಇನ್ನೊಂದು, ಆ ವೂಂಡ್ ಕ್ಲೀನ್ ಮಾಡ್ಲಿಕ್ಕೆ ಯಾರು ಇರಲಿಲ್ಲ. ಅದರಿಂದಾಗಿ ಏನಾಗ್ತಾ ಇತ್ತು, ಇನ್ಫೆಕ್ಷನ್ ಆಗ್ತಾ ಇತ್ತು. ಆ ಇನ್ಫೆಕ್ಷನ್ ಇಂದ ಸೊ ಎಷ್ಟೋ ಸೋಲ್ಜರ್ಸ್ ಡೆತ್ ಸಹ ಆಗ್ತಾ ಇತ್ತು. ಸೊ ಶಿ ಡಿಸೈಡೆಡ್ ಓಕೆ, ಎಲ್ಲ ನಾವು ಇನ್ಮೇಲಿಂದ ಮಾಡೋಣ ಅಂತ. ಸೊ ದಟ್ ಇಸ್ ವೇರ್ ಶಿ ಸ್ಟಾರ್ಟೆಡ್ ಹರ್ ಜರ್ನಿ ಆಫ್ ನರ್ಸಿಂಗ್. ಆಮೇಲೆ ಹೇಗೆ ಲೇಡಿ ಆಫ್ ದ ಲ್ಯಾಂಪ್ ಅಂತಂತಂದ್ರೆ, ನೈಟ್ ಕೂಡ ಅವರು ಲ್ಯಾಂಪ್ ಅನ್ನು ಹಿಡಿದುಕೊಂಡು ಹೋಗಿ ಎಲ್ಲಾ ರೋಗಿಗಳು ಚೆನ್ನಾಗಿದ್ದಾರ, ಏನಾಗಿದೆ, ಹೇಗೆ ಸೇವೆ ಬೇಕಾ, ಹಾಗೆ ಕೇಳಿಕೊಂಡು ಎಲ್ಲ ಮಾಡ್ತಾರೆ. ಸೊ ದಟ್ ಇಸ್ ಹೌ ಎಲ್ಲರೂ ಸೋಲ್ಜರ್ಸ್ ಎಲ್ಲ ಅವಳ ನಗುಮುಖ, ಅವಳು ಮಾತಾಡೋದು ಎಲ್ಲ ನೋಡಿ ಅದನ್ನು ಅವರು ಲೇಡಿ ವಿತ್ ದ ಲ್ಯಾಂಪ್ ಅಂತ. ದೆನ್ ದೇರ್ ಆಫ್ಟರ್ವರ್ಸ್ ಶಿ ಓಪನ್ಡ್ ಹರ್ ಓನ್ ಸ್ಕೂಲ್ ಆಸ್ ಕಾಲ್ಡ್ ಆಸ್ ಫ್ಲಾರೆನ್ಸ್ ನೈಟಿಂಗೇಲ್ ಸ್ಕೂಲ್ ಇನ್ ಲಂಡನ್.
0: ಅಂದ್ರೆ ಅವರ ಒಂದು
1: ಹುಟ್ಟಿದ ದಿನದ ನೆನಪಿಗಾಗಿ. ಸೊ ಇದು ಹಿನ್ನೆಲೆ ನರ್ಸಿಂಗ್ ಹೇಗೆ ಬಂತು ಅಂತ. ಸೊ ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ನರ್ಸಸ್ ಡೇ.
0: ಈಗ ಈ ದಿನದಂದು ತಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀರಿ ಅಂದ್ರೆ, ಒಬ್ಬ ದಾದಿ ಅಥವಾ ನರ್ಸ್ ಶುಶ್ರೂಷಕಿ ಅಂತ ನಾವು ಹೇಳ್ತೀವಿ, ಅವರು ಜನಸಾಮಾನ್ಯರ ಬದುಕಿಗೆ ಬಹಳ ಹತ್ತಿರವಾದವರು. ಈ ದಿನವನ್ನ ತಾವು ಹೇಗೆ ಆಚರಿಸ್ತೀರಿ?
1: ನಾವು ಒಂದ್ ವಾರದಿಂದ ಪ್ರೋಗ್ರಾಮ್ ಮಾಡ್ತೀವಿ ಮ್ಯಾಮ್, ನರ್ಸಸ್ ವೀಕ್ ಅಂತಾನೆ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನಾವು ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ, ಅವರಿಗೆ ಸ್ಪೋರ್ಟ್ಸ್ ಆದ್ರೂ ಆಗಿರ್ಬೋದು, ರಂಗೋಲಿ ಕಾಂಪಿಟಿಷನ್ ಆದ್ರೂ ಆಗಿರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ ಆದ್ರೂ ಆಗಿರ್ಬೋದು. ಸೊ ಇದು ಒಂದು ಅವರಿಗೆ ಎಂಟರ್ಟೈನ್ಮೆಂಟ್ ಪ್ಲಸ್, ಯಾಕಂದ್ರೆ ಇಡೀ ವರ್ಷ ದುಡಿತಾ ಇರ್ತಾರೆ ಕಷ್ಟಪಟ್ಟು ಎಲ್ಲ ಸೇವೆ ಪೇಷಂಟ್ ಮತ್ತ ಏನು ಇರೋದಿಲ್ಲ ಅವರಿಗೆ. ಸೊ ಏನ್ ಮಾಡ್ತೀವಿ ನಾವು, ಇದು ಈ ಪ್ರೋಗ್ರಾಮ್ಸ್ ಅನ್ನು ಅರೇಂಜ್ ಮಾಡಿಕೊಂಡು ವಿ ಸ್ಟಾರ್ಟ್ ಡೂಯಿಂಗ್ ಆಲ್ ದಟ್. ಸೊ ಅವ್ರಿಗೂ ಒಂದು ಮನಸ್ಸಲ್ಲಿ ಉಲ್ಲಾಸ ಇರ್ತದೆ, ಅಂಡ್ ಆಲ್ಸೋ ಪೀಪಲ್ ವಿಲ್ ಐಡೆಂಟಿಫೈ, ಅವರಿಗೆ ಒಂದು ಗುರುತು ಸಿಗ್ತದೆ ಟೆಲ್ಲಿಂಗ್ ದಟ್ ಇವ್ರಿಗೂ ಅದರ್ ದನ್ ಸೇವೆ ಬೇರೆ ಆಕ್ಟಿವಿಟೀಸ್ ಬರುತ್ತೆ ಅಂತ ಹೇಳಿ. ಸೊ
0: ಅಂದ್ರೆ ಕಲ್ಚರಲ್
1: ಇನ್ವಾಲ್ವ್ಮೆಂಟ್, ಎಸ್,
0: ಆ ಮೊನೊಟನಿ ಲೈಫ್ ನಿಂದ ಒಂದ್ ಸ್ವಲ್ಪ ಬದಲಾವಣೆ ತಗೊಂಡ್ಬರ್ತೀರಿ ಅಂತ. ಈಗ ಸುಮಂಗಲಾ ಅವರೇ, ತಾವು ತಮ್ಮ ವೃತ್ತಿ ಜೀವನವನ್ನ ಎಲ್ಲಿಂದ ಆರಂಭ ಮಾಡಿದ್ರಿ, ಎಲ್ಲೆಲ್ಲಿ ಓದಿದೀರಿ?
2: ನಾನು ನನ್ನ ವೃತ್ತಿ ಜೀವನವನ್ನು 1992ರಲ್ಲಿ KMC ಹಾಸ್ಪಿಟಲ್ ಮಣಿಪಾಲದಲ್ಲಿ ಶುರು ಮಾಡಿದೆ. ಅಲ್ಲಿಂದ ನಾನು 20 ವರ್ಷಗಳ ಸೇವೆ ಸಲ್ಲಿಸಿ ಈಗ ಪ್ರಸಿದ್ಧ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವಿಭಾಗದಲ್ಲಿ 13 ವರ್ಷದಿಂದ
0: ಡೆಪ್ಯೂಟಿ
2: ನರ್ಸಿಂಗ್ ಸೂಪರಿಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ.
0: ಈಗ ತಾವು 13 ವರ್ಷಗಳಿಂದ ಇಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ, ಓದಿದ್ದು ಮಣಿಪಾಲದಲ್ಲಿ, ಈ ನರ್ಸಿಂಗ್ ಅನ್ನೇ ಓದ್ಬೇಕು ಅಂತ ಯಾಕೆ ಅನಿಸ್ತು ತಮಗೆ?
2: ನನಗೆ ಯಾಕೆ ಹೇಳಿದ್ರೆ ಇದು ನನ್ನ ವೈಯಕ್ತಿಕ ಪ್ರೇರಣೆ. ಯಾಕೆ ಹೇಳಿದ್ರೆ ನಾನು ಹುಟ್ಟಿ ಬೆಳೆದದ್ದು ವಿದ್ಯಾಭ್ಯಾಸ ಎಲ್ಲ ಮಣಿಪಾಲದಲ್ಲೇ ನಡೆಯಿತು. ಅಲ್ಲಿ ನಾನು ಯಾವಾಗ್ಲೂ ಆ ದಾರಿಯಲ್ಲೇ ನಾನು ನನ್ನ ಎಜುಕೇಶನ್ಗಾಗಿ ನಾನು ಕಾಲೇಜಿಗೆಲ್ಲ ಹೋಗ್ತಿದ್ದೆ. ಆಗ ದಿನಾಲೂ ನಾನು ಆ ನರ್ಸಸ್ ಏನೇನು ಮಾಡ್ತಾ ಇದ್ರು, ಹೇಗೆ ಸೇವೆ ಮಾಡ್ತಾ ಇದ್ರು, ಆ ಬಿಳಿ ಸೀರೆ ಉಟ್ಕೊಂಡು ಶಾಂತವಾಗಿ ಹೇಗೆ ಕೆಲಸ ಮಾಡ್ತಾ ಇದ್ರು ಎಂಬುದನ್ನು

0: ನನ್ನ ಕಣ್ಣಾರೆ ಕಂಡು ನಾನು ಆ ಇದರಿಂದ ಪ್ರೇರಿತಳಾದೆ. ಹಾಗೆ ಇದೇ ಸೇವೆಯನ್ನು ನಾನು ಮಾಡಬೇಕೆಂಬುದು ನನ್ನ ಕನಸಾಗಿತ್ತು. ನಾನು ಅದನ್ನು ಮುಂದುವರೆಸಿದೆ.
1: ಅಂದ್ರೆ ಸಾಮಾನ್ಯವಾಗಿ ಪಿಯುಸಿ ಆದ್ಮೇಲೆ ನರ್ಸಿಂಗ್ ಓದಿದ್ರ ಅಥವಾ ಡಿಗ್ರಿ ಆದ್ಮೇಲೆ?
0: ಇಲ್ಲ, ನಾನು ನನ್ನ ಸೆಕೆಂಡ್ ಪಿಯುಸಿ ಮುಗಿದ ಮೇಲೆ ಮಣಿಪಾಲದಲ್ಲಿ ನರ್ಸಿಂಗ್ ಗೆ ಜಾಯಿನ್ ಆದೆ. ನಾನು ಜನರಲ್ ನರ್ಸಿಂಗ್ ಡಿಗ್ರಿ ಮಾಡಿದೆ. ಆಮೇಲೆ ನಾನು 2013 ನನ್ನ ಪೋಸ್ಟ್ ಬಿಎಸ್ಸಿ ನರ್ಸಿಂಗ್ ಮಾಡಿದೆ. ಹಾಗೆ ಮುಂದುವರೆಸಿ ನಾನು ಇಲ್ಲಿ ಎಸ್ಟಿಎಂ ಹಾಸ್ಪಿಟಲ್ ಗೆ ಬಂದ ಮೇಲೆ ನನ್ನ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಂಡೆ.
1: ಅಂದ್ರೆ ಮಾಸ್ಟರ್ಸ್ ಇನ್ ನರ್ಸಿಂಗ್.
0: ನರ್ಸಿಂಗ್
1: ಅದನ್ನು ಕೂಡ ತಾವು ಮುಗಿಸಿಕೊಂಡಿದ್ದೀರಿ.
0: ಹೌದು.
1: ಇದು ಒಂದು ವಿಶಿಷ್ಟವಾದಂತಹ ವೃತ್ತಿ. ಅಂದ್ರೆ ಇದಕ್ಕೆ ಒಂದು ತ್ಯಾಗ ಮನೋಭಾವ, ಆಮೇಲೆ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಇವರನ್ನು ಮುಟ್ಟಬೇಕು ಇವರನ್ನು ಮುಟ್ಟಬಾರದು, ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬಾರದು, ಈ ತರದ ಒಂದು ಧೋರಣೆ ಇರುವುದಿಲ್ಲ. ಮಂಜುಳಾ ಅವರು ತಾವು ಈ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಾಗ ನೀವು ಸ್ವತಃ ನೀವೇ ಇಷ್ಟಪಟ್ಟುಕೊಂಡು ಮಾಡ್ಕೊಂಡ್ರ ಅಥವಾ ಏನಾದ್ರೂ ಪ್ರೇರಣೆ ಇತ್ತ?
2: ನಿಜ ಹೇಳ್ಬೇಕಂದ್ರೆ ಅಲ್ ದರ್ ಇಸ್ ಅ ಸೇಯಿಂಗ್ ಟೆಲಿಂಗ್ ದಟ್ ನರ್ಸ್ ಅಂತಂತಂದ್ರೆ ಇಟ್ ಇಸ್ ಅ ಕಾಲ್ ಫ್ರಮ್ ಗಾಡ್ ಅಂತ. ಇವನ್ ನಮ್ಮ ವೈಸ್ ಚಾನ್ಸಲರ್ ಆದವರು ಪ್ರತಿ ಮೀಟಿಂಗ್ ನಲ್ಲೂ ನಮ್ಮ ನರ್ಸಸ್ ಗೆ ಹೇಳೋದು, ನೀವೆಲ್ಲ ಬಂದಿರೋದು ದೇವರದು ಕರೆಯಿಂದ ಅಂತ. ಅದು ನನ್ನ ಪಾಲಿಗೆ ಅದು 100% ಸತ್ಯವಾಗಿದೆ. ಯಾಕಂದ್ರೆ ನಾನು ಚಾಯ್ಸ್ ಮಾಡಿರ್ಲಿಲ್ಲ, ಇಟ್ ಇಸ್ ಬೈ ಚಾನ್ಸ್ ಆಗಿ ಬಂದೆ. ಸೊ ಬಂದ ಮೇಲೆ ಏನಾಯ್ತು, ನಾನು ಹೀಗೆ ಡಿಪ್ಲೊಮಾ ಮಾಡಿದೆ, ಪಿಸಿಬಿಎಸ್ಸಿ ಮಾಡಿ ಮತ್ತೆ ಎಂಎಸ್ಸಿನು ಎಲ್ಲ ಮಾಡಿದೆ. ಅಂಡ್ ಪೇಷಂಟ್ಸ್ ಟ್ರೀಟ್ ಮಾಡ್ತಾ ಇರಬೇಕಾದ್ರೆ ಸೊ ಐ ಫೆಲ್ಟ್ ಇಟ್ ಇಸ್ ಅಡ್ವೆಂಚರ್ ಇಸ್ ಓನ್ಲಿ. ಯಾಕಂದ್ರೆ ಫಿಸಿಕಲಿ ಮೆಂಟಲಿ ಬೋತ್ ಎರಡನ್ನೂ ಅವರು ತುಂಬಾ ಪೇಷಂಟ್ಸ್ ಎಲ್ಲ ಡಿಫಾರ್ಮಿಟಿ ಆಗಿ ಬಂದಿರ್ತಾರೆ. ಸೊ ಆ ಟೈಮ್ನಲ್ಲಿ ನಾವು ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿ ಅಂಡ್ ದೇ ಆರ್ ಗೋಯಿಂಗ್ ಬ್ಯಾಕ್ ಹೋಮ್, ನಗ್ತಾ ನಗ್ತಾನೆ ಹೋಗ್ತಾರೆ. ಅದೇ ಆಸ್ ನೀವು ಹೇಳಿದಾಗೆ ಮೇಡಮ್ ಹೋಗಿ ಬರ್ತೀನಿ ಅಂತಾರೆ. ಸೊ ನನಗೆ ಅದು ತುಂಬಾ ನೆನಪಿದೆ. ಅಂಡ್ ಐ ಕೀಪ್ ಟೆಲಿಂಗ್ ಮೈ ನರ್ಸಸ್ ಆಲ್ಸೋ, ಅದನ್ನು ಮಾತ್ರ ಹೇಳಬೇಡಿ ಅಂತ ಹೇಳ್ತೀನಿ. ಪೊಲೀಸ್ ಸ್ಟೇಷನ್ಗೆ ಮತ್ತೆ ಹಾಸ್ಪಿಟಲ್ಗೆ ಎಂದೂ ವಾಪಸ್ ಬರಬಾರ್ದು ಅಂತ ಹೇಳ್ತೀನಿ. ಸೊ ದಟ್ ಇಸ್ ವೇರ್ ಹ್ಯಾವ್ ಸೀನ್. ಅಂದ್ರೆ ನಾವೇನೋ ಒಂದ್ ಮಾಡ್ತಾ ಇದ್ದೀವಿ, ಸೊ ನಮ್ಮಿಂದ ನಮ್ ಪೇಷಂಟ್ಸ್ ಗೆ ಎಷ್ಟು ಒಳ್ಳೇದಾಗ್ತಾ ಇದೆ, ಆ ಫ್ಯಾಮಿಲಿ ನಗ್ತಾ ಇದೆ, ನಮ್ಮ ಕೇರ್ ಆದ್ರೂ ಆಗಿರ್ಬೋದು, ಅದು ತುಂಬಾ ಕಂಪ್ಯಾಷನೇಟ್ ಆಗಿ ನಾವು ಕೆಲಸ ತಗೊಂಡು. ಸೊ ಅದನ್ನ ನಾನು ಮುಂದುವರಿಸಿಕೊಂಡು ಐ ಟುಕ್ ಇಟ್ ವೆರಿ ಚಾಲೆಂಜಿಂಗ್ ಆಗಿ ತಗೊಂಡು ಐ ಆಮ್ ಸ್ಟಿಲ್ ಇಲ್ಲಿನ ತನಕ ನರ್ಸಿಂಗ್ ಸೂಪರ್ಡೆಂಟ್ ಆಗಿ ಬಂದೆ. ಸೊ ದಟ್ ಇನ್ ಫ್ಯೂಚರ್ ಜನರೇಷನ್ಗೂ ಸಹ ನಾನು ಅವರಿಗೆ ಗೈಡ್ ಮಾಡಿ ವಿ ಹ್ಯಾವ್ ಟು ಬ್ರಿಂಗ್ ದಮ್ ಇನ್ ಅ ರೈಟ್ ವೇ ಅಂತ ಹೇಳಿ.
1: ಅಂದ್ರೆ ನೀವ್ ಹೇಳಿದಂಗೆ ದೇವರು ಕಳಿಸಿದಂತ ಒಂದು ವೃತ್ತಿ ಅನ್ನೋದಂತೂ ಸತ್ಯ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದಿಲ್ಲ ಒಂದ್ ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗ್ತಾನೆ ಇರ್ತೀವಿ. ಆದ್ರೆ ಈ ನರ್ಸ್ ವೃತ್ತಿ ಮಾಡೋರಿಗೆ ದೇವರದೇನೋ ಒಂದ್ ಸ್ವಲ್ಪ ತಾಳ್ಮೆ, ಸೈರಿಸುವಂತ ಶಕ್ತಿ ಸ್ವಲ್ಪ ಹೆಚ್ಚಿಗೆನೆ ಕೊಟ್ಟಿರ್ತಾನೇನೋ ಅಂತ ಅನಿಸ್ತದೆ. ಹೇಗೆ ಈ ಗುಣಗಳನ್ನ ನರ್ಸ್ಗಳು ಮೈಗೂಡಿಸ್ಕೊಳ್ತಾರೆ?
2: ಫಸ್ಟ್ ಆಫ್ ಆಲ್ ಟ್ರೈನಿಂಗ್ ನಲ್ಲಿ ನಮ್ಗೆ ಕ್ವಾಲಿಟೀಸ್ ಆಫ್ ನರ್ಸ್ ಅಂತ ಆಲ್ರೆಡಿ ಟ್ರೈನ್ ಮಾಡಿರ್ತಾರೆ.
0: ನಮಗೆ ಮೊದಲೇ ರೋಗಿ ಮತ್ತೆ ಶುಶ್ರೂಷಕಿಯರ ಸಂಬಂಧ ಹೇಗಿರ್ಬೇಕು ಅಂತೇಳಿ ನಮ್ಗೆ ಟ್ರೈನಿಂಗ್ ಅಲ್ಲೇ ಕೊಡ್ತಾರೆ. ಇದು ಆರೋಗ್ಯ ಸೇವೆಯಲ್ಲಿ ಅತ್ಯಂತ ಮುಖ್ಯವಾದ ಅಂಶ. ಕೇವಲ ಚಿಕಿತ್ಸೆ ನೀಡುವುದಲ್ಲ, ಅದು ನಂಬಿಕೆ, ಗೌರವ ಮತ್ತು ಸಹಾನುಭೂತಿಯ ಮೇಲೆ ನಿರ್ಮಿತವಾಗಿದೆ. ಇದು ಈಗ ರೋಗಿ ಆಸ್ಪತ್ರೆಗೆ ಬಂದಾಗ ಅವರು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ದುರ್ಬಲರಾಗಿರ್ತಾರೆ. ಈ ಸಂದರ್ಭದಲ್ಲಿ ಶುಶ್ರೂಷಕಿಯರು ಒಬ್ಬರು ಕೇವಲ ಆರೈಕೆ ಮಾಡುವಂತವರಲ್ಲ, ಆಶ್ವಾಸನೆ ನೀಡುವ ಸ್ನೇಹಿತೆಯೂ ಅವರು ಆಗಿರ್ತಾರೆ.
2: ಈಗ ನಾನು ಹೇಳಿದ ಪ್ರಕಾರ ಕ್ವಾಲಿಟೀಸ್ ಆಫ್ ನರ್ಸ್ ಅಂತಂತಂದ್ರೆ ಅದು ನಮ್ಮನ್ನು ಟ್ರೈನ್ ಮಾಡಿರ್ತಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಬಂದು ನಿಂತ ತಕ್ಷಣ ಅದು ಹಾಗೆ ಪೇಷಂಟ್ ಮುಂದೆ ನಿಂತ ತಕ್ಷಣ ಅದೇನಂತ ಗೊತ್ತಿಲ್ಲ, ಅದೇ ವರಾನೋ ಏನೋ ಅದು ಬಂದ್ಬಿಡುತ್ತೆ. ಲೈಕ್ ಟೆಲ್ಲಿಂಗ್ ದಟ್ ದರ್ ಇಸ್ ಫಸ್ಟ್ ವರ್ಡ್ ಇಸ್ ಕಂಪ್ಯಾಷನ್ ಅಂತ, ಆಮೇಲೆ ಸಹಾನುಭೂತಿ. ಕಂಪ್ಯಾಷನ್ ಅಂತಂತಂದ್ರೆ ರೋಗಿಗಳಿಗೆ ಆ ನೋವನ್ನು ಅರ್ಥ ಮಾಡಿಕೊಂಡು ಅದ್ರ ಬೇಸ್ ಮೇಲೆ ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ. ಅಂಡ್ ಸಹಾನುಭೂತಿ, ಎಂಪತಿ ಇರಬೇಕು. ಆಮೇಲೆ ನಾಲೆಜ್ ಅಂಡ್ ಸ್ಕಿಲ್, ನಾಲೆಜ್ ಅಂಡ್ ಸ್ಕಿಲ್ ಸಹ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಸ್ಕಿಲ್ ನಮ್ಮಲ್ಲಿ ನರ್ಸಿಂಗ್ ಗೆ ಸ್ಕಿಲ್ ಮೋರ್ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಜೆಕ್ಷನ್, ಇವಾಗ ಆ ಸಿಸ್ಟರ್ ತುಂಬಾ ಒಳ್ಳೆ ಇಂಜೆಕ್ಷನ್ ಕೊಟ್ರು ಅಂತ ಹೇಳಿ ಇನ್ನೊಂದ್ಸಲಿ ಅದೇ ಸಿಸ್ಟರ್ ನ ಹುಡ್ಕೊಂಡು ಬರ್ತ. ಸೊ ಹಾಗೆ ಅವರಿಗೆ ಸ್ಕಿಲ್ ಸಹ ಬೇಕು ಅಂಡ್ ಲಾಟ್ ಆಫ್ ಪೇಷನ್ಸ್, ಅಂದ್ರೆ ತಾಳ್ಮೆ, ತುಂಬಾ ತಾಳ್ಮೆ ಬೇಕು. ಸೊ ಅದು ಖಂಡಿತ ಬಂದೇ ಬರ್ತದೆ. ನಾವು ಪೇಷಂಟ್ ಮುಂದೆ ನಿಂತ ಕೂಡಲೇ ಅವರ ನೋವು ಅವರ ಎಲ್ಲ ನೋಡಿಕೊಂಡಾಗುವಾಗ ನಮಗೆ ಅದು ಸಿಟ್ಟು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ತಾಳ್ಮೆ ಬಂದೇ ಬರುತ್ತೆ. ಅಂಡ್ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಮೇಡಮ್. ಇದರಲ್ಲಿ ನಾವು ಫಸ್ಟ್ ವಿ ಹ್ಯಾವ್ ಟು ಬಿ ಅ ವೆರಿ ಗುಡ್ ಲಿಸನರ್. ಯಾಕಂದ್ರೆ ಪೇಷಂಟ್ಸ್ ಕಷ್ಟಗಳನ್ನೆಲ್ಲ ನಾವು ಕೇಳಲೇಬೇಕು. ಸೊ ಆ ಕಮ್ಯುನಿಕೇಷನ್ ನಮಗೆ ಒಳ್ಳೇದಿದ್ರೆ ದೆನ್ ದ ರ್ಯಾಪೋ ಆಫ್ ದ ಪೇಷಂಟ್ ಬಿಟ್ವೀನ್ ಪೇಷಂಟ್ ಅಂಡ್ ನರ್ಸ್ ರಿಲೇಷನ್ಶಿಪ್ ತುಂಬಾನೂ ಚೆನ್ನಾಗಿರ್ತದೆ. ಆಸ್ ವೆಲ್ ಎಸ್ ಜವಾಬ್ದಾರಿ ಅಂಡ್ ಡಿಸಿಪ್ಲಿನ್, ರೆಸ್ಪಾನ್ಸಿಬಿಲಿಟಿ ಅಂಡ್ discipline is more important, and at the most last is honesty. Honesty is very important. So yaru nam hinde irodilla, ide injection kodta irbekadre athwa ide tablet kodbekadre yaru nam hinde irodilla, doctors bardu hogtare, adre adana nave kododu. So ashtu honest agi.

0: ಆ ಮೆಡಿಸಿನ್ಸ್ ಅನ್ನು ಕೊಡಬೇಕಾಗ್ತದೆ. ಸೊ ದೀಸ್ ಆರ್ ದ ಕ್ವಾಲಿಟೀಸ್ ಆಫ್ ನರ್ಸ್ ವೇರ್ ಇದನ್ನೆಲ್ಲ ನಾವು ಟ್ರೈನ್ ಮಾಡಿಕೊಂಡೇ ಬಂದಿರ್ತೀವಿ. ಆದ್ರೂ ಎಲ್ಲಿ ನಾವು ಪೇಷಂಟ್ ಮುಂದೆ ನಿಂತ ತಕ್ಷಣ ಅದೆಲ್ಲ ಆಟೋಮ್ಯಾಟಿಕ್ ಆಗಿ ಒಂದು ನಾವು ಅದನ್ನೇ ಪಾಲಿಸ್ತಾ ಹೋಗ್ತಾ ಇರ್ತೀವಿ.
1: ಸುಮಂಗಲ ಅವರೇ, ಈ ವೃತ್ತಿ ಅಂದ್ರೆ ಇದಕ್ಕೆ ಒಂದು ನಿಗದಿತ ವೇಳೆ ಅಂತಿಲ್ಲ, ಕೆಲವರಿಗೆ ಮಾರ್ನಿಂಗ್ ಶಿಫ್ಟ್, ಜನರಲ್ ಶಿಫ್ಟ್, ಈವ್ನಿಂಗ್ ಶಿಫ್ಟ್, ಈ ತರ ಶಿಫ್ಟ್ ಅಲ್ಲಿ ತಾವು ಕೆಲಸ ಮಾಡ್ತಾ ಇರ್ತೀರಿ, ನೈಟ್ ಶಿಫ್ಟ್ ಅಂತ ಕೂಡ ಇರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದನ್ನ ಒಂದು ಜೀವನದ ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ಒಬ್ಬ ಮಹಿಳೆಗೆ ಈ ಒಂದು ಸಲ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಫುಲ್ ನೈಟ್ ಈ ಒಂದು ಕಾರ್ಯ ನಿರ್ವಹಣೆ ಮಾಡುದು ಕಷ್ಟ ಅಂತ ಅನಿಸ್ತದ ತಮ್ಮ ಅನುಭವದಲ್ಲಿ?
2: ಕಷ್ಟ ಅಂತ ಅನಿಸ್ತದೆ. ಬಟ್ ನಮಗೇನಂತ ಹೇಳಿದ್ರೆ ಆ ರೋಗಿಯ ನೋವನ್ನು ಅರ್ಥ ಮಾಡಿಕೊಂಡು ಹಾಗೂ ಆ ಸಂಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಿಕೊಂಡು ಅವರು ನಮ್ಗೆ ಒಂದು ಸಣ್ಣ ನಗು ಬೀರಿದ್ರು, ಅವರ ಮನೆಯವರ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಹೇಳಿದಾಗ ನಮ್ಗ ಆ ಖುಷಿಯೇ ನಮಗನ್ನು ಇನ್ನೊಂದ್ಸಲ ನಮಗೆ ಆ ರಾತ್ರಿ ಕೆಲಸ, ಮಧ್ಯಾಹ್ನ ಕೆಲಸ ಅಂತ

0: ನರ್ಸ್ ಅಂದ್ರೆ ಒಂದು ತರ ದೇವರ ಪ್ರತಿರೂಪ ಅನ್ನೋ ಭಾವನೆ ಜನರಲ್ಲಿ ಬಂತು. ಆ ಅನುಭವ
1: ಇವಾಗ ಕೋವಿಡ್ ಮೇನ್ ಆಗಿ ನಮ್ಮ SDM ಹಾಸ್ಪಿಟಲ್ ಸೆಂಟರ್ ಆಗಿತ್ತು. ಸೊ ವಿ ಹ್ಯಾಡ್ ಅರೌಂಡ್ 500 to 600 ಪೇಷಂಟ್ಸ್, ಕೋವಿಡ್ ಪೇಷಂಟ್ಸ್ ಇರ್ತಿತ್ತು ಮೇಡಮ್ ನಮ್ಗೆ. ಸೊ ನೀವು ಹೇಳಿದಾಗೆ ನಿಜವಾಗ್ಲೂ ನಮ್ಮ ನರ್ಸಸ್, ಐ ಆಮ್ ಹ್ಯಾವಿಂಗ್ ಅರೌಂಡ್ 642 ನರ್ಸಸ್, ಅವ್ರು ಯಾರು ನಾನು ಬರೋದಿಲ್ಲ ಅಂತಾನೆ ಅಂದಿಲ್ಲ, ನಾನ್ ಡ್ಯೂಟಿಗೆ ಬರೋದಿಲ್ಲ ಅಂತ ಒಂದಿನೂ ಯಾರು ಹೇಳಿಲ್ಲ. ಕೆಲವರು ಯಾರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಅಥವಾ ಸರ್ಜರಿ ಎಲ್ಲ ಆಗಿರುತ್ತಲ್ಲ ಅಂತವ್ರು, ಬಟ್ ಅದರ್ಸ್ ಆಲ್ ವೆರ್ ವೆರಿ ಡೆಡಿಕೇಟೆಡ್. ಅವರೆಲ್ಲರೂ ನಾವೇನ್ ಡ್ಯೂಟಿ ಹಾಕ್ತಾ ಇದ್ವಿ ಬಂದ್ ಮಾಡ್ತಿದ್ರು. ಆಮೇಲೆ ಲೈಕ್ ಇಟ್ ವಾಸ್ ಲೈಕ್ ಅ ವಾರ್ ಅದು ಆ ಟೈಮ್ನಲ್ಲಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ಇದು ನಮ್ಗೆ ವಾರ್ ಡಿಕ್ಲೇರ್ ಆಗಿದೆ ಇದು. ಸೊ ಸೋಲ್ಜರ್ಸ್ ಹೇಗೆ ಹೇಳಿದ ತಕ್ಷಣ ಫೀಲ್ಡ್ ಗೆ ಬರ್ತಾರೆ, ನಾವು ಇವಾಗ ಅದೇ ತರನೇ ಇಳಿಬೇಕಾಗ್ತದೆ ಅಂತ ನಾವೆಲ್ಲ ಮೀಟಿಂಗ್ ಎಲ್ಲ ಹೇಳಿ, ಅಂದ್ರೆ ನಮ್ಗೆ ಮೀಟಿಂಗ್ ಇನ್ ದ ಸೆನ್ಸ್ ಗ್ರೂಪ್ ಅಲ್ಲಿ ಏನ್ ಮಾಡಿರ್ಲಿಲ್ಲ, ವಿ ಹ್ಯಾಡ್ ವಾಟ್ಸ್ಆಪ್. ಸೊ ಎಲ್ಲದನ್ನ ಅದರಲ್ಲಿ ಹಾಕಿ, ಸೊ ವಿ ಹ್ಯಾವ್ ಟು ಹೆಲ್ಪ್ ಅಂತ. ಬಟ್ ಅವ್ರಿಗೂ ಖುಷಿ ಆಯ್ತು ಮೇಡಮ್, ಅಂದ್ರೆ ಖುಷಿ ಇನ್ ದ ಸೆನ್ಸ್ ಟ್ರೀಟಿಂಗ್ ಎವ್ರಿಬಡಿ. ಆಮೇಲೆ ಕೆಲವರೆಲ್ಲ ಗುಣ ಚಾಲೆಂಜಿಂಗ್, ಇಟ್ ವಾಸ್ ರಿಯಲಿ ಅ ಚಾಲೆಂಜಿಂಗ್ ಟಾಸ್ಕ್. ಅದರಲ್ಲಿ ಮ್ಯಾನ್ ಪವರ್ ಕಷ್ಟ ಆಗ್ತಾ ಇತ್ತು, ಮೆಟೀರಿಯಲ್ ಸಿಗೋದು ಕಷ್ಟ ಆಗ್ತಾ ಇತ್ತು ಆ ಟೈಮ್. ಸೊ ಇಟ್ ವಾಸ್ ಸೋ ಡಿಫಿಕಲ್ಟ್, ಬಟ್ ಸ್ಟಿಲ್ ನಮ್ಮ ಪ್ರಯತ್ನದಲ್ಲಿ ನಾವು ತುಂಬಾ ಬೆಸ್ಟ್ ಮಾಡಿದ್ದೇವೆ ಆಲ್ಮೋಸ್ಟ್. ಅಂಡ್ ಸೋ ಮೆನಿ ಪೇಷಂಟ್ಸ್ ಹ್ಯಾವ್ ಗಾನ್ ಹ್ಯಾಪಿಲಿ ಆಲ್ಸೋ, ಸಮ್ ಹ್ಯಾವ್ ಕಮ್ ಅಂಡ್ ಟೋಲ್ಡ್ ಆಲ್ಸೋ ನಮ್ಮ ಹತ್ರನೂ ಟ್ರೀಟ್ಮೆಂಟ್ ತಗೊಂಡು ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನು ಹೇಳಿ ಹೋಗಿದ್ದಾರೆ. ಇನ್ ದಟ್ ವೇ ಆಲ್ ದ ನರ್ಸಸ್ ಆರ್ ವೆರಿ ಡೆಡಿಕೇಟೆಡ್. ಅದು ಮ್ಯಾಮ್ ವಿ ಆರ್ ನರ್ಸಸ್, ಅದು ಇನ್ನೇನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಗೆ. ಅದಕ್ಕೆ ಅದು ನೈಟ್ ಡ್ಯೂಟಿ ಆದ್ರೂ ಆಗ್ಲಿ, ಡೇ ಡ್ಯೂಟಿ ಆದ್ರೂ ಏನೇ ಆಗ್ಲಿ, ಸೊ ವಿ ಆರ್ ಕಮಿಟೆಡ್. ಸೊ ವಿಲ್ ಬಿ ಕಮಿಂಗ್ ಟಿಲ್ ಅವರ್ ಡೆತ್. ದಟ್ ಇಸ್ ಆತರ.
0: ಈಗ ಸುಮಂಗಲ ಅವರು ತಮ್ಮ ವೃತ್ತಿಯ ಅನುಭವದಲ್ಲಿ ಕೆಲವು ಇರ್ತವೆ, ಒಂದು ಅವಿಸ್ಮರಣೀಯ ಘಟನೆಗಳು, ಒಂದು ರೇರ್ ಆಗಿರೋ ಒಂದು ಪೇಷಂಟ್ ನೋಡಿರೋದು, ಅಥವಾ ಒಂದ್ ಎಂತದೋ ಸರ್ಜರಿನಲ್ಲಿ ನಿಮ್ಮ ಒಂದು ಸೇವೆ ಮಾಡಿ ಆ ವ್ಯಕ್ತಿನ ಜೀವಂತವಾಗಿ ಉಳಿದಿರೋದು, ಅವರು ಒಂದು ಕೃತಜ್ಞತಾ ಭಾವದಿಂದ ನಿಮ್ಮನ್ನ ನೋಡಿರೋದು ಆತರ ಇರುತ್ತೆ ಅಂತ ಒಂದು ಘಟನೆ.
2: ಹಾ, ಅಂತ ತುಂಬಾ ಘಟನೆಗಳು ನಡೆದಿವೆ ಮೇಡಮ್. ಈಗ ಒಂದು ICU ಅಲ್ಲಿ ಎಲ್ಲ ನಾವು ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಈಗ ಪೇಷಂಟ್ ಬರುವಾಗ ಯಾವ ಕಂಡೀಷನ್ ಅಲ್ಲಿ ಇರ್ತದೆ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವ್ರು ಯಾವ ಕಂಡೀಷನ್ ಇಂದ ಅಲ್ಲಿಂದ ಹೊರಗಡೆ ಶಿಫ್ಟ್ ಆಗ್ತಾರೆ, ಆಗ ಆ ಮನೆಯವರ ಅದು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅವರ ಮುಖದಲ್ಲಿ ಕಾಣುವ ಆ ನಗುವೆ ನಮಗೆ ನಾವು ಈ ವೃತ್ತಿಗೆ ಸೇರಿದ್ದು ಸಾರ್ಥಕ ಅಂತ ಅನಿಸ್ತದೆ. ಅಂತದ್ದು ನಮಗೆ ತುಂಬಾ ಇನ್ಸಿಡೆಂಟ್ಗಳು ನಡೆದಿವೆ ಮೇಡಮ್. ಹಾಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ, ನನ್ನ ತಂದೆಯವರಿಗೆ ನನ್ನ ಕಣ್ಣೆದುರೇ ಹಾರ್ಟ್ ಅಟ್ಯಾಕ್ ಆಗ್ತದೆ, ಆ ಸಮಯದಲ್ಲಿ ನಾನೇ ಇರ್ತೇನೆ ಮನೆಯಲ್ಲಿ. ಆಗ ನಾನು ಅವರಿಗೆ CPR ಅಂತ ಹೇಳ್ತೇವೆ, ನಾನು ಅದನ್ನು ನಾನು ಧೈರ್ಯ ಕಡದೆ ಅವರಿಗೆ ಅದನ್ನು ಕೊಟ್ಟುಕೊಂಡು ನಾನು ಅದೇ ಸಮಯಕ್ಕೆ ನಾನು ಹಾಸ್ಪಿಟ್ಲಿಗೆ ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ನಾನು ಉಳಿಸಿಕೊಂಡೆ. ಇಂದಿಗೆ ಅವರಿಗೆ 80 ವರ್ಷ, ಈಗಲೂ ನನ್ನ ತಂದೆ ನನ್ನೊಟ್ಟಿಗೆ ಇದ್ದಾರೆ. ಹಾಗಾಗಿ ನಾನು ನರ್ಸ್ ಆಗಿದ್ದಕ್ಕೂ ಒಂದು ಸಾರ್ಥಕತೆ ಆಯಿತು ಎಂಬುದನ್ನು ನನಗೆ ತುಂಬಾ ಸಂತೋಷ ಕೊಟ್ಟಿದೆ.
0: ನಿಜ ನಿಜ, ನಿಜಕ್ಕೂ ಅದೃಷ್ಟವಂತರು ನೀವು ಅಂತ ಹೇಳಬೇಕು.
2: ಇಂದಿಗೂ ನನ್ನ ತಂದೆ ಆರೋಗ್ಯವಂತರಾಗಿದ್ದಾರೆ. ಆ ದಿನ ನಾನು ಅವರನ್ನು ಸರಿಯಾದ ಸಮಯಕ್ಕೆ ಅವರಿಗೆ ಏನ್ ಬೇಕೋ ಅದನ್ನು ಮಾಡದಿದ್ರೆ ಇಂದು ಅವರು ಉಳಿತಿರ್ಲಿಲ್ವೇನೋ. ಅದಕ್ಕಾಗಿ ನಾನು ತುಂಬಾ ಆಭಾರಿ ವೃತ್ತಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ.
1: ಎವ್ರಿ ಡೇ ಇಸ್ ಅ ಚಾಲೆಂಜಿಂಗ್. ನಮ್ಮ ನರ್ಸಿಂಗ್ ನಲ್ಲಿ ಬಂದು ಪೇಷಂಟ್ ಮುಂದೆ ನಿಂತ ತಕ್ಷಣ ಅಲ್ಲಿ ಏನ್ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಎವ್ರಿ ಟೈಮ್ ಇಸ್ ಅ ಚಾಲೆಂಜಿಂಗ್. ಈಗ ಹಾಗೆ ದಿನಾ ಘಟನೆಗಳೆಲ್ಲ ನಡೀತಾ ಇರುತ್ತೆ. ಆದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಹೇಳಬೇಕು ಅಂತಂದ್ರೆ ಇಟ್ಸ್ ಅ ವೆರಿ ಸ್ಮಾಲ್ ಬೇಸಿಕ್ ಥಿಂಗ್, ಬಟ್ ಆದ್ರೆ ಇವಾಗ್ಲೂ ಅವರು ನನ್ನನ್ನು ನೋಡಿದ್ರೆ ನಗ್ತಾರೆ ಚೆನ್ನಾಗಿ, ಅಂದ್ರೆ ಲೈಕ್ ವೆರಿ ಫ್ರೆಂಡ್ಲಿ ವೇ ದೇ ಕೀಪ್. ಅಂದ್ರೆ ನಮ್ಮ ಓನ್ ಡಾಕ್ಟರ್ ಅವರು, ದೇ ಬೋತ್ ಆರ್ ಡಾಕ್ಟರ್ಸ್, ಅವರಿಗೆ ಡೆಲಿವರಿ ಆಯ್ತು. ಸೊ ಫೀಡಿಂಗ್ ಗೆ ಈಗ ಫಸ್ಟ್ ಡೆಲಿವರಿ ಆದ ತಕ್ಷಣ ಫಸ್ಟ್ 2-3 ಡೇಸ್ ಬಹಳ ಕಷ್ಟ. ಸೊ ಅವರು ಇವನ್ ದೋ ದಿ ಆರ್ ಡಾಕ್ಟರ್ಸ್ ಇಬ್ರು ಪ್ಯಾನಿಕ್ ಆಗಿದ್ರು, ಏನ್ ಮಾಡ್ಬೇಕು, ಏನು ಮಗು ಹಾಲು ಕುಡಿತಲ್ಲ ಹೇಗೆ ಇಟ್ಕೊಳ್ಬೇಕು, ಫಾರ್ ಸಿಸರಿಯನ್ ಆಗಿದೆ ಅವರಿಗೆ ಏನ್ ಮಾಡೋದು ಅಂತ ಕೇಳ್ತಾ ಇದ್ರು. ಸೊ ನಾವು ಹೋಗಿ ಲೈಕ್ ಪೊಸಿಷನ್ ಟೆಕ್ನಿಕ್ ಹೇಗೆ ಫೀಡ್ ಮಾಡ್ಬೇಕು ಎಲ್ಲ ಅಂತ ಹೇಳಿ ಒಂದು 3-4 ಸಲ ಹೇಳಿಕೊಟ್ಟೆವು. ಸೊ ಒನ್ ಫುಲ್ ಡೇ ವಿ ವೆದರ್ ಏನಿಲ್ಲ ಅಂತಂದ್ರು ನಾವು ಬಗ್ಗಿ ಅವರಿಗೆ ಹಿಡಿದು ಈ ತರನೇ ಮಾಡ್ಬೇಕು ಅಂತ 45 ಮಿನಿಟ್ಸ್ ನಾವು ನಿಂತು ಹೇಳಿಕೊಟ್ಟಿದ್ದೇವೆ. ಸೊ ಹೀಗಾಗಿ ಒಂದ್ 3 ಡೇಸ್ ಅಲ್ಲಿ ಅವ್ರು ಕಲ್ತ್ರು. ಆ ಮಗು 5 ವರ್ಷ, ಈಗ್ಲೂ ಬಂದು ಮೇಡಮ್ ಅವ್ರೇನಾದ್ರೂ ಸಿಕ್ಕಿದ್ರೆ ಅವ್ರು ಹೇಳ್ತಾನೆ ಇರ್ತಾರೆ, ಥ್ಯಾಂಕ್ಸ್ ಅ ಲಾಟ್ ಅವತ್ತು ನೀವು ನನಗೆ ಹೆಲ್ಪ್ ಮಾಡಿದ್ದಕ್ಕೆ, ನಾನು ಐ ಕುಡ್ ಏನು ನಿದ್ದೆ ಇರೋದಿಲ್ಲ, ನೋವು ಇರುತ್ತೆ. ಸೊ ನಮ್ಮ ಮಾತಿಂದ ನಮ್ಮ ವಿ ನೀಡ್ ಟು ಕನ್ಸೋಲ್ ದೆಮ್ ಮೇಡಮ್, ಅವ್ರಿಗೆ ಎಲ್ಲ ಹೇಳಿಕೊಡ್ಬೇಕಾಗುತ್ತೆ. ಸೊ ದಟ್ ಇಸ್ ದ ಒನ್ ಥಿಂಗ್. ಆಮೇಲೆ ಇನ್ನೊಂದು ಮೇಜರ್ ಅಂತಂದ್ರೆ ಐ ವುಡ್ ಲೈಕ್ ಟು ಶೇರ್, ಒಂದು ಸರ್ಜರಿ ಕೇಸ್ ಇತ್ತು ಪೇಷಂಟ್ ಇನ್ ದ ಸರ್ಜರಿ ವಾರ್ಡ್, ಬಟ್ ಅವನಿಗೆ ಸರ್ಜರಿ ಬೇಡವೇ ಬೇಡ ಅಂತ ಹೇಳಿ, ಇದು ಸಂಡೇ ಆಗಿರೋದು, ಆಮೇಲೆ ನಾ ಮನೆಗೆ ಹೋಗ್ಬೇಕು, ನಂಗೆ ಸರ್ಜರಿ ಬೇಡವೇ ಬೇಡ, ಬಟ್ ಹೆಂಡತಿ ಹೇಳ್ತಾ ಇದ್ರು ಇಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ ಅಂತ ಹೇಳ್ಕೊಂಡು, ಆಮೇಲೆ ಅವ್ರಿಗೆ ಸ್ವಲ್ಪ ಸೈಕ್ಯಾಟ್ರಿಕ್ ಇಶ್ಯೂನು ಇತ್ತೇನೋ ಗೊತ್ತಿರಲಿಲ್ಲ, ಬಟ್ ಆ ಟೈಮ್ ಅವರು ಹಿ ವಾಸ್ ಏನು ಕಮಿಟಿಂಗ್ ಹಿಮ್ಸೆಲ್ಫ್ ಬೇಡ.

0: ನನಗೆ ಇಲ್ಲದ್ರೆ ನಾನೇ ಕೊಂಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ. ಸೊ ನಮ್ಮ ಸೂಪರ್ವೈಸರ್ ಕಾಲ್ ಬಂತು ನನಗೆ, ಟೆಲ್ಲಿಂಗ್ ದಟ್ ಈ ತರ ಆಗ್ತಾ ಇದ್ದೆ ಮೇಡಮ್ ಅಂತ ಹೇಳಿ. ಸೊ ನಾವು ಓಡಿ ಬಂದೆವು. ಓಡಿ ಬಂದು ಆ ಪೇಷಂಟ್ ಹಿ ವಾಸ್ ಹ್ಯಾವಿಂಗ್ ಸಮ್ ಶಾರ್ಪ್ ಐಟಮ್ಸ್, ಕೈಯಲ್ಲಿ ಶಾರ್ಪ್ ಐಟಮ್ ಇಟ್ಕೊಂಡಿದ್ರು, ಇಲ್ಲ ನಾನು ಮನೆಗೆ ಹೋಗ್ಬೇಕು ಹಾಗೆ ಅಂತ. ಸೊ ನಾವು ಅವರನ್ನ ಕೌನ್ಸಿಲಿಂಗು ಮಾಡಕ್ಕಾಗಲ್ಲ, ಯಾಕಂದ್ರೆ ಎಲ್ಲರಿಗೂ ಪಡಿತಾ ಇದ್ರು ಏನ್ ಹೇಳುದು, ಎಲ್ಲರಿಗೂ ಹೋದವ್ರ ಹತ್ರ ಎಲ್ಲ. ಸೊ ನಾವು ನಿಧಾನದಲ್ಲಿ ಮಾತಾಡಿ, ಆಯ್ತು ನಿನ್ನನ್ನು ಈಗ್ಲೇ ನಾನು ಮನೆ ಕಳಿಸ್ತೀನಿ, ನಾನು ಅದಕ್ಕೆ ಅಲ್ಲಿಂದ ಬಂದಿರೋದು ಅಂತ ಹೇಳಿ. ದೆನ್ ಆಫ್ಟರ್ವರ್ಸ್ ಬಾತ್ರೂಮ್ ಇಂದ ಹೊರಗಡೆ ಬಂದ್ರು, ಕರ್ಕೊಂಡು ಬಂದ್ವಿ ನಾವು. ಸೊ ಹೀಗೆ ಮಾತಾಡ್ತಾ ಅವ್ರಿಗೆ ಕೈಯೆಲ್ಲ ಸ್ವಲ್ಪ ಪೆಟ್ಟು ಬಿದ್ದಿತ್ತು. ಸೊ ಅದನ್ನ ನಾನು ಹೇಳಿದೆ, ನಾನು ಇದನ್ನ ಉಂಡನ್ನ ಕ್ಲೀನ್ ಮಾಡ್ತೀನಿ, ಕ್ಲೀನ್ ಮಾಡಿದ್ಮೇಲೆ ನಿಮಗೆ ಮನೆ ಕಳಿಸ್ತೀನಿ, ಬ್ಯಾಂಡೇಜ್ ಎಲ್ಲ ಹಾಕಿ ಅಂತ. ಮಾಡ್ತಾ ಮಾಡ್ತಾ ನಾವೇನ್ ಮಾಡಿದ್ವಿ, ಇದು ಅನಸ್ತೀಶಿಯಾ ಪ್ಯಾಚ್ ಸಿಗುತ್ತೆ ಮೇಡಮ್, ಅದು ಇಮಿಡಿಯೇಟ್ ಹಾಕ್ಬಿಟ್ಟು ಐ ವಿ ಲೈನ್ ಹಾಕ್ಬಿಟ್ವಿ ನಾವು. ಸೊ ಒಂದು ಸೆರೆನೈಸ್ ಅಂದ್ರೆ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಅವರಿಗೆ ಕಾಮ್ನೆಸ್ ಬರ್ಬೇಕಲ್ಲ. ಸೊ ಹಾಗೆ ಡಾಕ್ಟರ್ಸ್ ಎಲ್ಲ ಬಂದ್ರು, ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಕಾಮ್ನೆಸ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ಆಗಿ ಸರ್ಜರಿನೂ ಆಗಿ ಮನೆಗೆ ಹೋದ್ರು. ಅಗೇನ್ ದಟ್ ವೈಫ್ ಅಗೇನ್ ಶಿ ಥ್ಯಾಂಕ್ಡ್ ಅ ಲಾಟ್ ಅಂದ್ರೆ, ಇಷ್ಟೆಲ್ಲ ಆಯ್ತು, ನಾನು ನಿಜವಾಗ್ಲೂ ನನ್ನ ಗಂಡನ್ ಕಳ್ಕೊಳ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ ಮೇಡಮ್ ತುಂಬಾ ಥ್ಯಾಂಕ್ಸ್ ಅಂತ ಎಲ್ಲ ಹೇಳಿ. ಸೊ ದಿಸ್ ಇಸ್ ಒನ್ ಆಫ್ ದ ರಿಯಲಿ ಚಾಲೆಂಜಿಂಗ್ ಟಾಸ್ಕ್ ಇಟ್ ವಾಸ್ ಟು ಬ್ರಿಂಗ್ ಹಿಮ್ ಬ್ಯಾಕ್.
1: ಈ ತರದ ಅನುಭವಗಳು ಆದಾಗ ಆ ಮನೆಯ ಜನ ನಿಮಗೆ ಒಂದು ಕೃತಜ್ಞತಾ ಭಾವದಿಂದ ಹೇಳಿದಾಗ ನಿಮ್ಗೆ ಏನ್ ಅನಿಸ್ತದೆ, ಅಂದ್ರೆ ಒಂದು ಈ ವೃತ್ತಿಯ ಆಯ್ಕೆ ಮಾಡ್ಕೊಂಡದ್ದು ಒಂದು ಸಂತೃಪ್ತಿ ಸಮಾಧಾನ?
0: ತುಂಬಾ ಸಮಾಧಾನ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಲ್ಲಿ ಬಂದ್ಬಿಡುತ್ತೆ ಮೇಡಮ್, ತುಂಬಾ ಖುಷಿ ಆಗ್ತದೆ. ಆಮೇಲೆ ಇನ್ನೂ ಕೆಲಸ ಮಾಡೋಣ, ಇನ್ನೂ ಚೆನ್ನಾಗಿ ಮಾಡೋಣ, ಇನ್ನೂ ಯಾವ ತರ ಮಾಡ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿ ತುಂಬಾ ಖುಷಿ ಆಗ್ತದೆ ಮಾತ್ರ.
2: ಹೌದು ಮೇಡಮ್, ಈಗ ಆಸ್ಪತ್ರೆಯಲ್ಲಿ ನಾವು ನರ್ಸ್ಗಳು ದಿನರಾತ್ರಿ ಎಷ್ಟೋ ಸವಾಲುಗಳು ಇರ್ತವೆ ನಮಗೆ, ಅದನ್ನು ಎದುರಿಸುತ್ತ ನಮ್ಮ ಸ್ವಂತ ಭಾವನೆಗಳನ್ನು ನಾವು ಮರೆತು ರೋಗಿಗಳ ಆರೈಕೆಯಲ್ಲಿ ತೊಡಗಿರ್ತೇವೆ. ಹಾಗೆ ಈಗ ನಾವು ಒಂದು ಯಾವುದೇ ವಾರ್ಡ್ ಅಲ್ಲಿ ಅಥವಾ ಐಸಿಯುನಲ್ಲಿ ಒಂದು ಪೇಷಂಟ್ ಆರಾಮವಾಗಿ ಐಸಿಯುಂದ ಶಿಫ್ಟ್ ಆಗಿ ವಾರ್ಡಿಗೆ ಬಂದು ಆಮೇಲೆ ಅವರು ಮನೆಗೆ ಹೋಗುವಾಗ ಕುಟುಂಬದವರ ಧನ್ಯವಾದ ಹೇಳಿದಾಗ ಈ ನರ್ಸಿಂಗ್ ವೃತ್ತಿಗೆ ಒಂದು ಅರ್ಥ ಬರ್ತದೆ. ಹಾಗಾಗಿ ನಾವು ಈ ವೃತ್ತಿಯಲ್ಲಿರುವುದಕ್ಕೆ ನಮಗೂ ತುಂಬಾ ಸಂತೋಷ.
1: ಈಗ ಪೇಷಂಟ್ಗಳು ಅಡ್ಮಿಟ್ ಆದಾಗ ವೈದ್ಯರು ತಮ್ಮ ರೌಂಡ್ಸ್ ಮುಗಿಸಿ ಹೋಗಿರ್ತಾರೆ ಪೇಷಂಟ್ ಅನ್ನ ನೋಡ್ಬಿಟ್ಟು, ಆಮೇಲೆ ಏನಾದರೂ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಪೇಷಂಟ್ ಗೆ ಒದಗಿದಾಗ ವೈದ್ಯರು ಅವಾಗ ಲಭ್ಯ ಇಲ್ಲದೇ ಇರಬಹುದು, ತಕ್ಷಣದಲ್ಲೇ ಅಟೆಂಡ್ ಆಗೋರು ನರ್ಸ್ಗಳು.
2: ಹೌದು,
1: ಹೀಗಿದ್ದಾಗ ರೋಗಿ ಮತ್ತು ವೈದ್ಯರ ಮಧ್ಯೆ ನೀವು ಒಂದು ಕೊಂಡಿ ತರ ಕೆಲಸ ಮಾಡ್ತಿರ್ತೀರಿ, ಬ್ರಿಡ್ಜ್ ತರ, ಸೇತುವೆ. ಅಂತ ಸಂದರ್ಭದಲ್ಲಿ ಒಂದು ಪೇಷಂಟ್ ಗೆ ಏನೋ ತೊಂದರೆ ಆದಾಗ ತಕ್ಷಣದಲ್ಲಿ ನಿರ್ಣಯ ತಗೊಳ್ಬೇಕು ಅನ್ನೋದು ಕೂಡ ಒಂದು ಚಾಲೆಂಜ್ ಅಲ್ವಾ?
0: ಹೌದು, ಅದು ನೀವು ಹೇಳಿದಾಗೆ ರೌಂಡ್ಸ್ ಮಾಡಿ ಡಾಕ್ಟರ್ಸ್ ಹೋಗ್ತಾರೆ, ಮತ್ತೆ 24/7 ನಾವೇ ಇರ್ತೀವಿ, ಕೊಡೋದು ಮಾಡೋದು ಮೆಡಿಸಿನ್ಸ್ ಎಲ್ಲಾನು. ಸಡನ್ ಆಗಿ ಮೇ ಬಿ ಹೈಪೋಗ್ಲೈಸಿಮಿಯಾ ಹೋಗ್ಬಹುದು, ಅಂದ್ರೆ ಶುಗರ್ ಲೆವೆಲ್ಸ್ ಕಡಿಮೆ ಆಗ್ಬಹುದು, ಬಿ ಪಿ ಡ್ರಾಪ್ ಆಗ್ಬಹುದು, ಸಡನ್ ಕಾರ್ಯ ಅರೆಸ್ಟು ಆಗ್ತವೆ. ಸೊ ನಮ್ಗೂ ಸಹ ಕೆಲವೊಂದು ಎಲಿಮೆಂಟ್ಸ್ ಇದೆ ಮಾನಿಟರ್ ಮಾಡ್ಕೊಂಡಿರ್ಬೇಕು ಅಂತ. ಸೊ ನಾವು ಅದನ್ನೆಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ವೈಟಲ್ ಸೈನ್ಸ್ ಚೆಕ್ ಮಾಡ್ಕೊಂಡಿರ್ಬೇಕು ಅಂತೆಲ್ಲ ಇರುತ್ತೆ, ಅದನ್ನ ನಾವು ಚೆಕ್ ಮಾಡ್ತಾರೆ. ಎಲ್ಲೋ ಡಿಟೋರೇಟ್ ಆಗ್ತಾ ಇದೆ ಅಂದ ತಕ್ಷಣನೇ ನಾವೇನ್ ಮಾಡ್ತೀವಿ, ಒಂದ್ಸಲಿ ಅಸಸ್ ಮಾಡ್ಬಿಡ್ತೀವಿ. ಅಸಸ್ ಮಾಡ್ಬಿಟ್ಟು ವಿಲ್ ಸ್ಟಾರ್ಟ್ ಟೇಕಿಂಗ್, ಫಾರ್ ಎಕ್ಸಾಂಪಲ್ ಹೈಪೋಗ್ಲೈಸಿಮಿಯಾ ಹೋಯ್ತು ಅಂತ ಇವಾಗ ಅವ್ರಿಗೆ ಸ್ವೆಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಇಮಿಡಿಯೇಟ್ ನಾವೇನ್ ಮಾಡ್ತೀನಿ, ಒಂದು GRBS ಚೆಕ್ ಮಾಡಕ್ ನೋಡ್ತೀವಿ. ಸೊ ಗ್ಲುಕೋಸ್ ಕಡಿಮೆ ಆದ್ರೆ ಇಫ್ ಪೇಷಂಟ್ ಇಸ್ ಕಾನ್ಶಿಯಸ್ ನೋಡ್ತಾ ಇದಾರೆ ಮಾತಾಡಿದ್ರೆ ಒಂದ್ ಸ್ವಲ್ಪ ಸಕ್ಕರೆನೋ ಏನಾದ್ರೂ ಕೊಡ್ತೀವಿ, ಇಲ್ಲದಿದ್ರೆ ವಿಲ್ ಗಿವ್ ಡೆಕ್ಸ್ಟ್ರೋಸ್ ಅಂತ ಇಂಜೆಕ್ಷನ್ಸ್, ಡೆಕ್ಸ್ಟ್ರೋಸ್ ಇರುತ್ತೆ. ಬಟ್ ವಿಲ್ ಇನ್ಫಾರ್ಮ್ ಟು ದ ಡಾಕ್ಟರ್ ಸೈಮಲ್ಟೇನಿಯಸ್ಲಿ, ಅಂದ್ರೆ ಇನ್ನೊಂದು ನರ್ಸ್ ಇರ್ತಾರೆ ಈ ಕಡೆ, ನಾವು ಮಾಡ್ತಾ ಇರ್ತೀವಿ, ಇನ್ನೊಬ್ರು ಸಹ ಶಿ ವಿಲ್ ಬಿ ಕಮ್ಯುನಿಕೇಟಿಂಗ್ ವಿತ್ ದ ಡಾಕ್ಟರ್ ಟೆಲಿಂಗ್ ದಟ್ ಈ ತರ ಎಲ್ಲ ಆಗಿರುತ್ತೆ ಅಂತ ಹೇಳಿ. ಸೊ ನಮಗೆ ಆ ಕಡೆಯಿಂದನೂ ವಿಲ್ ಗೆಟ್ ಇಮಿಡಿಯೇಟ್, ನಮಗೆ ರೆಸ್ಪಾನ್ಸ್ ಬೇಗ ಸಿಗುತ್ತೆ. ಲೈಕ್ ಟೆಲಿಫೋನ್ ಇವಾಗ ಎಲ್ಲ ನಮ್ಮ ಹತ್ರ ಮೊಬೈಲ್ ಎಲ್ಲರ ಹತ್ರ ಇದೆ, ಸೊ ಬೇಗ ರೆಸ್ಪಾನ್ಸ್ ಸಿಗುತ್ತೆ. ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ಇಮಿಡಿಯೇಟ್ಲಿ ಆಕ್ಟ್ ಮಾಡಿ, ಬೈ ದ ಟೈಮ್ ದೇ ವಿಲ್ ಕಮ್ ಅಂಡ್ ದೆನ್ ಆಫ್ಟರ್ವರ್ಸ್ ರಿಕ್ವೈರ್ಡ್ ಐಸಿಯುಗೆ ಶಿಫ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಅಲ್ಲೇ ನಾವು.
1: ಅಂದ್ರೆ ಒಬ್ಬ ವೈದ್ಯರ ಅನುಪಸ್ಥಿತಿಯಲ್ಲಿ ರೋಗಿಯನ್ನ ಉಳಿಸಿಕೊಳ್ಳಿಕ್ಕೆ ನೀವು ಸಾಕಷ್ಟು ಪ್ರಯತ್ನಶೀಲರಾಗಿ ಆದ್ರೆ ಅವ್ರಿಗೆ ಮಾಹಿತಿ ಕೂಡ ಕೊಡ್ತಿರ್ತೀರಿ, ಬಟ್ ತಕ್ಷಣದಲ್ಲೇ ಆಕ್ಷನ್ ತಗೊಳ್ಬೇಕಾಗಿದ್ದು ನೀವು. ಹಾಗಾಗಿ ರಾತ್ರಿ ಡ್ಯೂಟಿ ಇರ್ಲಿ ಹಗಲು ಡ್ಯೂಟಿ ಇರ್ಲಿ ಅಂದ್ರೆ ನಿರಂತರ ಅಬ್ಸರ್ವೇಷನ್ ಅಲ್ಲಿ ಇರ್ತೀರಿ. ಈಗ ಪ್ರಸ್ತುತ ನಾವು ವಿದ್ಯಾರ್ಥಿಗಳನ್ನ ನೋಡಿದಾಗ ಇವತ್ತು SSLC ಪರೀಕ್ಷೆ ಆಗಿದೆ, PUC ಪರೀಕ್ಷೆ ಆಗಿದೆ, ಮಕ್ಕಳು ಬೇರೆ ಬೇರೆ ಕ್ಷೇತ್ರಗಳಿಗೆ ಆಯ್ಕೆ ಮಾಡ್ಕೊಳ್ತಿರ್ತಾರೆ, ಈ ನರ್ಸಿಂಗ್ ವೃತ್ತಿಗೆ ಬರಬೇಕು ಅಂದ್ರೆ ತಮ್ಮ ಅಡ್ವೈಸ್ ಏನು?
0: ಆಕ್ಚುಲಿ ಮ್ಯಾಮ್ ತುಂಬಾ ಸ್ಕೋಪ್ ಇದೆ ಹೇಳಕ್ ಹೋದ್ರೆ. ನರ್ಸಿಂಗ್ ನಲ್ಲಿ ತುಂಬಾ ಸ್ಕೋಪ್ ಇದೆ. ಆಮೇಲೆ ಎಷ್ಟೋ ಜನ ತಂದೆ ತಾಯಿಗೂ ಈಗ ಗೊತ್ತಾಗಿದೆ ಟೆಲ್ಲಿಂಗ್ ದಟ್ ಇದು ಜಾಬ್ ಓರಿಯೆಂಟೆಡ್ ಕೋರ್ಸ್, ಓದಿದ್ರೆ ಖಂಡಿತವಾಗ್ಲೂ ಜಾಬ್ ಸಿಕ್ಕೆ ಸಿಗುತ್ತೆ, ಮಿನಿಮಮ್ ಸಂಬಳ ಅಂತ ಸ್ಯಾಲರಿ ಅಂತ ಸಿಕ್ಕೆ ಸಿಗುತ್ತೆ ಅಂತಾನೂ ತಂದೆ ತಾಯಿಗಳಿಗೂ ಗೊತ್ತಿದೆ. ಸೊ ಮೋಸ್ಟ್ ಆಫ್ ದೆಮ್ ಆರ್ ಕಮಿಂಗ್, 90-94% ತೆಗೆದ ಸ್ಟೂಡೆಂಟ್ಸ್ ಕೆಲವರು ಬಂದಿದ್ದಾರೆ. ಅಂದ್ರೆ ಮೆಡಿಕಲ್ ತುಂಬಾ ಇಂಟ್ರೆಸ್ಟ್ ಇದೆ, ದೇ ಕುಡೆಂಟ್ ಗೋ ಟು ದ ಡಾಕ್ಟರ್ಸ್, ಅಂದ್ರೆ ಡಾಕ್ಟರ್ ಓದ್ಲಿಕ್ಕೆ ಸಾಧ್ಯವಿಲ್ಲ ಆಗ್ಲಿಲ್ಲ ಅಂದಿದ್ದಕ್ಕೆ ಕೊನೆಗೆ ನರ್ಸಿಂಗ್ ಈಗಾದ್ರೂ ಬಂದು ಅವರ ವಾಟ್ ಇಸ್ ದಟ್ ಆಂಬಿಷನ್.

0: ಅನ್ನು ಫುಲ್ಫಿಲ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಆಶ್ವಿ, ನಮಗೆಲ್ಲ ನಮ್ಮ ಟೈಮ್ ಇರಬೇಕಾದ್ರೆ ಜಸ್ಟ್ ಡಿಪ್ಲೊಮಾ ಮಾತ್ರ ಇತ್ತು, ಇವಾಗ PhD ತನಕ ಬಂದಿದೆ ಮೇಡಮ್. ಸೊ ದರ್ ಆರ್ ಸೋ ಮೆನಿ ಅದರ್ ಫೀಲ್ಡ್ಸ್, ಲೈಕ್ ಗ್ಲೋಬಲ್ ಆಪರ್ಚುನಿಟೀಸ್ ತುಂಬಾ ಇದೆ. ಇವಾಗ ನಮ್ಮಲ್ಲಿಯೇ ನರ್ಸಸ್ ಒಂದು ವರ್ಷ ಅಷ್ಟೇ ಇರ್ತಾರೆ, ಮತ್ತೆ ಜರ್ಮನಿ, UK ಹಾಗೆ ಎಲ್ಲಾ ಕಡೆನೂ ಹೋಗ್ತಾ ಇರ್ತಾರೆ. ಆಮೇಲೆ ಅಗೈನ್ ದರ್ ಆರ್ ಅದರ್ ಲೈಕ್ ನಿಯೋನೆಟಲ್ ICU, ಕ್ರಿಟಿಕಲ್ ಕೇರ್ ನರ್ಸಿಂಗ್ ಅಂತ ಬೇಸ್ಡ್ ಆನ್ ದಿಸ್ ಥಿಂಗ್ ದರ್ ಆರ್ ಸ್ಪೆಷಲೈಸೇಷನ್ ಇದೆ. ಅಂಡ್ ಹೈಯರ್ ಎಜುಕೇಶನ್ ಸಹ ಮಾಡಬಹುದು, ಹೋಮ್ ಕೇರ್ ನರ್ಸಿಂಗ್ ಎಲ್ಲ ಕೊಡಬಹುದು, ಅಂಡ್ ಎಲ್ಡರ್ಲೀಸ್ ಕೇರ್ ಸೆಂಟರ್ಸ್ ನ ಮಾಡಬಹುದು, ಅಂಡ್ ಹೆಲ್ತ್ ಎಜುಕೇಶನ್ ಪ್ಲಾಟ್ಫಾರ್ಮ್ಸ್ ನ ಮಾಡಬಹುದು. ಸೊ ದೀಸ್ ಸೋ ಮೆನಿ ಸ್ಕೋಪ್ಸ್ ಅದಾರ ಇನ್ ನರ್ಸಿಂಗ್ ಮ್ಯಾಮ್. ಅರ್ಲಿಯರ್ ಡೇಸ್ ತರ ಏನಲ್ಲ, ಕಮ್ಯುನಿಟಿಗೆ ಸಹ ಹೋಗಿ ವಿ ಕ್ಯಾನ್ ಗಿವ್ ದರ್ ಟ್ರೀಟ್, ಎಜುಕೇಟ್ ಎಲ್ಲಾನು ಮಾಡ. ದೇ ಆರ್ ದ ನರ್ಸಸ್ ಆರ್ ಓನ್ಲಿ ಸಿಟ್ಟಿಂಗ್ ಇನ್ ದ ಡಾಕ್ಟರ್ಸ್ ಪ್ಲೇಸ್ ಅಂಡ್ ಟ್ರೀಟಿಂಗ್ ದ ಪೇಷಂಟ್ಸ್ ದರ್. ಮೋಸ್ಟ್ ಆಫ್ ದೆಮ್ ಆರ್ ಡೂಯಿಂಗ್ ಲೈಕ್ ಅದು ಕಮ್ಯುನಿಟಿ ಹೆಲ್ತ್ ಕೇರ್ ನರ್ಸಸ್ ಅಂತ ಹೇಳಿ ಆಗಿದೆ. ಸೊ ಈ ತರ ತುಂಬಾ ಆಪರ್ಚುನಿಟೀಸ್ ಇದೆ ಮ್ಯಾಮ್.
1: ಆಯ್ತು ಸುಮಂಗಲ ಮಂಜುಳಾ ಅವರೇ, ಈ ನರ್ಸಿಂಗ್ ವೃತ್ತಿ ಒಂದು ಪವಿತ್ರವಾದ ವೃತ್ತಿ. ಇವತ್ತು ನಾವು ವಿಶ್ವ ದಾದಿಯರ ದಿನವನ್ನ ಆಚರಿಸ್ತಾ ಇದ್ದೀವಿ. ಇಂಥ ಒಂದು ಉತ್ತಮ ಪ್ರೊಫೆಷನ್ ಅಲ್ಲಿ ನಾವು ಕಾರ್ಯ ಮಾಡ್ತಾ ಇರೋದ್ರ ಬಗ್ಗೆ ತಮಗೆ ಒಂದು ಸಂತೃಪ್ತಿ ಸಮಾಧಾನ ಅಂತ ಕೂಡ ತಾವು ಹೇಳಿದ್ರಿ. ಜೊತೆಗೆ ಇದನ್ನ ಒಂದು ವೃತ್ತಿಯನ್ನಾಗಿ ತಗೊಂಡಾಗ ಅವರ ವೈಯಕ್ತಿಕ ಜೀವನದಲ್ಲೂ ಮತ್ತೆ ಸಮಾಜಕ್ಕೂ ಕೂಡ ಇದರಿಂದ ಒಳ್ಳೇದಾಗ್ತದೆ ಅನ್ನುವ ಉತ್ತಮ ಸಂದೇಶವನ್ನ ತಾವು ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ SDM ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಡೆಂಟ್ ಆಗಿರುವ ಮಂಜುಳಾ ಅವರು ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಂಗಲಾ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ಈ ಸಂಚಿಕೆಯಲ್ಲಿ ಕೇಳೋಣ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಸುಜಾತ ಎಫ್ ತಳವಾರ್ ಹಾಗೂ ಅರಕಲಗೂಡು ವಿ ಮಧುಸೂದನ್.
5: ಶಾಂತಕ.
6: ಓ ಅಣ್ಣ,
5: ಏನ್ ಮಟ ಮಟ ಬಿಸಿಲಲ್ಲಿ ತಲೆ ಮೇಲೆ ಬೇರೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ?
6: ಬಿಸಿಲು ಇರೋದಕ್ಕೆ ತಲೆ ಮೇಲೆ ಕೈ ಹೊತ್ಕೊಂಡಿದ್ದೀನಿ.
5: ಅಯ್ಯೋ, ನಿಂದು ಒಂಥರ ವಿಚಿತ್ರ ಸ್ವಭಾವ.
6: ಒಳ್ಳೇದಾಯ್ತು,
5: ಕೈ ಇರೋದ್ರಿಂದ ತಲೆ ಬದುಕೈತೆ.
6: ಇಲ್ಲಾಂದ್ರೆ ತಲೆನೇ ಒಡೆದೋಗೋಷ್ಟು ಬಿಸಿಲು.
5: ಅಲ್ಲ, ಒಂದ್ ದಿವಸ ತಲೆನೋವು ಅಂತೀಯ, ಒಂದ್ ದಿವಸ ಕತ್ತು ನೋವು ಅಂತೀಯ, ಒಂದ್ ದಿವಸ ಭುಜದ ನೋವು ಅಂತೀಯ, ಇನ್ನೊಂದ್ ದಿವಸ ಕೈ ಏನಾಯ್ತದೆ ಅಂತೀಯ. ಏನ್ ನಿನ್ ಕತೆ ಅಂತ ಅರ್ಥ ಆಯ್ತಿಲ್ಲಪ್ಪ.
6: ಏನಂದ್ರಣ್ಣ, ಅದ್ ಏನಂತಾನೆ ಅರ್ಥ ಆಯ್ತಲ್ಲ. ಬಿಸಿಲು ಬಂದ್ಬಿಡ್ತಲ್ಲ, ಫಸ್ಟ್ ಮನ್ಸೇ ಸರಿ ಇರಕ್ಕಿಲ್ಲ. ಬಿಸಿಲಿಗೆ ಇದಕ್ಕೆ ಜಳಕ್ಕೆ ಒಂಥರ ಆಗ್ತಾ ಇರುತ್ತೆ. ಹೆಂಗೋ ಸರಿ ನಿದ್ದೆ ಮಾಡಲ್ಲ, ರಾತ್ರಿ ಪೋಸ್ಚರ್ ವ್ಯತ್ಯಾಸ ಆಗ್ತದೆ, ಅವಾಗ ಕೈ ಕಾಲು ನೋವು ಬರ್ತದೆ. ಆಮೇಲೆ ಎದ್ದು ಒಂದ್ ಸ್ವಲ್ಪ ಬಿಸಿಲಿಗೆ ಓಡಾಡಿ ಚಟುವಟಿಕೆಯಿಂದ ಇದ್ರೆ ಸರಿ ಹೋಗ್ತದೆ ಅನ್ಕೋತೀನಿ. ಆದ್ರೆ ಆಗಕ್ಕಿಲ್ವಲ್ಲ ಬಿಸಿಲಿಗೆ ಹೋಗಕ್ಕೆ.
5: ನೀನು ನೋಡಿದಾನ ಅಷ್ಟೆಲ್ಲ ಬಿಡ್ಕತ್ತಿನ. ಒಳ್ಳೆ ಡಾಕ್ಟರ್ ನೋಡಿ, ಒಂದ್ ಒಳ್ಳೆ ಆಸ್ಪತ್ರೆ ನೋಡ್ಕೊಂಡು ತೋರ್ಸ್ಕ ಅಂತ ಹೇಳಿದ್ರೆ ಕೇಳಕ್ಕಲ್ಲ.
6: ನೀನು ಒಳ್ಳೇದ್ ಒಳ್ಳೇದ್ ಅಂತ ಹೇಳ್ತಾ ಇರ್ತೀಯ, ಅದ್ರಾಗ ಒಂದ್ 120 ಹೇಳ್ತೀಯ, ಅದ್ರಲ್ಲಿ ಯಾವ್ದು ತಗೊಳ್ಳೋಣ?
5: ನಿನಗೆ ಯಾವ್ದು ಇಷ್ಟ ಆಯ್ತದ ಅರ್ಥಗ?
6: ಏ, ಸರ್ಕಾರಿ ಆಸ್ಪತ್ರೆನೆ ಇನ್ನೇನು?
5: ಅಲ್ಲ, ಸರ್ಕಾರಿ ಆಸ್ಪತ್ರೆನೆ ಹೇಳಿದ್ದು. ಈಗ ಸರ್ಕಾರಿ ಆಸ್ಪತ್ರೆ ಅಂತ ಅಂದ್ರೆ ಶಾಂತಕ್ಕ, ಮೊದಲಂಗಲ್ಲ, ಈಗ ಈಗ ಅವು ಬದಲಾವಣೆ ಆಗವೆ. ನೀನು ಕೆಲವು ಆಸ್ಪತ್ರೆಗಳಿಗೆ ಹೋಗ್ಬಿಟ್ರೆ ಸರ್ಕಾರದೋಕೆ, ಅಯ್ಯೋ ಅದೇನು, ಇದೆಲ್ಲಿಗೆ ಬಂದಿದ್ವಿ ನಾವು ಅಂತ ಅನಿಸ್ತದೆ.
6: ಏ, ಮೊನ್ನೆ ಹೋಗಿದ್ದೆ ಕೇಳು, ಇಲ್ಲಿ ಅದೇನೋ ಮಕ್ಕಳಿಗೆ ಮತ್ತೆ ಹೆರಿಗೆಗೆ ಅಂತಾನೆ ಆಸ್ಪತ್ರೆ ಬೇರೆ ಮಾಡವ್ರೆ.
5: ಹೌದು, ಮಕ್ಕಳಿಗೆ ಬೇರೆ.
6: ಆಮೇಲೆ ಇನ್ನೊಂದು ಮೆದುಳು ಮತ್ತೆ ನರ ರೋಗಕ್ಕೆ ಅದಕ್ಕೆ ಒಂದ್ ಬೇರೆ ಮಾಡವ್ರೆ. ಹೆಂಗ್ ಅದಾವ್ ನೋಡ್ಬೇಕು ಅಣ್ಣಯ್ಯ, ದಿಲ್ಲಿ ಆಸ್ಪತ್ರೆ ತರ ಇದಾವೆ.
5: ಅದು ಈಗ 2003 ಇಸ್ವಿಲಿ ಏನ್ ಮಾಡಿದ್ರು ಅಂದ್ರೆ ಶಾಂತಕ, ಒಂದ ಯೋಜನೆ ತಂದ್ಬಿಟ್ರು.
6: ಏನು?
5: ಅದಕ್ಕೋಸ್ಕರ ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಹೇಳ್ಬಿಟ್ಟು.
6: ಸ್ವಾಸ್ಥ್ಯ ಸುರಕ್ಷಾ ಯೋಜನೆ,
5: ಸ್ವಾಸ್ಥ್ಯ ಅಂದ್ರೆ ಆರೋಗ್ಯ ಅಂತ ಹೇಳ್ಬಿಟ್ಟು, ಆರೋಗ್ಯ ಚೆನ್ನಾಗಿ ಇರೋ ಹಂಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದ್ ಮಾಡ್ಬೇಕು ಅಂತ ಅಂದ್ರೆ ಬರೀ ನಾವು ಆಸ್ಪತ್ರೆಯ ಇಂಪ್ರೂವ್ ಮಾಡಿದ್ರೆ ಸಾಕಾಗ್ತದೆ, ಅಲ್ಲಿ ಎಲ್ಲದನ್ನು ಇಂಪ್ರೂವ್ ಮಾಡ್ಬೇಕು. ಡಾಕ್ಟರ್ ಇಂದ ಹಿಡಿದು ಅಲ್ಲಿರೋ ಅಂತ ಎಲ್ಲ ನೌಕರರು ಇರ್ಬೋದು, ಅಲ್ಲಿರೋ ಅಂತ ಮೂಲಭೂತ ಸೌಕರ್ಯ ಆಗ್ಬೋದು, ಇವೆಲ್ಲನೂ ರಿಪೇರಿ ಮಾಡ್ಕೊಂಡು ಒಂದು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಒಳ್ಳೆ ತರದ ಟ್ರೀಟ್ಮೆಂಟ್ ಸಿಗಬೇಕು ಜನಕ್ಕೆ.
6: ಏನೋ ಸೂಪರ್ ಸ್ಪೆಷಾಲಿಟಿ ಅಂತಾರಲ್ಲ,
5: ಆತರ ಎಲ್ಲ ಸಿಗಬೇಕು ಅಂತ ಹೇಳ್ಬಿಟ್ಟು. ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ಏನು ಸೌಲಭ್ಯಗಳು ಇರ್ತದ ಅಂತವೆಲ್ಲ ಇಲ್ಲಿ ಸಿಗಬೇಕು ಅಂತ ಅನ್ಕೊಂಡು ಆಗ್ಲಿಂದಲೇ ಇವರು ಶುರು ಮಾಡ್ಕೊಬಿಟ್ರು ಶಾಂತಕ.

0: ಈಗ ಹಿಂದೆಲ್ಲ ಕೇಳ್ತಿದ್ದಲ್ಲ ಶಾಂತಕ್ಕ, ನೀನು ಏನು ಅಂತ ಅಂತಂದ್ರೆ ಏನಾದ್ರು ಒಂದು ತಲೆನೋವು ಅಂತ ಅಂದ್ರೆ, ಕೈ ನೋವು ಅಂತ ಅಂದ್ರೆ, ಈ ದೊಡ್ಡ ದೊಡ್ಡವರೆಲ್ಲವ ಪಾರಿಂಗೆ ಹೋಗ್ಬಿಡೋರು
1: ನಡಿ ನಮ್ಮಂತವ್ರೆಲ್ಲ ಹೋಗೋದ.
0: ಅಲ್ಲಲ್ಲ ಅವ್ರು ಹೋಯ್ತಾ ಇದ್ರು ಅಂತ ಅಂದ್ರೆ ಅಲ್ಲಿ ಒಳ್ಳೊಳ್ಳೆ ಫೆಸಿಲಿಟಿ ಅವೆ. ಆ ತರದ ಫೆಸಿಲಿಟಿ ನಮ್ ದೇಶದಲ್ಲೇ ಸಿಗ್ಬೇಕು. ಅದು ಬರೀ ದೊಡ್ಡರ್ಗೆ ಅಂತರ್ಗೆ ಇಂತರ್ಗೆ ಅಂತ ಅಲ್ಲ, ನಮ್ ದೇಶದ ಪ್ರಜೆಗಳು ಯಾರವ್ರು ಎಲ್ಲಾರ್ಗು ಸಿಗ್ಬೇಕು ಅಂತ ಹೇಳ್ಬಿಟ್ಟು.
1: ಅಲ್ಲ ಕಣ್ಣ, ಈಗ ನಮ್ ದೇಶದಲ್ಲಿ ಸಿಗ್ಬೇಕು ಅಂದ್ರೆ ಈಗ ದಿಲ್ಲಿ ಕಟ್ಬಿಟ್ರೆ ನಾನ್ ದಿಲ್ಲಿಗೆ ಹೋಗಿ ತೋರಿಸ್ಕೋಬರಕಾಯ್ತದ?
0: ಹೇಳ್ತಿದ್ದೀನಿ ಕೇಳು, ನೀನು ಕೇಳದೇ ಇಲ್ವಲ್ಲ. ನೀನು ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಮಾಡ್ಕೊಂಡು ಶಾಂತಕ್ಕ, ಈ ದೇಶದಲ್ಲಿ ಕೈಗೆಟಕ ಅಂತ ದರದಲ್ಲಿ ಆಯ್ತಾ, ಮತ್ತೆ ವಿಶ್ವಾಸಾರ್ಹವಾಗಿ ಇಲ್ಲಿ ಎಲ್ಲಾ ಜನಕ್ಕೂ ಸಿಗ್ಬೇಕು ಅನ್ನೋ ಅಂತ ಉದ್ದೇಶದಿಂದವ ಇಲ್ಲಿ ಶುರು ಮಾಡಿದ್ರು. ಮೊದಲನೇದಾಗಿ ಈ ವೈದ್ಯಕೀಯ ಶಿಕ್ಷಣ ಅಂತ ಕರೀತಾರಲ್ಲ, ಅದೇ ಈ MBBS ಎಲ್ಲ ಓದ್ತಾ ಇರ್ತಾವಲ್ಲ ಮಕ್ಕಳೆಲ್ಲ, ಡಾಕ್ಟರ್ ಓದೋದು, ಅದರಲ್ಲಿ ಗುಣಮಟ್ಟದ ಶಿಕ್ಷಣ ತರಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಈಗ ಡೆಲ್ಲಿಲಿ ಇದ್ದಾರಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳರು ಅಲ್ಲಿ ಏಮ್ಸ್ ಐತೆ ಅಂತ ಅಂತ ಅಂತ ಅಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಹೇಳ್ಬಿಟ್ಟು, ಅದು ದೇಶದ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಂತ ಒಂದು
1: ಸಂಸ್ಥೆ.
0: ಅದು ಭಾರಿ ಚೆನ್ನಾಗಿರ್ತದೆ
1: ಅಂದ್ರೆ ಕಲಿಯಕ್ಕೂ ಇರ್ತದೆ, ಆಸ್ಪತ್ರೆ
0: ಇರ್ತದೆ. ನಿನ್ಗೆ ಕಲಿಯಕ್ಕೆ ಎಲ್ಲೆಲ್ಲ ಇರ್ತಾವೋ ಮೆಡಿಕಲ್ ಕಾಲೇಜ್ಗಳು ಅದಕ್ಕೆ ಹೊಂದ್ಕೊಂಡಂಗೆ ಒಂದು ಇರಲೇಬೇಕು ಆಸ್ಪತ್ರೆ, ಯಾಕಂದ್ರೆ ಅವ್ರು ಕಲ್ತ್ಕೋಬೇಕಲ್ಲ, ಪ್ರಾಕ್ಟೀಸ್ ಮಾಡ್ಬೇಕಲ್ಲ.
1: ಕರೆಕ್ಟ್.
0: ಅದಕ್ಕೋಸ್ಕರವ ಅದು ತುಂಬಾ ಉನ್ನತ ಮಟ್ಟದಲ್ಲಿ ಇದ್ದಂತ ಒಂದು ಸಂಸ್ಥೆ ಶಾಂತಕ್ಕ. ಈ ದೊಡ್ಡ ದೊಡ್ಡರೆಲ್ಲವ ಡೆಲ್ಲಿನಲ್ಲಿ ಈ ದೊಡ್ಡ ದೊಡ್ಡ ಹುದ್ದೆಲ್ಲ ಇರ್ತಾರೆ ನೋಡಿ, ಮಿನಿಸ್ಟರ್ಗಳು.
1: ಚಿಕ್ಕವರಿರುವಾಗ ಏಮ್ಸ್ ಅಲ್ಲಿ ಓದ್ ಬಂದವರು ಅಂದ್ರೆ ಏ ಮಿನಿಸ್ಟರ್ ತರ ಕಾಣರು
0: ಅಂತ ಅಂದ್ರೆ ಅಷ್ಟೊಂದು ಪ್ರತಿಷ್ಠಿತವಾದಂತ ಸಂಸ್ಥೆ ಅದು ನೋಡು. ಡೆಲ್ಲಿಲ್ ಮಾತ್ರ ಇದ್ದಿದ್ದು ಅಲ್ಲಿವರೆಗೂ, ಇಲ್ಲಿ 2003 ಡೆಲ್ಲಿಲ್ ಮಾತ್ರ ಇತ್ತು. ಡೆಲ್ಲಿ ಜನಕ್ಕೆ ಅವ್ರಿಗೆ ಮಾತ್ರ ಸಿಗ್ತಾ ಇತ್ತು ಅದೊಂದು ಸೌಲಭ್ಯ. ಅದು ಬೇರೆ ಬೇರೆ ಕಡೆಲ್ಲೂ ಸಿಗ್ಬೇಕು ಅಂತ ಅನ್ಕೊಂಡು ಶಾಂತಕ್ಕ, ಅದ್ರ ಶಾಖೆಗಳನ್ನ ನಮ್ಮ ದೇಶದಲ್ಲಿ ಬೇರೆ ಬೇರೆ ಬೇರೆ ಬೇರೆ ಕಡೆ ಮಾಡ್ಬಿಟ್ಟು.
1: ಎಲ್ಲೆಲ್ಲಿ ಮಾಡೋರು ಈಗ?
0: ಸುಮಾರು ಕಡೆ ಮಾಡೋರೆ, ಅದಂತ ಜಾರ್ಖಂಡ್ ಪಾರ್ಖಂಡ್ ಅವೆಲ್ಲ ಅಂತೀವಲ್ಲ ಅಂತವ ಸುಮಾರು ಒಂದು 23 ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಜನೆ ಮಾಡ್ಕೊಂಡಿರೋದವ್ರು.
1: 23
0: ದೇಶದ ವಿವಿಧ ಭಾಗಗಳಲ್ಲಿ.
1: ಕರೆಕ್ಟ್. ಈಗ ಕರ್ನಾಟಕಕ್ಕೂ ಬರ್ತದ?
0: ಕರ್ನಾಟಕಕ್ಕೂ ಒಂದು ಕೊಡಬೇಕು ಅಂತ ಹೇಳ್ಬಿಟ್ಟು ಅದು ಬರುವಾಗ ಬರ್ತದೆ.
1: ಈಗ ತಲೆನೋವ್ಗೆ ಎಲ್ಲಿ ಹೋಗ್ಲಿಲ್ಲ ನಾನು?
0: ನೀನು ಎಸ್ ಅಂದ್ರೆ ಬೇಕಾದ್ರೆ ಡೆಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನು. ಏಮ್ಸ್ಗೆ ಹೋಗೋಣ, ಅದಕ್ಕೆ ಯೋಚನೆ ಮಾಡ್ತೀಯ? ಅದು ಮತ್ತೆ ಸರ್ಕಾರಿ ಆಸ್ಪತ್ರೆ ಅಲ್ವಾ ಅದು, ಆಯ್ತಾ? ಹಂಗಾಗಿ ಬೇಕಾದ್ರೆ ಅಲ್ಲಿಗೆ ಹೋಗ್ಬೋದು. ಆಮೇಲೆ ಇಲ್ಲಿ ನಮ್ಮೂರಿನಲ್ಲಿ ನಮ್ಮ ತಾಲೂಕಿನಲ್ಲಿ ಜಿಲ್ಲೆಲ್ಲ ಇದ್ವಲ್ಲ, ಆ ಸರ್ಕಾರಿ ಆಸ್ಪತ್ರೆಗಳೇನಿದ್ದ ಅವೆಲ್ಲ ಒದ್ದುವೆ ಈ ರಿನೋವೇಷನ್ ಮಾಡಿದ್ರು, ನವೀಕರಣ ಅಂತ ಹೇಳಿ ಕರಿತೀವಲ್ಲ.
1: ಹೊಸ ಹೊಸ ಎಕ್ವಿಪ್ಮೆಂಟ್
0: ಈಗ ಮೊದ್ಲೆಲ್ಲ ನೋಡು, ನಾವು ಆಸ್ಪತ್ರೆಗೆ ಹೋಗ್ಬಿಟ್ಟು ಅಂತ ಅಂದ್ರೆ ಬರೀ ಆಸ್ಪತ್ರೆ ವಾಸನ ಅಂತ ಬರೋದು, ಬೆಲ್ಲ ಹೆಂಗಿರ್ತಾ ಆಸ್ಪತ್ರೆಗೆ ಹೋದ ತಕ್ಷಣ ಬಂದ್ಬಿಡೋದು. ಈಗ ನೋಡು ಬರಕಲ್ಲ, ಈಗ ನೀನ್ ಎಂತ ಆಸ್ಪತ್ರೆಗಾರ ಹೋಗು ಬರೋದಿಲ್ಲ. ಈಗ ಒಂಥರ ಏನೋ ಒಂದ್ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋ ನಂಗಾಯ್ತದೆ. ಇಲ್ಲಯ್ಯ ನಮ್ಮ ಕಾರ್ಲೆ ತಗೊಂಡ ಮಾಡೋರು ಆಸ್ಪತ್ರೆಯ ಏನ್ ಬಂದ್ ಬಂದರಲ್ಲವ ಚಪ್ಪಲಿ ಹೊರಗೆ ಬಿಟ್ಟು ಹೋಯ್ತಾರ ಒಳಗಡೆ, ಆ ಮಟ್ಟಕ್ಕೆ ಮಾಡ್ಕೊಂಡವ್ರ.
1: ಅದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ
0: ಪ್ರಾಥಮಿಕ ಹಳ್ಳಿಲಿರೋದು
1: ಇಲ್ಲೇ ಶಾಂತಿಗ್ರಾಮ್ ತವ, ಅಲ್ಲೂ ಚೆನ್ನಾಗದೆ.
0: ಅಲ್ಲಿ ಸುಮಾರು ಕಡೆ ಎಲ್ಲವ ಎಲ್ಲ ಇಂಪ್ರೂವ್ ಮಾಡ್ಬಿಟ್ರು ಶಾಂತಕ. ಅದು ಆಗಿದ್ದೆಲ್ಲ ಹೆಂಗೆ ಅಂತ ಅಂದ್ರೆ ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಹೇಳಿದ್ನಲ್ಲ, ಇದರ ಅಡಿನಲ್ಲಿ ಇವೆಲ್ಲನೂ ಮಾಡಿರ ಅಂತದ್ದು. ಆಮೇಲೆ ಏನು ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಕೊಡಬೇಕು ಕಾಸು ಕೊಡಬೇಕು ಆ ತರದ್ದೆಲ್ಲ ಏನಿಲ್ಲ, ಕೈಗೆಟಕ ಅಂತ ಒಂದು ಇದ್ರಲ್ಲೇ ಅವ್ರಿಗೆ ಒಳ್ಳೆಯ ಚಿಕಿತ್ಸೆ
1: ಅಂದ್ರೆ ಬರೀ ಹೋಗ್ ಬರೋದಣ್ಣ ಅಥವಾ ಅಡ್ಮಿಟ್ ಮಾಡ್ಕೊಂಡು ಏನಾರ ಚಿಕಿತ್ಸೆ ಕೊಡ್ತಾರೆ?
0: ಅಲ್ಲ ನಿನ್ಗೆ ಅಡ್ಮಿಟ್ ಮಾಡ್ಕೊಳ್ಳೋವಷ್ಟು ಸೀರಿಯಸ್ ಐತೆ ಅಂತ ಅಂತ ಅಂದ್ರೆ ಅಡ್ಮಿಟ್ ಮಾಡ್ಕೋತಾರೆ ನೋಡು. ಮೊದ್ಲೆಲ್ಲವ ಒಂದು 30 ಹಾಸಿಗೆ 40-50 ಹಿಂಗಿರ್ತಾ ಇತ್ತು, ಈಗ ಅವನು ಎಲ್ಲವ ಶಾಂತಕ ಮೇಲ್ದರ್ಜೆಗೆ ಏರ್ಸ್ಬಿಟ್ಟವ್ರೆ. ಈಗ ನಿನಗೆ ಸೂಕ್ತವಾದಂತ ಆಸ್ಪತ್ರೆ ಯಾವ್ದು ಅಂತ ಅಂದ್ರೆ ಶಾಂತಕ, ಈಗ ನೋಡು ಮೊದಲು ಸರ್ಕಾರಿ ವಲಯದಲ್ಲೇ ತೋರ್ಸೋಣ. ಈಗ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿ ಇಂತಿಂತ ಒಳ್ಳೊಳ್ಳೆ ಆಸ್ಪತ್ರೆ ಎಲ್ಲ ಮಾಡೈತೆ ಅಂತ ಅಂತ ಅಂದ್ರೆ ಅಲ್ಲಿಗೆ ಹೋಗ್ಬೇಕು ತಾನೆ. ಆಮೇಲೆ ನಮಗೆ ಒಗ್ಗದು ಅವೇ ತಾನೆ, ಬೇರೆವೇನು ಒಗ್ಗಕ್ಕಲ್ವಲ್ಲ. ಹಂಗಾಗಿ ಅಂತ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ತೋರ್ಸ್ತೀನಿ ಶಾಂತಕ್ಕ, ಆಯ್ತಾ? ಇವೆಲ್ಲವ ಇತ್ತೀಚೆಗೆಲ್ಲವ ಹೊಸ ಹೊಸ ಯೋಜನೆ ಎಲ್ಲ ಬಂದು ಇದ್ರ ಅಡಿನಲ್ಲಿ ಶಾಂತಕ್ಕ.
1: ಮತ್ತೆ ಅದು ಫ್ರೀ ಅಲ್ಲಣ,
0: ಹೆಚ್ಚು ಕಮ್ಮಿ ಎಲ್ಲ ಫ್ರೀ. ಅಲ್ಲಿ ನೋಡು ಸ್ವಲ್ಪ ರೆಸ್ಟ್ ಇರ್ತದೆ ಅನ್ನೋದಿದ್ರೆ ಬೇರೆ ಇನ್ನೇನು ಇರಕ್ಕಲ್ಲ ಶಾಂತಕ್ಕ. ಸ್ವಲ್ಪ ನಮಗೆ ತಾಳ್ಮೆ ಇರಬೇಕು, ಕಾಯ್ಬೇಕು, ತಾಳ್ಮೆ ಇರಬೇಕು,
1: ಕಾಯ್ಬೇಕು.
0: ಪ್ರೈವೇಟ್ನವೇನು ಹಂಗೆ ಇರಕ್ಕಲ್ಲ, ಅಲ್ಲೂ ಹೆಂಗ್ ಕ್ಯೂ ನಿಂತಿರ್ತಾರೆ ಅಂದ್ರೆ ಏನು ಪುಕ್ಷಟೆ ನೋಡ್ತಾರೆ ಇಲ್ಲಿ ಅನ್ನೋ.
1: ಅಲ್ಲೆಲ್ಲ ಕ್ಯೂ ನಿಂತು ತೋರಿಸ್ಕೋಬತ್ತಾರೆ, ಗವರ್ಮೆಂಟ್ ಅಲ್ಲಿ ನಿಲ್ಲಕ್ಕೆ ಹಿಂದೆ ಮುಂದೆ
0: ಇಲ್ಲ, ಹಿಂದೆ ಮುಂದೆ ನೋಡ್ತಾರೆ. ಈಗ ನಿಂತ್ಕೋಬಹುದು, ಎಷ್ಟೊತ್ತು ಬೇಕಾದ್ರೂ ನಿಂತ್ಕೋಬಹುದು. ಯಾವ ಆಶ್ನೂ ಬರಕ್ಕೆ
1: ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ,
0: ಚೆನ್ನಾಗೈತೆ. ಹಂಗಾಗಿ
1: ಅಂತವೆಲ್ಲ ತಗೋ ನಾನು ಪಟ್ಟಣಕ್ಕೆ ಹೋದಾಗ ಅದೇ ಹೇಳಿದ್ನಲ್ಲ ಹಾಸನಕ್ಕೆ ಹೋಗಿದ್ದೆ, ದೊಡ್ಡ ಆಸ್ಪತ್ರೆ ಹೋಗಿದ್ದೆ ಯಾರನ್ನ ನೋಡಕ್ ಹೋಗಕ್ಕೆ ಅಂತ ಹೋದೆ. ಇದ್ ಎಲ್ಲಿ ಬಂದಿನಿ ಅಂತಾನೆ ತಿಳಿತಾ
0: ಇಲ್ಲ,
1: ಹಂಗಾಗಿದೆ.
0: ಈಗ ನೋಡು ನಿನಗೆ ತಲೆನೋವು ಇದ್ರೆ ಶಾಂತಕ್ಕ, ತಲೆನೋವು ಶಮನ ಆಗಂತದ್ದ ಒಂದ ಔಷಧಿ ಮಾಡಿದೀನಿ ನಾನು, ಆಯ್ತಾ? ಈ ನಿಂಬೆ ಹುಲ್ಲು ಅಂತ ಬರ್ತದೆ
1: ನಮ್ಗೆ ಏನಿಲ್ಲ, ನಮ್ಗೆ ಒಂದ್ ಚಾ ಕೊಟ್ಬಿಟ್ರೆ ತಲೆನೋವು ಹೋಯ್ತದೆ.
0: ನೋಡಿ ಬಿಸ್ತಲ್ಲಿ ಚಾ ಕುಡ್ದೆ ನಿನ್ಗೆ ಮಾಡ್ಕೊಂಡಿರೋ ತಲೆನೋವ. ನಾನು ನಿಂಬೆ ಹುಲ್ಲು ತಂದ್ಬಿಟ್ಟು ಅದ್ರ ಜ್ಯೂಸ್ ಮಾಡಿದೀನಿ. ನಿಂಬೆ ಹುಲ್ಲು,
1: ನಿಂಬೆ ಹುಲ್ಲು,
0: ನಿಂಬೆ ಹುಲ್ಲು ಲೆಮನ್ ಗ್ರಾಸ್ ಅಂತಾರೆ ನೋಡು, ಅದು ತಂದ್ಬಿಟ್ಟು
1: ಇಂಗ್ಲೀಷ್ ಆಗಿ ಹೇಳಿದ್ರೆ ಅರ್ಥ ಆಗ್ತದೆ ನಂಗೆ.
0: ಓ ನೀನೇನ್ ಸಿಕ್ಕಾಪಟ್ಟೆ ಓದ್ರಲ್ಲ ನೋಡು.

0: ಒಂದು MBBS ಓದಿದ್ಯಾ ನೀನು ಪಿಎಚ್ಡಿ ಮಾಡಿದ್ಯಾ?
1: ಇಲ್ಲ, ಈಗ ಆ ಪದಗಳೆಲ್ಲ ನಾವು ಹುಟ್ಟತನೆ ಕೇಳಿದೀವನ ಅನ್ನೋ ಅಷ್ಟು ಏನದು ಫ್ಯಾಮಿಲಿಯರ್ ಆಗಿದಾವೆ,
0: ಅಷ್ಟು ಜನಪ್ರಿಯ ಆಗ್ಬಿಟ್ಟವೆ,
1: ಜನಪ್ರಿಯ ಆಗಿದಾವೆ. ನಡಿ, ಏನ್ ದೊಡ್ಡ, ನೀನು ಒಬ್ನೇ ಇಂಗ್ಲಿಷ್ ಕಲ್ತಿಲ್ಲ, ನಡಿಯಣ.
0: ಅಲ್ಲ ಅಲ್ಲ,
1: ನನಗೂ ಬರ್ತದೆ, ನಡಿ.
0: ನಿನಗ್ ಬರ್ತದೆ, ಇನ್ನೊಷ್ಟು ನನಗೆ ಎಲ್ಲಿ ಬರ್ತದೆ?
1: ಹಂಗಲ್ಲ, ಈಗ ಇವೆಲ್ಲ ಹೇಳ್ದಲ್ಲಣ, ಈಗ ಆಸ್ಪತ್ರೆಗಳು ಅದು ಇದು ಎಲ್ಲ ಹೇಳ್ದಲ್ಲ, ಈಗ ನಮ್ ಜನಕ್ಕೆಲ್ಲ ಹೇಳ್ಬೇಕಲ್ಲ, ಎಂತ ಮಾಡೋದು
0: ಜನಕ್ಕೆ? ನೋಡು ಶಾಂತಕ್ಕ, ಈ ರೇಡಿಯೋ ಕೇಳ್ತಾ ಇದ್ರೆ ಇವೆಲ್ಲ ದಿವಸ ಬರ್ತಾ ಇರ್ತವೆ, ಕೇಳಬೇಕಷ್ಟೇ. ಅದಕ್ಕೂ ಪೇಷನ್ಸ್ ಇಲ್ಲ ಅನ್ನೋ ತರದಲ್ಲಿ ಆಗ್ಬಾರ್ದು, ಅದ್ ಕೇಳ್ತಾ ಇದ್ರೆ ಅವೆಲ್ಲ ಬರ್ತಾ ಇರ್ತವೆ.
1: ಇದೆಲ್ಲ ತರದ್ರ ಉದ್ದೇಶ ಏನಂದ್ರಣ, ಬಡವ್ರಿಗೊಂದ್ ನ್ಯಾಯ, ಶ್ರೀಮಂತರಿಗೊಂದ್ ನ್ಯಾಯ ಆಗ್ಬಾರ್ದು,
0: ಎಲ್ಲರಿಗೂ ಸಮಾನ
1: ಸೌಲಭ್ಯ ಸಿಗಬೇಕು
0: ಅಂತ ಹೇಳ್ಬಿಟ್ಟು. ಹಂಗಾಗಿ ಈಗ ನನಗೊಂದ್ ನ್ಯಾಯ, ನಿನಗೊಂದ್ ನ್ಯಾಯ ಅಲ್ಲ. ನಾನು ಮಾಡಿರೋದು ಒಂದೇ, ಏನು, ಲೆಮನ್ ಗ್ರಾಸ್ ಜ್ಯೂಸ್. ಅದರವೇ ಸಾವಯವ ಬೆಲ್ಲ ತಂದು ಮಾಡಿದ್ದವ.
1: ಎಂತದ
0: ಸಾವಯವ ಬೆಲ್ಲ? ಆರ್ಗಾನಿಕ್ ಜಾಗರಿ ಅಂತಾರೆ ನೋಡು. ಯಾಕೆ ನಿನ್ಗೆಲ್ಲ ಇಂಗ್ಲೀಷಲ್ಲಿ ಹೇಳ್ಬೇಕಲ್ಲ, ನೀನ್ ಪಿ ಎಚ್ ಡಿ ಮಾಡಿರೋಲ್ಲ, ಹಂಗೆ ಎಲ್ಲ ಇಂಗ್ಲೀಷಲ್ಲಿ ಹೇಳ್ಬೇಕು. ಅದ್ ಮಾಡಿದೀನಿ, ಅದ್ ಉಜ್ಜಲು ಇಟ್ಟಿದ್ದೆ. ನೀನ್ ಕುಡಿದ್ರೆ ನಿನ್ ತಲೆನೋವು ಓಡೋಯ್ತದ್ ನಡಿ.
1: ಹಂಗಂತ್ಯ
0: ನೋಡನ್ ಬೇಕಾದ್ರೆ ನಾಳೆ
1: ಬಿಡಪ್ಪ.
0: ಕೊಟ್ಟೆ
1: ಬಿಡು
0: ನಡಿ.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾತುಕತೆ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಸುಜಾತಾ ಎಫ್ ತಳವಾರ್ ಹಾಗೂ ಅರ್ಕಲ್ಗುಡು ವಿ ಮಧುಸೂದನ್. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿ ಹಿಮವಂತ್ ಬಿಸ್ವಾ ಸರ್ಮಾ ಪ್ರಮಾಣ ವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಬಿಜೆಪಿ ನಾಯಕ ಹಿಮವಂತ ಬಿಸ್ವಾ ಸರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ ನಾಲ್ವರು ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ ಎರಡನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಸರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪುರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಈ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವರು ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ನೇತೃತ್ವದಲ್ಲಿ ನಡೆದ ಮೊದಲ ಸಚಿವ ಸಂಪುಟ ಸಭೆ ನಿರ್ಧಾರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಪಶ್ಚಿಮ ಬಂಗಾಳದ ಜನರ ಕಲ್ಯಾಣವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿರುವ ಅವರು, ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಯಾದ ಆಯುಷ್ಮಾನ್ ಭಾರತ್ ಇನ್ನು ಮುಂದೆ ಪಶ್ಚಿಮ ಬಂಗಾಳದ ಜನರಿಗೂ ಲಭ್ಯವಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಈ ಯೋಜನೆ ಉತ್ತಮ ಗುಣಮಟ್ಟದ ಮತ್ತು ಕೈಗೆಟಕುವ ದರದ ಆರೋಗ್ಯ ಸೇವೆಯನ್ನು ಖಚಿತಪಡಿಸಲಿದೆ ಎಂದರು. ಅಂತಾರಾಷ್ಟೀಯ ದಾದಿಯರ ದಿನವಾದ ಇಂದು ರಾಷ್ಟಪತಿ ಭವನದಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ 15 ದಾದಿಯರಿಗೆ 2026 ಸಾಲಿನ ರಾಷ್ಟೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಶುಶ್ರೂಷೆಯ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆ ನೀಡಿದ್ದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನೋಂದಾಯಿತ ನರ್ಸ್ಗಳು, ದಾದಿಯರು ಹಾಗೂ ಮಹಿಳಾ ಆರೋಗ್ಯ ಸಂದರ್ಶಕರಿಗೆ ಈ ಪ್ರತಿಷ್ಠಿತ ಗೌರವವನ್ನು ನೀಡಲಾಗಿದೆ. ಈ ಪ್ರಶಸ್ತಿ ಒಂದು ಪ್ರಮಾಣ ಪತ್ರ, 1,00,000 ರೂಪಾಯಿ ನಗದು ಬಹುಮಾನ ಹಾಗೂ ಪದಕವನ್ನು ಒಳಗೊಂಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ಆರೋಗ್ಯ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಮತ್ತು ಇತರ ಹಿರಿಯ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು. ದಾದಿಯರು ಸಮಾಜಕ್ಕೆ ಸಲ್ಲಿಸುವ ಶ್ಲಾಘನೀಯ ಸೇವೆಯನ್ನು ಗುರುತಿಸಲು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 1973 ಈ ಪ್ರಶಸ್ತಿ

0: ಸಂಸ್ಥೆಯನ್ನು ಸ್ಥಾಪಿಸಿದೆ. ದಾದಿಯರ ಸಮರ್ಪಣಾ ಮನೋಭಾವ ಮತ್ತು ರಾಷ್ಟಕ್ಕೆ ಅವರು ನೀಡುತ್ತಿರುವ ಅಮೂಲ್ಯ ಸೇವೆಯ ಸಂಕೇತವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಆಧುನಿಕ ಶುಶ್ರೂಷಾ ಶಾಸ್ತ್ರದ ಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಇಂದು ಅಂತಾರಾಷ್ಟೀಯ ದಾದಿಯರ ದಿನವನ್ನು ಆಚರಿಸಲಾಗುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಶಕ್ತ ದಾದಿಯರು ಜೀವ ಉಳಿಸುತ್ತಾರೆ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಈ ದಿನ ಜಾಗತಿಕವಾಗಿ ಶುಶ್ರೂಷಾ ವೃತ್ತಿಪರತೆಗೆ ಉತ್ತಮ ಬೆಂಬಲ, ಸುರಕ್ಷತೆ ಮತ್ತು ಸಂಪನ್ಮೂಲಗಳ ಅಗತ್ಯತೆಯ ಮೇಲೆ ಹೆಚ್ಚಿನ ಗಮನ ನೀಡಲಾಗುತ್ತದೆ. ರೋಗಿಗಳ ಆರೈಕೆ, ಸಮುದಾಯದ ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ದಿಯಲ್ಲಿ ದಾದಿಯರ ಪಾತ್ರ ಅತ್ಯಗತ್ಯವಾಗಿದೆ. ಈ ದಿನದ ಹಿನ್ನೆಲೆ ಕೇಂದ್ರ ಸಚಿವರಾದ ಅಮಿತ್ ಶಾ, ಜೆಪಿ ನಡ್ಡಾ ಸೇರಿದಂತೆ ಅನೇಕ ಗಣ್ಯರು ಸಂದೇಶ ಹಂಚಿಕೊಂಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ ದಾದಿಯರ ಅಚಲ ಸಹಾನುಭೂತಿ, ಸದೃಢತೆ ಮತ್ತು ನಿಸ್ವಾರ್ಥ ಸಮರ್ಪಣಾ ಮನೋಭಾವವನ್ನು ಗೌರವಿಸಲಾಗುತ್ತಿದೆ, ದಾದಿಯರ ಯೋಗಕ್ಷೇಮಕ್ಕಾಗಿ ಹೂಡಿಕೆ ಮಾಡುವ ಮೂಲಕ ಜಗತ್ತು ಆರೋಗ್ಯಕರ ಸಮುದಾಯಗಳನ್ನು ಮತ್ತು ಸದೃಢ ಭವಿಷ್ಯ ನಿರ್ಮಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಯೊಬ್ಬ ದಾದಿಯೂ ಸಂಕಷ್ಟದಲ್ಲಿರುವವರಿಗೆ ಭರವಸೆಯ ಆಧಾರಸ್ತಂಭವಾಗಿ ನಿಲ್ಲುತ್ತಾರೆ. ಅವರ ನಿಸ್ವಾರ್ಥ ಸೇವೆ ಮತ್ತು ಅಚಲ ಸಮರ್ಪಣಾ ಭಾವ ಆರೋಗ್ಯವಂತ ಭಾರತದ ನಿಜವಾದ ಅಡಿಪಾಯವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೈದ್ಯಕೀಯ ಶಿಕ್ಷಣ ಪ್ರವೇಶಾತಿಗಾಗಿ ಈ ತಿಂಗಳ 3ರಂದು ನಡೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನಿರ್ಧರಿಸಿದೆ. ಪರೀಕ್ಷಾ ಪದ್ದತಿಯ ಮೇಲಿನ ನಂಬಿಕೆ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ಸರ್ಕಾರ ತೀರ್ಮಾನಿಸಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲಾ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಭಾರತ ನ್ಯಾಯ ವಿತರಣಾ ವ್ಯವಸ್ಥೆಯನ್ನು ಬಲಪಡಿಸಲು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದಲ್ಲಿ ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯನ್ನು ರಚಿಸಿದ್ದಾರೆ. ಈ ಸಮಿತಿಯು ದೇಶದಾದ್ಯಂತ ನ್ಯಾಯಾಲಯಗಳ ಅಗತ್ಯಗಳನ್ನು ಮೌಲ್ಯಮಾಪನ ಮಾಡಲಿದ್ದು, ಈ ಕ್ಷೇತ್ರಕ್ಕಾಗಿ ಸುಮಾರು 40,000-50,000 ಕೋಟಿ ರೂಪಾಯಿಗಳ ಸರ್ಕಾರಿ ಅನುದಾನಕ್ಕೆ ಶಿಫಾರಸು ಮಾಡುವ ನಿರೀಕ್ಷೆ ಇದೆ. ಸಮಿತಿಯು ನ್ಯಾಯಾಲಯಗಳ ಆಧುನೀಕರಣ, ಪ್ರಕರಣಗಳ ಶೀಘ್ರ ವಿಲೇವಾರಿಗೆ ತಂತ್ರಜ್ಞಾನದ ಬಳಕೆ ಮತ್ತು ಇ ಕೋರ್ಟ್ಸ್ ಯೋಜನೆಯಡಿ ಡಿಜಿಟಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಿದೆ. ನ್ಯಾಯಮೂರ್ತಿಗಳಾದ ದೇವಾಂಶು ಬಸಾಕ್, ಅಶ್ವನಿ ಕುಮಾರ್ ಮಿಶ್ರಾ ಮತ್ತು ಸೋಮಶೇಖರ್ ಸುಂದರೇಶನ್ ಈ ಸಮಿತಿಯ ಸದಸ್ಯರಾಗಿದ್ದು, ಆಗಸ್ಟ್ 31ರೊಳಗೆ ಮಧ್ಯಂತರ ವರದಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ. ನ್ಯಾಯಾಲಯಗಳಲ್ಲಿನ ಮೂಲಸೌಕರ್ಯ ಕೊರತೆಗಳನ್ನು ನೀಗಿಸುವುದು ಮತ್ತು ಡಿಜಿಟಲ್ ಮೂಲಸೌಕರ್ಯವನ್ನು ಹೈಕೋರ್ಟ್ ಹಾಗೂ ಕೆಳಹಂತದ ನ್ಯಾಯಾಲಯಗಳಿಗೆ ಸಮನಾಗಿ ವಿಸ್ತರಿಸುವುದು ಈ ಸಮಿತಿಯ ಪ್ರಮುಖ ಗುರಿಯಾಗಿದೆ. ನ್ಯಾಯಾಂಗ ವ್ಯವಸ್ಥೆಯನ್ನು ಕಾಗದರಹಿತ ಮತ್ತು ದಕ್ಷವನ್ನಾಗಿ ಮಾಡಲು ಕೇಂದ್ರ ಸರ್ಕಾರವು ಈಗಾಗಲೇ ಇ ಕೋರ್ಟ್ಸ್ ಯೋಜನೆಯ 3ನೇ ಹಂತಕ್ಕೆ 7,210 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಗಣಿತಶಾಸ್ತ್ರದ ಕೊಡುಗೆಗಳ ಕುರಿತಾದ ಪ್ರದರ್ಶನವನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, 3ನೇ ಶತಮಾನದಲ್ಲಿ ಭಾರತದಲ್ಲಿ ಅಭಿವೃದ್ದಿಪಡಿಸಲಾದ ಬೈನರಿ ವ್ಯವಸ್ಥೆ ಡಿಜಿಟಲ್ ಯುಗ ಮತ್ತು ಕೃತಕ ಬುದ್ದಿಮತ್ತೆ ಪಯಣಕ್ಕೆ ಅಡಿಪಾಯವಾಗಿದೆ. ಗತಕಾಲದ ಇತಿಹಾಸದ ವಿರೂಪಗಳನ್ನು ಸರಿಪಡಿಸುವ ಮೂಲಕ ಮಾತ್ರ ಭವಿಷ್ಯದ ಸಮಸ್ಯೆಗಳನ್ನು ನಿಖರವಾಗಿ ಎದುರಿಸಲು ಸಾಧ್ಯ ಎಂದು ತಿಳಿಸಿದರು. ಭಾರತ ಅಂತಾರಾಷ್ಟೀಯ ಕೇಂದ್ರದ ಸಂಹಿತ ಕಾರ್ಯಕ್ರಮದಡಿ ರೂಪಿಸಲಾದ ಈ ಗಣಿತದ ಜಾಗತಿಕ ಪ್ರಸರಣ ಎಂಬ ಪ್ರದರ್ಶನ ವೈದ್ಯಕೀಯ ವಾಸ್ತುಶಿಲ್ಪ ತತ್ವಶಾಸ್ತ್ರ ಮತ್ತು ಸಾಹಿತ್ಯ ಸೇರಿದಂತೆ ದೇಶದ ಪ್ರಾಚೀನ ಗಣಿತದ ಸಾಧನೆಯನ್ನು ಡಿಜಿಟಲ್ ಪ್ಯಾನೆಲ್ಗಳ ಮೂಲಕ ಅನಾವರಣಗೊಳಿಸುತ್ತದೆ ಎಂದರು. ಗಣಿತ ಒಂದು ಸಾರ್ವತ್ರಿಕ ಭಾಷೆಯಾಗಿದ್ದು ಜಾಗತಿಕ ಒಳಿತಿಗಾಗಿ ಸೇವೆ ಸಲ್ಲಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು.

0: ಅಭಿಪ್ರಾಯಪಟ್ಟರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕ ಚಂದ್ರನಾಥ ರಥ್ ಅವರ ಹತ್ಯೆ ಪ್ರಕರಣದ ತನಿಖೆಯನ್ನು ಕೇಂದ್ರ ತನಿಖಾ ದಳ ಇಂದು ಅಧಿಕೃತವಾಗಿ ಕೈಗೆತ್ತಿಕೊಂಡಿದೆ. ರಾಜ್ಯ ಪೊಲೀಸರ ಶಿಫಾರಸಿನ ಮೇಲೆ ಕೇಂದ್ರ ತನಿಖಾ ಸಂಸ್ಥೆ ಈ ಕ್ರಮ ಕೈಗೊಂಡಿದ್ದು, ಪ್ರಕರಣದ ತನಿಖೆಗಾಗಿ ಕೋಲ್ಕತ್ತಾ ವಲಯದ ಜಂಟಿ ನಿರ್ದೇಶಕರ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಲಾಗುವುದು ಎಂದು ಸಿಬಿಐ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ರಾಜ್ಯ ಪೊಲೀಸರು ಪ್ರಕರಣದ ದಾಖಲೆಗಳನ್ನು ಸಿಬಿಐಗೆ ಹಸ್ತಾಂತರಿಸಲು ಸಿದ್ದತೆ ನಡೆಸಿದ್ದಾರೆ. ತನಿಖಾ ತಂಡ ಇಂದು ಮಧ್ಯಮ ಗ್ರಾಮ ಪೊಲೀಸ್ ಠಾಣೆಗೆ ಭೇಟಿ ನೀಡುವ ಸಾಧ್ಯತೆ ಇದ್ದು, ಘಟನಾ ಸ್ಥಳವನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿ ಹಿಮಂತ ಬಿಸ್ವಾ ಸರ್ಮಾ ಪ್ರಮಾಣವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮ.
2: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
3: ಹೇಳಿ.
2: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
3: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
2: ಆದ್ರೆ ಇದನ್ನು ಹೇಗ್ ಮಾಡೋದು?
3: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
2: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
3: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
2: ಅಷ್ಟೇ?
3: ಅಷ್ಟೇ.
2: ಗೊತ್ತಾಯ್ತು.
3: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
6: ಶಿಕ್ಷಾ ಕಿ ಜೀವನ ಮೇ ಭಿ ಜರೂರತ್ ಹೈ, ಸಮಾಜ ಜೀವನ ಮೇ ಭಿ ಜರೂರತ್ ಹೈ, ಇಸ್ಕೋ ಅಂಡರ್ ಎಸ್ಟಿಮೇಟ್ ನಹೀ ಕರ್ನಾ ಚಾಹಿಯೆ.
5: NCPCR ಆಯೋಜಿತ ಕರ್ ರಹಾ ಹೈ ಪರೀಕ್ಷಾ ಪರ್ವ್, ಜಿಸ್ಕೆ ಲೈವ್ ಸೆಷನ್ ಕೆ ದೌರಾನ್ ಆಪ್ ಪರೀಕ್ಷಾ ಸೆ ಸಂಬಂಧಿತ ಪ್ರಶ್ನ ಎಕ್ಸ್ಪರ್ಟ್ ಸೆ ಪೂಛ್ ಸಕ್ತೆ ಹೈ, ಜೋ ಕಿ 23 April ಸೆ 23 May ತಕ್ ಚಲೆಂಗೆ. ಅಧಿಕ ಜಾನಕಾರಿ ಕೆ ಲಿಯೆ www.ncpcr.gov.in ಪರ್ ಲಾಗಿನ್ ಕರಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: त्वरे दुजीवी सब बुजे हरि निन्ना चरण गला।
2: आत्मीयरे, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
3: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕದೀಪ.
2: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
3: ಕನಕದೀಪ ಕೇಳುಗರೆ, ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗ್ಗಲಿಗೆ ವಾದನವನ್ನ ಕೇಳೋಣ. ಕಲಾವಿದರು ಬ್ಯಾಹಟ್ಟಿಯ ಹನುಮಂತಗೌಡ, ವಿ ಮೇಲಿನ ಮನೆ ಮತ್ತು ಸಂಗಡಿಗರು. ಮೊದಲಿಗೆ ಧ್ರುವತಾಳ ಚತುಶ್ರ ಜಾತಿ.

ಕೇಳುವರೆ, ಇದುವರೆಗೆ ಜಗ್ಗಲ್ಗೆ ವಾದನವನ್ನು ಕೇಳಿದಿರಿ. ಕಲಾವಿದರು ಬ್ಯಾಹಟ್ಟಿಯ ಹನುಮಂತಗೌಡ ಫಿಮೇಲಿನ್ ಮನೆ ಮತ್ತು ಸಂಗಡಿಗರು. ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಹಲೋ ಅಭಿಲಾಷಾ.

0: ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
1: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हेलो हेलो
2: हेलो
1: नमस्ते यार मत अड़ो।
2: नमस्ते ನಾನು ಸುಧಾ ಅಂತ
1: ಯಾರು
2: ಸುಧಾ ಅಂತ ಹೇಳಿ ಮಾತಾಡ್ತೀನಿ
1: ಸುಧಾ ಎಲ್ಲಿಂದ ಮಾತಾಡ್ತಿದ್ದೀರಾ ಕಟ್ ಆಗ್ತಾ ಇದೆ ನಿಮ್ದು ಕಾಲ್ ಸರಿಯಾಗಿ ಕೇಳ್ತಾ ಇಲ್ಲ ಸುಧಾ ಹಾ ಇಲ್ಲ ಇಲ್ಲ ಕಟ್ ಕಟ್ ಆಗ್ತಾ ಇದೆ ಏನ್ ಯಾವ ಗೀತೆ ಬೇಕು ಹೇಳಿ ನಾನು ಸುರೇಖಾ ಸುರೇಶ್
2: ಮೇಡಮ್ ನೀವು ಇದು ಇದಕ್ಕೆ ಬರ್ತಿರಲ್ಲ ಸ್ವಾಮೀಜಿ ಅವ್ರದ್ದು
1: ನಿಸರ್ಗ ಜ್ಞಾನಾಮೃತ
2: ಲತಾ ಹೆಗಡೆ ಮೇಡಮ್ ಇದಾರೇನ್ರಿ ಇವಾಗ ಬಂದಿಲ್ಲ
1: ಅವರು ನಿವೃತ್ತರಾಗಿದ್ದಾರೆ ಮತ್ತೆ ಸುಧಾ ಯಾವ್ಯಾವ ಕಾರ್ಯಕ್ರಮಗಳನ್ನ ಕೇಳ್ತೀರಿ
2: ಮೇಡಮ್ ನಿಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತೀವಿ ಮೇಡಮ್ ಬೆಳಗ್ಗೆ 6 ಗಂಟೆಯಿಂದ ಜೈ ಹಿಂದ್ ಯಾರು ಹೇಳ್ತಾರ ಅಂತ ಕಾಯ್ತಾ ಇರ್ತೀನಿ ನಾನಂತನು
1: ಹೌದಾ ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು
2: ಮತ್ತೆ ನೀವು ಕೂಡ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ನಡೆಸ್ತೀರಾ ಮೇಡಮ್
1: ಆದ್ರೆ
2: ನನಗೆ ಹಲೋ ಗೆಳತಿ ಕೇಳಲಿಕ್ಕೆ ಅದು ಮಾಡ್ಲಿಕ್ಕೆ ಸಿಗೋದೇ ಇಲ್ಲ ಇದು
1: ಕೇಳು ಗೆಳತಿಗೆ ಸಿಗೋದಿಲ್ಲ
2: ಏನೇನೆಲ್ಲ ಇವನ್ನೆಲ್ಲ ಬೇರೆ ಬೇರೆ ಇವನ್ ತಂದಿರ್ತಾರೆ ನೀವು ವಿಷಯಗಳನ್ನ ಅದನ್ನ ನಾನು ಶೇರ್ ಮಾಡುವ ಅನ್ಕೊಂಡ್ರೆ ಸಿಗೋದಿಲ್ಲ ಮೇಡಮ್ ನನಗೆ
1: ಕಾಲ್ ಸಿಗಲ್ಲ ಇರ್ಲಿ ಬಿಡಿ ನೀವು ಕೇಳ್ತಾ ಇರೋ ಕಾರ್ಯಕ್ರಮದಲ್ಲಿ ಸಾಕಷ್ಟು ಗೆಳತಿಯರು ಕಾಲ್ ಮಾಡ್ತಾ ಇರ್ತಾರೆ ಪ್ರಯತ್ನ ಅಂತೂ ಮಾಡಿ ಸಿಕ್ಕಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ಳೋದು ಬೇಡ ಯಾಕಂದ್ರೆ ನಿಮ್ಮ ಗೆಳತಿಯರೇ ಮಾತಾಡ್ತಿರ್ತಾರೆ ಸುಧಾ ಇವತ್ತಾದ್ರೂ ಸಿಕ್ಕಿದೆ ಸೊ ನಿಮ್ಗೋಸ್ಕರ ನಾನು ಯಾವ ಗೀತೆಯನ್ನ ಪ್ರಸಾರ ಮಾಡ್ಲಿ ಭಕ್ತಿ ಪ್ರಧಾನ ಗೀತೆಗಳನ್ನ ಮಾತ್ರ ಇವತ್ತು ಹಲೋ ಬೆಲಾಶದಲ್ಲಿ ಪ್ರಸಾರ ಮಾಡ್ತಾ ಇರೋದು ಯಾವ ಗೀತೆ ಬೇಕು
2: ನನಗೆ ಶ್ರೀನಿವಾಸ ಕಲ್ಯಾಣದಿಂದ ನಾನೇ ಭಾಗ್ಯವತಿ ಆಗ್ಬೋದಾ
1: ನಾನೇ ಭಾಗ್ಯವತಿ
2: ನಾನೇ ಪುಣ್ಯವತಿ ಅಂತಿದೆ
1: ನಾನೇ ಭಾಗ್ಯವತಿ ಶ್ರೀನಿವಾಸ ಕಲ್ಯಾಣ ಶ್ರೀನಿವಾಸ್
2: ಪಿಕ್ಚರ್ ಅದು
1: ಹೇಳಿ
2: ನಂದು ಫೇವರೇಟ್ ಪಿಕ್ಚರ್ ಅದು ಅವಾಗ ಅವಾಗ ನೋಡ್ತಾ ಇರ್ತೀನಿ ಇದ್ರಲ್ಲಿ
1: ನನ್ಗೆ ಈಗ ನಾನೇ ಭಾಗ್ಯವತಿ ಸಿಗ್ತಾ ಇಲ್ಲ ಪವಡಿಸು ಪರಮಾತ್ಮ ಇದೆ
2: ಅದು ಕೂಡ ನನ್ನ ಫೇವರೇಟ್ ಹಾಡು ಹಾಕಿ ಮೇಡಮ್
1: ಓಕೆ ಸುಧಾ ನಿಮ್ ಇಷ್ಟದ ಗೀತೆ ಪವಡಿಸು ಪರಮಾತ್ಮ ಕೇಳೋಣ ಈಗ ಮಧ್ಯಾಹ್ನ ಹೊತ್ತು ಮಲಗಿಸೋದು ಬೇಡ ಆದ್ರೆ ಪರವಾಗಿಲ್ಲ ಪವಡಿಸು ಪರಮಾತ್ಮ ಹೇಳ್ಬಿಡೋಣ ಓಕೆ ಸುಧಾ
2: ಇನ್ನೊಂದು ಬೇರೆ ಇನ್ನೂ ಯಾವ್ದು ಬೇಕಾದ್ರೆ ಹಾಕ್ಬೋದು
1: ಇರ್ಲಿ ಇದನ್ನೇ ಕೇಳಿ ಓಕೆ ಸುಧಾ ಥ್ಯಾಂಕ್ ಯು ಬೈ

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್:
1: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
0: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हेलो
2: हेलो नमस्ते।
1: हेलो नमस्ते मैडम।
2: यार ಮಾತಾಡೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ದೇನೆ.
2: ಓ ಸರಸ್ವತಿ ಹೇಳಿ.
1: ತುಂಬಾ ಸಮಯ ಆಯ್ತು ಮೇಡಮ್ ಮಾತಾಡೋದು ನಿಮ್ಮದೆಲ್ಲ.
2: ಪರವಾಗಿಲ್ಲ, ಅಷ್ಟು ದಿವಸ ಬೇರೆಯವರಿಗೆ ಅವಕಾಶ ಸಿಕ್ಕಿದೆಯಲ್ಲ. ಮತ್ತೆ ಸರಸ್ವತಿ ಯಾವ ಗೀತೆ ಬೇಕು?
1: ನನಗೆ ದಾರಿ ತಪ್ಪಿದ ಮಗ ಚಿತ್ರದಿಂದ ಮೇಡಮ್. ಕಾಪಾಡು ಶ್ರೀ ಸತ್ಯನಾರಾಯಣ ಅಂತ ಒಂದು ಹಾಡು ಉಂಟಲ್ಲ ಮೇಡಮ್,
2: ದಾರಿ ತಪ್ಪಿದ ಮಗದಲ್ಲಿ.
1: ಹೌದು
2: ಮೇಡಮ್. ಕಾಪಾಡು ಶ್ರೀ ಸತ್ಯನಾರಾಯಣ, ಎಲ್ರಿಗೂ ಕಾಪಾಡಪ್ಪ, ಬಿಸಿಲು ತುಂಬಾ ಇದೆ.
1: ಎಲ್ಲರನ್ನು ಕಾಪಾಡಿದ್ರೆ ಒಳ್ಳೇದು ಮೇಡಮ್. ಇನ್ನು ಗಾಳಿ ಮಳೆ ಬರುವಾಗ ಎಲ್ಲರನ್ನು ಕಾಪಾಡ್ಬೇಕು.
2: ಬಿಸಿಲಿಗೆ ಬಸವಳಿದಾರೆ ಎಲ್ಲರೂ.
1: ಹೌದು ಹೌದು ಮೇಡಮ್.
2: ತುಂಬಾ ತೊಂದರೆ ಆಗ್ತಾ ಇದೆ.
1: ಆದ್ರೆ ಅಲ್ಲಿ ಮಳೆ ಬಂತು ಮೇಡಮ್?
2: ಮಳೆ ಸ್ವಲ್ಪ ದಿವಸ ಬಂದಿತ್ತು, ಆಮೇಲೆ ಮೋಡ ಆಗತ್ತೆ ಕೆಲವು ಸರ್ತಿ, ಮಳೆ ಆಗಲ್ಲ.
1: ನಿನ್ನೆ ಮೊನ್ನೆ ಅದಕ್ಕೆ ಮುಂಚೆ ಎಲ್ಲ 4 ದಿವಸ ಆಯ್ತು ಮಳೆ ಬರುದು.
2: 4 ದಿವಸ ಆಯ್ತಾ? ಓ
1: ಹೌದು.
2: ಆದ್ರೆ
1: ಮಳೆ ಬಂದ್ರೆ ಒಳ್ಳೇದು ಮೇಡಮ್. ಗಾಳಿ ಗುಡುಗು ಬಂದು ಎದುರಿಕೆ ಆಗ್ತದೆ, ಎಲ್ಲ ಮರಗಳು ಬೀಳ್ತದಲ್ಲ ಮೇಡಮ್.
2: ಹೌದು, ಮರಗಳು ಬೀಳ್ತವೆ,
1: ಒಂದು ಕಷ್ಟವೇ.
2: ಅದೇ ಹೌದು,
1: ಮಳೆ ಮಳೆ ಬೇಕು ಮನುಷ್ಯನಿಗೆ. ಎಲ್ಲರಿಗೂ ಮಳೆ ಇಲ್ಲದಿದ್ರೆ
2: ಹೌದು
1: ಇದು ಬೆಳೆ ಆಗ್ಲಿಕ್ಕಿಲ್ಲ ಮೇಡಮ್.
2: ನಿಜ ನಿಜ ನಿಜ. ಈಗಂತೂ ಕೆಲವು ಊರಲ್ಲಿ ಕುಡಿಲಿಕ್ಕೆ ನೀರಿಲ್ಲ,
1: ತುಂಬಾ
2: ತೊಂದರೆ ಆಗ್ತಾ ಇದೆ.
1: ಕೆಲವು ಕಡೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲದೆ ನಮ್ಮ ಮನೆಗೆಲ್ಲ ಬರ್ತಾರ ಮೇಡಮ್ ನೀರು.
2: ನೀರ್ ತಗೊಳ್ಳಿಕ್ ಬರ್ತಾರಾ?
1: ಹೌದು ಮೇಡಮ್. ಕೆಲವು ಕಡೆಯಲ್ಲಿ ಇರುದಿಲ್ಲಲ್ಲ, ಬಾವಿ ಎಲ್ಲ ಉಂಟು ನನಗೆ.
2: ನಿಮ್ಮ ಮನೆಯಲ್ಲಿ? ಓಕೆ.
1: ಬೋರ್ ಎಲ್ಲ ಉಂಟು ತೋಟದಲ್ಲಿ. ಎಷ್ಟು ಜನರು ಬಂದ್ರು ನೀರಿಲ್ಲ ಅಂತ ಯಾರಿಗೂ ಓಡುವುದಿಲ್ಲ ಮೇಡಮ್.
2: ಒಳ್ಳೇದಪ್ಪ, ತುಂಬಾ ಧನ್ಯವಾದ ನಿಮ್ಗೆ. ಧನ್ಯವಾದ ತಿಳಿಸ್ತಾ. ನೀವು ಇಷ್ಟಪಟ್ಟ ಗೀತೆಯನ್ನ ಪ್ರಸಾರ ಮಾಡ್ತೀನಿ, ಆದ್ರೆ ಒಂದು ಪ್ರಕಟಣೆಯ ನಂತರ.
1: ಆಯ್ತು, ಥ್ಯಾಂಕ್ ಯು.
2: ಥ್ಯಾಂಕ್ ಯು. ನಮಸ್ತೆ.

संकल्प सत्य देवा सत्य पूर्व।

0: ಆಯ್ತು, ಕಾಲ್ ಮಾಡಿ.
1: ಒಂದ್ ತಿಂಗಳ ಆಯ್ತ್ರಿ ಮೇಡಮ್?
0: ಒಂದ್ ತಿಂಗಳ ಆಯ್ತಾ? ಹೇಳ್ರಿ ಭಸ್ಮಿ ಅವ್ರೆ, ಯಾವ ಗೀತೆ ಬೇಕು?
1: ಇದು ವೇತ್ರ ನಮಗೆ ಮೇಡಮ್ ಅವ್ರೆ, ದಾರಿ ತಪ್ಪಿದೆ ಮಗ ಅಲ್ರಿ ಮೇಡಮ್. ಇದು ಭಕ್ತ ಕುಂಬಾರ ಐತಲ್ರಿ ಮೇಡಮ್, ಭಕ್ತ ಕುಂಬಾರದಲ್ಲಿ ಎಲ್ಲಿ ಮರ್ಯಾದೆ ವಿಠಲ,
0: ಭಕ್ತ ಕುಂಬಾರದಲ್ಲಿ ಎಲ್ಲಿ ಮರೆಯಾದೆ ವಿಠಲ ಬೇಕು.
1: ಹೌದ್ರಿ ಮೇಡಮ್.
0: ಮತ್ತೆ ಎಲ್ಲಿ ಮರೆ ಆಗಿಲ್ಲ ಭಸ್ಮೆಯವರು, ಮತ್ತೆ ಒಂದ್ ತಿಂಗಳಲ್ಲಿ ಕಾಲ್ ಮಾಡಿದ್ದಾರೆ, ನಮ್ಮ ಬೇರೆ ಕೇಳುಗರಿಗಾಗಿ ಅವಕಾಶ ಕೊಟ್ಟು. ಇರ್ಲಿ, ಅಂದ್ರೂ ಎಲ್ಲರದ್ದು ಮಾತು ನೀವು ಕೇಳ್ಬೇಕು, ಎಲ್ಲರಿಗಾಗಿ ಆಕಾಶವಾಣಿ ಇರೋದ್ರಿಂದ ಅವರಿಗೂ ಅವಕಾಶ ಸಿಗ್ಬೇಕು ಅಂತ. ಓಕೆ, ಗೀತೆಯನ್ನ ಕೇಳೋಣ ಭಸ್ಮೆಯವ್ರೆ ಈಗ. ಆದ್ರೆ ಒಂದು ಪ್ರಕಟಣೆಯನ್ನ ಕೇಳಿ, ನಂತರ ನಿಮ್ಮ ಗೀತೆ ಪ್ರಸಾರ ಆಗ್ತದೆ. ಆಯ್ತಾ?
1: ಸರಿ, ನಮಸ್ಕಾರ ಮೇಡಮ್.
0: ನಮಸ್ಕಾರ.

0: ಇದುವರೆಗೆ ಕಾರ್ಯಕ್ರಮ ಹಲೋ ಅಭಿಲಾಷಾ ಪ್ರಸಾರವಾಯಿತು.
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
2: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
1: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, STD ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.

ಆಕಾಶವಾಣಿ ಧಾರವಾಡ ಸಮಯ 2:00 ನಮ್ಮ ಮುಂದೆ ವಾರ್ತೆಗಳು ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ 2:30 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ

0: चेन्नई से अबू धाबी जाने वाली इत्तेहाद एयरवेज की उड़ान संख्या EY0343 आज सुबह तकनीकी खराबी और बाएं पंख में आग लगने की घटना के बाद रद्द कर दी गई। लगभग 280 यात्रियों को सुरक्षित बाहर निकाल लिया गया है। चेन्नई हवाई अड्डे ने सोशल मीडिया पोस्ट में यात्रियों से आगे की जानकारी के लिए एयरलाइन से संपर्क करने का अनुरोध किया है। मौसम विभाग ने कल तक गुजरात, मध्य महाराष्ट्र, मराठवाड़ा, राजस्थान और पश्चिमी मध्य प्रदेश के कुछ स्थानों पर लू चलने की संभावना व्यक्त की है। असम और मेघालय में मूसलाधार वर्षा का ऑरेंज अलर्ट जारी किया गया है। अरुणाचल प्रदेश, पश्चिम बंगाल के तराई वाले क्षेत्र और सिक्किम में भी कल तेज बारिश हो सकती है। बिहार और उत्तराखंड में भी कल 60 किलोमीटर प्रति घंटे की रफ्तार के साथ आंधी आने की संभावना है। घरेलू शेयर बाजार के संवेदी सूचकांक में आज लगभग 1.4% की गिरावट दर्ज की गई। अंतिम समाचार मिलने तक सेंसेक्स 1048 अंक लुढ़ककर 74,967 पर, जबकि निफ्टी 305 अंक की गिरावट के साथ 23,511 पर था। आईपीएल क्रिकेट में आज गुजरात टाइटंस का मुकाबला सनराइजर्स हैदराबाद से अहमदाबाद के नरेंद्र मोदी स्टेडियम में होगा। ये मैच शाम 7:30 बजे शुरू होगा। अंत में मुख्य समाचार एक बार फिर। मेडिकल शिक्षा में प्रवेश के लिए आयोजित नीट यूजी परीक्षा पेपर लीक के आरोपों के कारण रद्द, सीबीआई जांच के आदेश। हिमंता बिस्व शर्मा ने लगातार दूसरी बार असम के मुख्यमंत्री के रूप में शपथ ली। सीबीआई ने पश्चिम बंगाल के मुख्यमंत्री शुभेंदु अधिकारी के निजी सहायक चंद्रनाथ रथ की हत्या की जांच शुरू की। राष्ट्रपति द्रौपदी मुर्मू ने 15 नर्सिंग पेशेवरों को राष्ट्रीय फ्लोरेंस नाइटिंगेल पुरस्कार प्रदान किए। और आईपीएल क्रिकेट में आज शाम गुजरात टाइटंस का मुकाबला सनराइजर्स हैदराबाद से। इसके साथ ही दोपहर समाचार का ये अंक समाप्त हुआ। नमस्कार।
1: आकाशवाणी इन्नीग प्रदेश समाचार।
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಪ್ರಧಾನಿ ಬೆಂಗಳೂರು ಪ್ರವಾಸದ ವೇಳೆ ಭದ್ರತಾ ಲೋಪ, ಎನ್ಐಎ ಪ್ರಕರಣ ಹಸ್ತಾಂತರ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪಿಎಂ ಇ ಡ್ರೈವ್ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಪ್ರಧಾನಿಗೆ ಭದ್ರತೆ ನೀಡಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಅಸಮಾಧಾನ. ಮೇ 3ರಂದು ನಡೆದ ನೀಟ್ ಪರೀಕ್ಷೆ ರದ್ದುಗೊಳಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತ ತಿರುಚುವಿಕೆ ಆರೋಪ ಕುರಿತಂತೆ ತನಿಖೆ ನಡೆಯುತ್ತಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಕಾನೂನು ಪ್ರಕಾರ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ದೂರಿನ ಸತ್ಯಾಸತ್ಯತೆ ಪರಿಶೀಲಿಸಲು ಎಫ್ಎಸ್ಎಲ್ ಸಹಾಯ ಪಡೆಯಲಾಗುತ್ತಿದ್ದು ಇದು ಮತ ಎಣಿಕೆ ಪ್ರಕ್ರಿಯೆಯ ಒಂದು ಭಾಗವಾಗಿಯೂ ಪರಿಶೀಲನೆಗೆ ಒಳಪಡಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ಉಂಟಾದ ಭದ್ರತಾ ಲೋಪ ಕುರಿತಂತೆ ಪ್ರತಿಕ್ರಿಯಿಸಿ ಪ್ರಕರಣವನ್ನು ಎನ್ಐಎಗೆ ಹಸ್ತಾಂತರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣ ತನಿಖೆ ನಡೆಸಲು ಎನ್ಐಎ ರಾಜ್ಯ ಪೊಲೀಸರನ್ನು ಕೋರಿರುವುದಾಗಿ ಸಚಿವ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಸುಸ್ಥಿರ ಸಾರಿಗೆಯ ಭವಿಷ್ಯವು ವಿದ್ಯುತ್ ವಾಹನಗಳ ಮೇಲೆ ಮಾತ್ರವಲ್ಲ, ರಾಷ್ಟ್ರದಾದ್ಯಂತ ದೃಢವಾದ ಮತ್ತು ಭವಿಷ್ಯಕ್ಕೆ ಸಿದ್ದವಾದ ಚಾರ್ಜಿಂಗ್ ಜಾಲವನ್ನು ನಿರ್ಮಿಸುವುದರ ಮೇಲೆ ಅವಲಂಬಿತವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಹಾಗೂ ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಪಿಎಂ ಇ ಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವ ಬೆಂಗಳೂರಿನಲ್ಲಿ ಈ ಸಮ್ಮೇಳನ ಆಯೋಜಿಸುತ್ತಿರುವುದು ಸಂತಸದ ವಿಚಾರ ಎಂದು ಹೇಳಿದ್ದಾರೆ. ಕೇಂದ್ರ ಕೈಗಾರಿಕಾ ಸಚಿವಾಲಯ ಪಿಎಂ ಇ ಡ್ರೈವ್ ಯೋಜನೆ ಅಡಿಯಲ್ಲಿ ರಾಷ್ಟವ್ಯಾಪಿ ಬ್ಯಾಟರಿಗಳ ಉತ್ಪಾದನೆಗೆ ಉತ್ತೇಜನ ನೀಡುತ್ತಿದೆ. ಇದು ದೇಶದ ಜಿಡಿಪಿ ಬೆಳವಣಿಗೆಗೂ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
3: Roadmap for EV charging infrastructure will be guided by 3 core principles: accessibility, ensuring charging stations are available across urban and rural India; affordability, making EV charging cost effective.

0: for every citizen. Reliability, delivering a seamless, safe and dependable and a user experience. This is not just about infrastructure. This is about building the foundation of India's clean mobility revolution. This is about reducing our dependence on fossil fuels, strengthening energy security.
1: ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯವನ್ನು ವಿಸ್ತರಿಸುವತ್ತ ಗಮನ ಹರಿಸಿದ ಈ ಸಮ್ಮೇಳನದಲ್ಲಿ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಬಿಎಚ್ಇಎಲ್, ಐಸಿಎಎಟ್ ತೈಲ ಮಾರಾಟ ಕಂಪನಿಗಳು, ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮದ ಪಾಲುದಾರರು ಉಪಸ್ಥಿತರಿದ್ದರು. ರಾಜ್ಯದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಮತ್ತು ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ದೇಶದಾದ್ಯಂತ ಆಧುನಿಕ ತಂತ್ರಜ್ಞಾನ ಕೇಂದ್ರಗಳು ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಕೇಂದ್ರ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ನಿಗಮ ಲಿಮಿಟೆಡ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಬ್ ಸ್ಕೀಂ ಅಡಿಯಲ್ಲಿ ನೀಡಲಾಗುವ ವಿವಿಧ ತರಬೇತಿಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇಂದ್ರ ಸಚಿವರಾದ ಜಿತನ್ ರಾಮ್ ಮಾಂಜಿ ಹಾಗೂ ಶೋಭಾ ಕರಂದ್ಲಾಜೆ ಪ್ರಮಾಣ ಪತ್ರ ವಿತರಿಸಿದರು. ಪೀಣ್ಯದಲ್ಲಿ ಎಂಎಸ್ಎಂಇಗಳಿಗೆ ತಂತ್ರಜ್ಞಾನ ಪ್ರವೇಶ, ಪರೀಕ್ಷಾ ಸೌಲಭ್ಯಗಳು, ಕೌಶಲ್ಯ, ನಾವೀನ್ಯತೆ ಮತ್ತು ಉದ್ಯಮ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟೀಯ ಸಣ್ಣ ಕೈಗಾರಿಕಾ ನಿಗಮ ಪ್ರಸ್ತಾವಿತ ಅತ್ಯಾಧುನಿಕ ಕೇಂದ್ರ ಸ್ಥಾಪಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ನಡೆದಿರುವ ಭದ್ರತಾ ಲೋಪದ ಬಗ್ಗೆ ಎನ್ಐಎ ತನಿಖೆ ನಡೆಸಬೇಕು ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಆಗಮಿಸಿದಾಗ ಕಾಂಗ್ರೆಸ್ ಸರ್ಕಾರ ಸರಿಯಾದ ಭದ್ರತೆ ನೀಡದೆ ಲೋಪವೆಸಗಿದೆ. ಇದೇ ಸಂದರ್ಭದಲ್ಲಿ ನೂರಾರು ಮಂದಿ ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿರುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಧಾನಿ ಮೇಲೆ ಕಾಳಜಿ ಹಾಗೂ ಗೌರವ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ಈ ತಿಂಗಳ 3ರಂದು ನಡೆದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ನಿರ್ಧರಿಸಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ತೀರ್ಮಾನಿಸಲಾಗಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಸ್ಪಷ್ಟಪಡಿಸಿದೆ. ಮಲೆ ಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಬಾಲಕನನ್ನು ಕೊಂದ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಆರಂಭಿಸಿದೆ. 30ಕ್ಕೂ ಅಧಿಕ ಮಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನಾಗಮಲೆ ಮತ್ತು ಇಂಡಿಗನತ್ತದ ದಟ್ಟಾರಣ್ಯದಲ್ಲಿ ಚಿರತೆ ಬೀಡು ಬಿಟ್ಟಿರುವ ಶಂಕೆ ಇದ್ದು, ಥರ್ಮಲ್ ಡ್ರೋನ್ ಕ್ಯಾಮರಾದಲ್ಲಿ ಚಿರತೆಯ ದೃಶ್ಯ ಒಂದು ಬಾರಿ ಸೆರೆಯಾಗಿದೆ. ಡ್ರೋನ್ ಕ್ಯಾಮರಾ ಸದ್ದು ಕೇಳುತ್ತಿದ್ದಂತೆ ಚಿರತೆ ಅವಿತುಕೊಳ್ಳುತ್ತಿದೆ ಎಂದು

0: ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಪಶು ವೈದ್ಯರು ಮತ್ತು ತಜ್ಞರು ಕಾರ್ಯಾಚರಣೆಯಲ್ಲಿ ತೊಡಗಿದ್ದು ಆಯಾಕಟ್ಟಿನ ಸ್ಥಳಗಳಲ್ಲಿ ಅರಣ್ಯ ಇಲಾಖೆ ಬೋನ್ಗಳನ್ನು ಇರಿಸಿದೆ. ಈ ನಡುವೆ ಕಳೆದ ರಾತ್ರಿ ಚಿರತೆಯೊಂದು ಎರಡು ಮೇಕೆಗಳನ್ನು ಹೊತ್ತೊಯ್ದಿದ್ದು ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿದೆ. ಮಾಜಿ ಕ್ರಿಕೆಟಿಗ ವಿನಯ್ ಎಸ್ ಬಾದಾಮಿ ಹೃದಯಾಘಾತದಿಂದ ನಿನ್ನೆ ನಿಧನರಾಗಿದ್ದಾರೆ. ವಿನಯ್ ಬಾದಾಮಿ ಅಂತಾರಾಷ್ಟೀಯ ಕ್ರಿಕೆಟ್ ಅಂಪೈರ್ ಸತ್ಯಜಿತ್ ರಾವ್ ಮತ್ತು ಹಿರಿಯ ಪತ್ರಕರ್ತೆ ಹಾಗೂ ಆಕಾಶವಾಣಿ ಸುದ್ದಿ ವಿಭಾಗದ ವಾರ್ತಾವಾಚಕಿಯಾಗಿದ್ದ ನಾಗಮಣಿ ಎಸ್ ರಾವ್ ಅವರ ಪುತ್ರ. ವಿನಯ್ ಬಾದಾಮಿ 21 ವರ್ಷದೊಳಗಿನ ರಾಜ್ಯಮಟ್ಟದ ಕ್ರಿಕೆಟ್ ತಂಡದ ನಾಯಕರಾಗಿದ್ದರು. ಕೊರೋನಾ ಕಾಲದ ಬಿಕ್ಕಟ್ಟಿನಿಂದ ಹಿಡಿದು ಇಂದಿನ ಜಾಗತಿಕ ಆರ್ಥಿಕ ಸವಾಲುಗಳವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಮುನ್ನಡೆಸುತ್ತಿರುವ ರೀತಿ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕಾರವಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಅವರು ಮುಂದಾಲೋಚನೆಯಿಂದ ಕೆಲವು ಸಲಹೆಗಳನ್ನು ನೀಡಿದ್ದು, ಭವಿಷ್ಯದಲ್ಲಿ ಎದುರಾಗಬಹುದಾದ ಗಂಭೀರ ಸಮಸ್ಯೆಗಳನ್ನು ತಡೆಯಲು ಅವರು ನೀಡುವ ಸೂಚನೆಗಳನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ದೇಶದ ಸುರಕ್ಷತೆ ಮತ್ತು ಆರ್ಥಿಕ ಸುಭದ್ರತೆಯ ದೃಷ್ಟಿಯಿಂದ ಪ್ರಧಾನಿಗಳ ಮಾರ್ಗದರ್ಶನ ನಮಗೆ ಅಗತ್ಯ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಬೆಂಗಳೂರು ಪ್ರವಾಸದ ವೇಳೆ ಭದ್ರತಾ ಲೋಪ, ಎನ್ಐಎಗೆ ಪ್ರಕರಣ ಹಸ್ತಾಂತರ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪಿಎಂ ಇ ಡ್ರೈವ್ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಪ್ರಧಾನಿಗೆ ಭದ್ರತೆ ನೀಡಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಅಸಮಾಧಾನ. ಮೇ 3ರಂದು ನಡೆದ ನೀಟ್ ಪರೀಕ್ಷೆ ರದ್ದುಗೊಳಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: केळिरी केळिरी केळिरी ಗ್ರಾಮಸ್ಥರೆ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
4: ನಟ ರಾಜ
5: ಕಬ್ಜಾ ಚಿತ್ರದ ಗೀತೆ ಐಶ್ವರ್ಯ ರಂಗರಾಜನ್, ಸಂತೋಷ್ ವೆಂಕಿ ಮತ್ತು ಸಂಗಡಿಗರ ಸ್ವರಗಳಲ್ಲಿ

0: ಇದುವರೆಗೆ ಆಶಾ ಭಟ್ ಮತ್ತು ಸಂಗಡಿಗರ ಸ್ವರಗಳಲ್ಲಿದ್ದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಗೀತೆಯನ್ನ ಕೇಳಿದಿರಿ.
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್:
2: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮ್ಯಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
1: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕೇಳುಗರೆ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 5:30 ಟೀ ಟೈಮ್ ಚಿತ್ರಗೀತೆಗಳು ಕೇಳಿಬರುತ್ತವೆ. 6:30 ಅವಲೋಕನ. 6:51 ಕೃಷಿ ರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಲೂಪಸ್, ಒಂದು ಸ್ವಯಂ ಪ್ರತಿರೋಧಕ ರೋಗ. ಭಾಗವಹಿಸುವ ತಜ್ಞರು ಡಾಕ್ಟರ್ ರಾಹುಲ್ ಬಿಸರಳ್ಳಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 7:45 ಕಥಾವಿಹಾರ. ಆಲಿಶಾಳ ಅರಳಿಮರ ಕಥೆಯನ್ನ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ವಿನಯಾ ವಕ್ಕುಂದ್. 8:00 ಯುವವಾಣಿ ಪ್ರಸಾದ್ ಇಂಗಳಗಿ ಅವರಿಂದ ಸ್ವರಚಿತ ಕವನ ವಾಚನ. ಭಾರತದ ಕೆಲ ಪ್ರೇಕ್ಷಣೀಯ ಸ್ಥಳಗಳು ಕುರಿತು ಮಾತನಾಡುತ್ತಾರೆ ಶ್ವೇತಾ ಎಸ್ಬಿ. ನಂತರ ಅರ್ಚನಾ ಮೊಳೆ ಅವರಿಂದ ಸುಗಮ ಸಂಗೀತ. 8:30 ಪುಷ್ಪಹಾರ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಬಾನುಲಿ ಭಿತ್ತಿಯಿಂದ ನಿವೃತ್ತ ಕಾರ್ಯಕ್ರಮ ನಿರ್ವಹಣಾಧಿಕಾರಿ ರಾಮೇಶ್ವರ ಶಿರಬಡಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಕೆ ಪಟ್ಟಮಾಳ್ ಅವರ ಹಾಡುಗಾರಿಕೆ. 10:30 ಶುಂಭ ನಿಶುಂಭರ ಸಂವಾದ. ದೊಡ್ಡಾಟ ಕೇಳುತ್ತೀರಿ ಪ್ರಸ್ತುತಪಡಿಸುತ್ತಾರೆ ಗದಗ್ ಬೆಟ್ಕೇರಿಯ ಡಿಎಚ್ ಸೀತಿಮನಿ ಮತ್ತು ಸಂಗಡಿಗರು. ಈಗ ಸಮಯ 3:01. ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ಸಂಜೆಯ ಪ್ರಸಾರ 5:30 ಆರಂಭವಾಗಲಿದೆ. 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಧಾರವಾಡ. ಸಮಯ 5:30:06. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಇದೀಗ ಆರಂಭ. ನಮ್ಮ ಡಿಜಿಟಲ್ ಪ್ರಸಾರವು 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಉಮಾ ಭಾತ್ಕಂಡೆಯ ನಮಸ್ಕಾರ ಹಾಗೂ ಶುಭ ಸಂಜೆ. ಇನ್ನು ಮುಂದೆ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हार्ट फिशर के बंदागा एक्सपीरियंस मेक्स ऑल द डिफरेंस। 25 इयर्स लेगेसी ओंदिके नारायणा हेल्थ सिटी एक्सपर्ट अडल्ट एंड पीडियाट्रिक कार्डियक स्पेशलिस्ट्स अन्नु जोतेगे तंदिदे। अडवांस टेक्नोलॉजी मत्तु प्रूवन आउटकम्स प्रिवेंटिव हार्ट चेकअप्स निंदा मोस्ट कॉम्प्लेक्स कार्डियक कंडीशंस वरेगे यादेरली ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1-800-309-0309. ಟೇಕ್ ಕೇರ್.
2: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
3: ನಿಸರ್ಗ ಜ್ಞಾನಾಮೃತ
4: ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನು ಕೇಳೋಣ. ಗಾಯಕರು ಪಿಬಿ ಶ್ರೀನಿವಾಸ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿಕೆ ವೆಂಕಟೇಶ್.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್:
1: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
0: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-1414, 244-344-1515, 244-344-1416. ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
2: ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ನಮ್ಮ ಮಕ್ಕಳು ಚಿತ್ರದ ಗೀತೆ ಇದು.

0: ಶ್ರೋತೃಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್:
1: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
0: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-1414, 244-344-1515, 244-344-1416, ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
2: ಭಕ್ತ ಕುಂಬಾರ ಚಿತ್ರದ ಮತ್ತೊಂದು ಗೀತೆ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಗೀತ ಸಂಯೋಜನೆ ಜಿಕೆ ವೆಂಕಟೇಶ್ ಅವರದು.

ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.

ಹಾರ್ಟ್ಫಿಷರ್ ಗೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಆದ್ರೆ?
1: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವಾಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ. ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕಾಗಜ

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಾಯೋಜಕರು ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಳಾಪುರ ಧಾರವಾಡ. ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್,
2: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
1: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-1414, 244-344-1515, 244-344-1416, ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಹಸಿರೇ ಉಸಿರು, ಉಸಿರೇ ಬದುಕು, ಉಸಿರೆಲ್ಲ ಹಸಿರಾದಾಗ
3: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
3: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

0: ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ಕೇಳುತ್ತೀರಿ ದಿಲ್ಲಿ ಕೇಂದ್ರದಿಂದ.
1: This is Akashvani, the news read by Naresh Mago. India will host the BRICS foreign ministers meeting.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಇನ್ನು ಮುಂದೆ 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿ ರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳುತ್ತೀರಿ. ವಿಷಯ ಲೂಪಸ್, ಒಂದು ಸ್ವಯಂ ಪ್ರತಿರೋಧಕ ರೋಗ. ಭಾಗವಹಿಸುತ್ತಾರೆ ಡಾಕ್ಟರ್ ರಾಹುಲ್ ಬಿಸರಳ್ಳಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣೇಕ್. 7:45 ಕಥಾವಿಹಾರ ಕಾರ್ಯಕ್ರಮದಲ್ಲಿ ಆಲಿಶಾಳ ಅರಳಿಮರ ಕಥೆ ಕೇಳುತ್ತೀರಿ ಡಾಕ್ಟರ್ ವಿನಯ ವಕ್ಕುಂದ್ ಅವರಿಂದ. 8:00 ಯುವ ವಾಣಿ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಸಾದ್ ಇಂಗಳಗಿ ಅವರಿಂದ ಸ್ವರಚಿತ ಕವಿತಾ ವಾಚನ, ನಂತರ ಭಾರತದ ಕೆಲ ಪ್ರೇಕ್ಷಣೀಯ ಸ್ಥಳಗಳು ಕುರಿತು ಮಾತನಾಡುತ್ತಾರೆ ಶ್ವೇತಾ ಎಸ್ಬಿ. ಆನಂತರ ಅರ್ಚನಾ ಮೂಳೆ ಅವರಿಂದ ಸುಗಮ ಸಂಗೀತ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಸ್ವರ ಸೌರಭ. 9:30 ಬಾನುಲಿ ಭಿತ್ತಿಯಿಂದ. ಈ ಕಾರ್ಯಕ್ರಮದಲ್ಲಿ ಧಾರವಾಡ ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರಾಗಿದ್ದ ರಾಮೇಶ್ವರ ಶಿರಬಡಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣೇಕ್. 10:00 ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಕೆ ಪುಟ್ಟಮಾಳ್ ಅವರಿಂದ ಹಾಡುಗಾರಿಕೆ. 10:30 ಗದಗ್ ಬೆಟಗೇರಿಯ ಡಿಎಚ್ ಸೀತಿಮನಿ ಮತ್ತು ಸಂಗಡಿಗರಿಂದ ದೊಡ್ಡಾಟದಲ್ಲಿ ಶುಂಭ ನಿಶುಂಭರ ಸಂವಾದ ಕೇಳುತ್ತೀರಿ. ಇನ್ನು ನಾಳೆಯ ಪ್ರಸಾರದಲ್ಲಿ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:25 ಡಾಕ್ಟರ್ ಪಿಜಿ ಕೆಂಪಣ್ಣವರ್ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆ. 6:35 ಸುಬೋಧ ಸಮಾಲೋಚನೆ. ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್. ವಿಷಯ ಆತ್ಮೀಯತೆ. ಪ್ರಸ್ತುತಿ ಮಂಜುಳಾ ಪುರಾಣೇಕ್. 6:50 ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಪ್ರಸ್ತುತಿ ಮಾಯಾರಾಮನ್. 7:15 ಭಾವಯಾನ. ಭಾಗವಹಿಸುತ್ತಾರೆ ಮಂಜುಳಾ ಪುರಾಣೇಕ್ ಹಾಗೂ ಮಾಯಾರಾಮನ್. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದೂಷಿ ಕಿಶೋರಿ ಅಮೋಣಕರ್ ಅವರಿಂದ ಗಾಯನ. 9:05 ಕವಿತಾ ಕಲಬುರ್ಗಿ ಅವರಿಂದ ಸುಗಮ ಸಂಗೀತ. 9:15 ಗೀತ್ ರಾಮಾಯಣ. 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಕೇಳುತ್ತೀರಿ. 10:30 ಹುಕ್ಕೇರಿಯ ಕಾಡಪ್ಪ ಮಲ್ಲಪ್ಪ ಉಪ್ಪಾರ್ ಮತ್ತು ಸಂಗಡಿಗರಿಂದ ಡಪ್ಪಿನಾಟದಲ್ಲಿ ರಾಧಾಕೃಷ್ಣ ಸಂವಾದ ಕೇಳುತ್ತೀರಿ. 11:00 ದಿವ್ಯಾಂಗ ತರಂಗ ನೇರ ಫೋನಿನ್ ಕಾರ್ಯಕ್ರಮ. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜಪ್ರಭು ಧೋತ್ರೆ ಅವರ ಗಾಯನ. 12:05 ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ವಹಿಸಬೇಕಾದ ಎಚ್ಚರಿಕೆ ಕುರಿತು ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಕುರಿತು ಕೇಳುತ್ತೀರಿ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 11:20 ಹಾಗೂ 6:51 ಜಮಖಂಡಿ ತಾಲೂಕು ನಾವಲಿಗಿಯ ಯಲ್ಲವ್ವ ಹನುಮಂತನಾಯಕ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡು ಕೇಳುತ್ತೀರಿ. 11:30 ಕಾರ್ಯಕ್ರಮ ನಿಮ್ಮೊಂದಿಗೆ. ಈಗೊಂದು ವಾಣಿಜ್ಯ ಪ್ರಕಟಣೆ, ನಂತರ ಕಾರ್ಯಕ್ರಮ ವಿವರಣೆ ಮುಂದುವರೆಯಲಿದೆ.

0: और विकसित भारत 2047 की ओर एक और कदम बढ़ाएं।
1: ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ರಸವಾರ್ತೆ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿರಂಗ, 7:45 ಜುಬೇದಾಬಾಯಿ ಸೌಣೂರ್ ಅವರಿಂದ ರಂಗಗೀತೆಗಳು, 8:00 ಕಾರ್ಯಕ್ರಮ ಮಹಿಳಾವಾಣಿ. ಈ ಕಾರ್ಯಕ್ರಮದಲ್ಲಿ ಕಟ್ಟೆಪುರಾಣ ಪ್ರಬಂಧ ವಾಚನ ಲಲಿತಾ ಪಾಟೀಲ್ ಅವರಿಂದ, ನಂತರ ಪುಷ್ಪಾ ಹಾಲ್ಭಾವಿ ಅವರಿಂದ ಇಂಪೋಸ್ಟರ್ ಸಿಂಡ್ರೋಮ್ ಕಥೆ ಕೇಳುತ್ತೀರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣೇಕ್. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್, 9:15 ಪ್ರಚಲಿತ ವಿದ್ಯಾಮಾನ, 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ನೌಕಾಯಾನ ಮತ್ತು ಡ್ರ್ಯಾಗನ್ ಬೋಟ್ ಆಟಗಾರ್ತಿ ಸಮನ್ವಿ ಮತ್ತು ಅವರ ಪೋಷಕರಾದ ಅಶ್ವಿನಿ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ರಂಗನಾಟಕ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ, ರಚನೆ ನಾಲ್ವಡಿ ಶ್ರೀಕಂಠಶಾಸ್ತ್ರಿಗಳು, ನಿರ್ದೇಶನ ಮಹಾದೇವ ಗುಟ್ಲೆ ಹೊಸೂರ್, ಪ್ರಸ್ತುತಿ ಗದುಗಿನ ಶ್ರೀ ಕುಮಾರೇಶ್ವರ ಕೃಪಾಪೋಷಿತ ಪಂಡಿತ್ ಪಂಚಾಕ್ಷರೇಶ್ವರ ಗವಾಯಿಗಳವರ ನಾಟ್ಯ ಸಂಘದ ಕಲಾವಿದರು. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ.
2: ನಲ್ಮೆಯ ಕೇಳುಗರೆ, ಬಾನುಲಿ ಭಿತ್ತಿಯಿಂದ ವಿನೂತನ ವಿಶೇಷ ಕಾರ್ಯಕ್ರಮ.
3: ಹೌದು ಕೇಳುಗರ, ಇವರು ನಮ್ಮ ನಿಮ್ಮ ನಮ್ಮೆಲ್ಲರ ಮೆಚ್ಚಿನ ಅಚ್ಚ ಧಾರವಾಡ ಕನ್ನಡದ ಗಂಡು ಭಾಷೆ.
2: ಬಾನುಲಿ ಭಿತ್ತಿಯಿಂದ ಹಿರಿಯ ಕಲಾವಿದರ, ಆಕಾಶವಾಣಿ ನಿವೃತ್ತ ಅಧಿಕಾರಿಗಳ, ಅಭಿಮಾನಿ ಕೇಳುಗರ, ಭಾಗವಹಿಸಿದ ಪ್ರಸಿದ್ಧ ವೈದ್ಯರ, ಹೀಗೆ ಇನ್ನೂ ನೂರಾರು ಅಭಿಮಾನಿಗಳ ಬುತ್ತಿಯಿಂದ ನೆನಪುಗಳ ರಸದೌತಣ.
4: ನೆನಪುಗಳ ಮಾತು ಮಧುರ.
5: ಆಕಾಶವಾಣಿಯಲ್ಲಿ ನಾನು ಕೇಳದಷ್ಟು ಭಾಷಣಗಳಾಗ್ಲಿ ಅಥವಾ ದೊಡ್ಡ ದೊಡ್ಡ ಮನುಷ್ಯರ ಒಂದು ಸಂದರ್ಶನಗಳಾಗ್ಲಿ, ಇವು ಒಂಥರ ಜೀವನವನ್ನೇ ಬದಲಾಯಿಸುವಂಥದ್ದು.
2: ಬಾನುಲಿ ಭಿತ್ತಿಯಿಂದ ಬುತ್ತಿಯ ಸವಿತುತ್ತು ಇದು ನಿಮಗಾಗಿ.
6: ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ.
2: ಶ್ರೋತೃಗಳೇ, ಬನ್ನಿ ಕೇಳೋಣ ಸವಿಯೋಣ. ಪ್ರತಿ ಶನಿವಾರ ಬೆಳಗ್ಗೆ 8:30 ಹಾಗೂ ಮಂಗಳವಾರ ರಾತ್ರಿ 9:30 ಮರುಪ್ರಸಾರವಾಗುವುದು. ತಪ್ಪದೆ ಕೇಳಿ ಬಾನುಲಿ ಭಿತ್ತಿಯಿಂದ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
7: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್:
8: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ ಮೇ 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
7: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
1: ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ಕೇಳುತ್ತೀರಿ ದಿಲ್ಲಿ ಕೇಂದ್ರದಿಂದ, ನಂತರ 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ.
9: ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಿಕಾ ವಂದನಾ ಕಶ್ಯಪಃ.

0: 6.33 ಲಕ್ಷ ಉದ್ಯೋಗಗಳ ಸೃಷ್ಟಿ. ಬರೆದವರು ಸಂತೋಷ್, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಕೇಂದ್ರ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮೂಲಕ ಜಾರಿಗೆ ತಂದಿರುವ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಪಿಎಂಇಜಿಪಿ ದೇಶಾದ್ಯಂತ ಉದ್ಯಮಶೀಲತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಉದ್ಯೋಗ ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. 2021-22ರಿಂದ 2025-26ರವರೆಗಿನ 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಈ ಯೋಜನೆಯು ಭಾರತದ ಉದ್ಯಮ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಮೂಲಕ ದೃಢವಾದ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿದೆ. ಇದು 4,03,000ಕ್ಕೂ ಹೆಚ್ಚು ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಅನುಕೂಲ ಮಾಡಿಕೊಟ್ಟಿದೆ. ಈ ಕಾರ್ಯಕ್ರಮವು ಸುಮಾರು 36,33,000 ಜನರಿಗೆ ಸುಸ್ಥಿರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ಜೀವನೋಪಾಯ ಸೃಷ್ಟಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ದಿಗೆ ಗಮನಾರ್ಹವಾಗಿ ಕೊಡುಗೆ ನೀಡಿದೆ. ಮಹಿಳೆಯರು ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಬೆಂಬಲದ ಮೂಲಕ ಪಿಎಂಇಜಿಪಿ ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವುದನ್ನು ಮುಂದುವರೆಸಿದೆ. ಈ ಯೋಜನೆಯ ಅಡಿಯಲ್ಲಿ ಬೆಂಬಲಿತರಾದ ಒಟ್ಟು ಸಣ್ಣ ಉದ್ಯಮಗಳಲ್ಲಿ ಸುಮಾರು ಶೇಕಡ 40ರಷ್ಟು ಮಹಿಳಾ ಫಲಾನುಭವಿಗಳಾಗಿದ್ದರೆ ಶೇಕಡ 54ರಷ್ಟು ಫಲಾನುಭವಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿದ್ದಾರೆ. ಪಿಎಂಇಜಿಪಿ ಅಡಿಯಲ್ಲಿ ಸ್ಥಾಪಿಸಲಾದ ಸುಮಾರು ಶೇಕಡ 80ರಷ್ಟು ಉದ್ಯಮಗಳು ಗ್ರಾಮೀಣ ಪ್ರದೇಶಗಳಲ್ಲಿವೆ. ಪ್ರಧಾನಮಂತ್ರಿಯವರ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ಮಹಿಳೆಯರು ಮತ್ತು ಗ್ರಾಮೀಣ ಉದ್ಯಮಿಗಳಿಗೆ ಸಂಪೂರ್ಣ ಬೆಂಬಲ ನೀಡುವುದರ ಜೊತೆಗೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯನ್ನು ಉತ್ತೇಜಿಸಿದೆ. ಅತಿ ಸಣ್ಣ ಉದ್ಯಮ ಅಭಿವೃದ್ದಿಯಲ್ಲಿ ದಾಖಲೆಯ ಬೆಳವಣಿಗೆಯನ್ನು ಸಾಧಿಸಿರುವ ಪಿಎಂಇಜಿಪಿ ಯೋಜನೆಯು ಗ್ರಾಮೀಣ ಉದ್ಯಮಶೀಲತೆಯನ್ನು ಬಲಪಡಿಸಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಗುರಿ ಮೀರಿದ ಸಾಧನೆ ಮಾಡಲಾಗಿದೆ. ಅತಿ ಸಣ್ಣ ಉದ್ಯಮಗಳು ಮತ್ತು ಉದ್ಯೋಗಗಳ ಬೆಳವಣಿಗೆ ಹೆಚ್ಚಾಗಿದೆ. ಕೇಂದ್ರ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮೂಲಕ ಜಾರಿಗೆ ತರಲಾದ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಉದ್ಯೋಗ ಸೃಷ್ಟಿ ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಬ್ಯಾಂಕ್ ಸಾಲಗಳ ಮೇಲೆ ಮಾರ್ಜಿನ್ ಮನಿ ಸಬ್ಸಿಡಿಯನ್ನು ಒದಗಿಸುವ ಮೂಲಕ ಕೃಷಿಯೇತರ ವಲಯದಲ್ಲಿ ಹೊಸ ಅತಿ ಸಣ್ಣ ಉದ್ಯಮಗಳನ್ನು ಸ್ಥಾಪಿಸುವಲ್ಲಿ ಪಿಎಂಇಜಿಪಿ ನಿರೀಕ್ಷಿತ ಮಟ್ಟದಲ್ಲಿ ಉದ್ಯಮಿಗಳನ್ನು ಬೆಂಬಲಿಸುತ್ತಿದೆ. ಈ ಯೋಜನೆಯು ವಿಶೇಷವಾಗಿ ಮೊದಲ ತಲೆಮಾರಿನ ಉದ್ಯಮಿಗಳಿಗೆ ಸ್ವಯಂ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿ ಉತ್ಪಾದನೆ ಹಾಗೂ ಸೇವಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸುಸ್ಥಿರ ಜೀವನೋಪಾಯವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಅಂದರೆ 2021-22ನೇ ಸಾಲಿನ ಹಣಕಾಸು ವರ್ಷದಿಂದ 2025-26ರ ಹಣಕಾಸು ವರ್ಷದವರೆಗೆ ಪಿಎಂಇಜಿಪಿ ಉಪಕ್ರಮವು ಉತ್ತಮ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿದೆ. ಭಾರತದ ಅತಿ ಸಣ್ಣ ಉದ್ಯಮ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ತನ್ನ ಕೊಡುಗೆಯನ್ನು ಮತ್ತೆ ಸಾಬೀತುಪಡಿಸಿದೆ. ಈ ಯೋಜನೆಗೆ ನೀಡಲಾದ 13,554,42,00,000 ರೂಪಾಯಿಗಳ ಅನುದಾನವನ್ನು ಸಂಪೂರ್ಣ ಬಳಕೆ ಮಾಡಲಾಗಿದೆ. ಇದು 4,03,706 ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಅನುವು ಮಾಡಿಕೊಟ್ಟಿದೆ. ಆ ಮೂಲಕ 4,02,000 ಉದ್ಯಮಗಳ ಸ್ಥಾಪನೆಯ ಗುರಿಯನ್ನು ಮೀರಿದ ಸಾಧನೆ ಮಾಡಲಾಗಿದೆ. ಈ ಸಾಧನೆಯು ಉದ್ಯಮಶೀಲತೆ ಉಪಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಅಂತಹ ಯೋಜನೆಗಳಿಗೆ ನಿರಂತರ ಬೇಡಿಕೆಯನ್ನು ಸೂಚಿಸುತ್ತದೆ. ಈ ಕಾರ್ಯಕ್ರಮವು ಸುಮಾರು 36.33 ಲಕ್ಷ ವ್ಯಕ್ತಿಗಳಿಗೆ ಸುಸ್ಥಿರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ಇದು ದೇಶಾದ್ಯಂತ ಜೀವನೋಪಾಯ ಸೃಷ್ಟಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ದಿಗೆ ಗಮನಾರ್ಹ ಕೊಡುಗೆ ನೀಡಿದೆ. ಯೋಜನೆಯ ಅಡಿ ನೆರವು ನೀಡಲಾದ ಒಟ್ಟು ಅತಿ ಸಣ್ಣ ಉದ್ಯಮಗಳಲ್ಲಿ ಮಹಿಳಾ ಫಲಾನುಭವಿಗಳ ಪಾಲು ಸುಮಾರು ಶೇಕಡ 40ರಷ್ಟಿದೆ. ವಿತರಿಸಿದ ಒಟ್ಟು ಮಾರ್ಜಿನ್ ಮನಿ ಸಬ್ಸಿಡಿಯ ಸುಮಾರು ಶೇಕಡ 45ರಷ್ಟನ್ನು ಮಹಿಳಾ ಉದ್ಯಮಿಗಳಿಗೆ ಒದಗಿಸಲಾಗಿದೆ. ಇದು ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಪ್ರೋತ್ಸಾಹಿಸುತ್ತದೆ. ಸುಮಾರು ಶೇಕಡ 54ರಷ್ಟು ಫಲಾನುಭವಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿದ್ದಾರೆ. ಸಾಲ ಸಂಬಂಧಿಸಿದ ಸಬ್ಸಿಡಿಗಳಿಗೆ ಅನಾಯಾಸ ಪ್ರಕ್ರಿಯೆಗಳ ಮೂಲಕ ಮತ್ತು ತಳಮಟ್ಟದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಮೂಲಕ ಈ ಯೋಜನೆಯು ಎಲ್ಲರನ್ನೂ ಒಳಗೊಂಡ ಆರ್ಥಿಕ ಬೆಳವಣಿಗೆಗೆ ಮತ್ತು ಸ್ವಾವಲಂಬಿ ಭಾರತದ ಆಶಯಕ್ಕೆ ಪೂರಕ ಕೊಡುಗೆ ನೀಡುವುದನ್ನು ಮುಂದುವರೆಸಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
2: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
1: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-1414, 244-344-1515, 244-344-1416, ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
3: ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ರಾಷ್ಟ್ರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ.

ಅನುಮೋದನೆ, ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಆಧುನಿಕ ಮತ್ತು ವಿಶ್ವಾಸಾರ್ಹ ಇವಿ ಚಾರ್ಜಿಂಗ್ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಹೆಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ರಾಷ್ಟವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, 123 ಕೋಟಿ 26 ಲಕ್ಷ ರೂಪಾಯಿ ವೆಚ್ಚದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಕರ್ನಾಟಕದ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದಾರೆ. ಈವರೆಗೆ ಇನ್ನು 503 ಕೋಟಿ 86 ಲಕ್ಷ ರೂಪಾಯಿ ಒಟ್ಟು ಆರ್ಥಿಕ ವೆಚ್ಚದೊಂದಿಗೆ ಇವಿ ಚಾರ್ಜಿಂಗ್ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆಯು ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ವಾಹನ ವಿಭಾಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿದೆ ಎಂದು ತಿಳಿಸಿದ್ದಾರೆ. 2070ರ ವೇಳೆಗೆ ನೆಟ್ ಜೀರೋ ಅಂದರೆ ಶೂನ್ಯ ಅನಿಲ ಹೊರಸೂಸುವಿಕೆ ಸಾಧಿಸುವ ಭಾರತದ ಬದ್ದತೆಗೆ ಬೆಂಬಲ ನೀಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಾಮರಾಜನಗರದ ನಾಗಮಲೆ ಅರಣ್ಯದಲ್ಲಿ ಚಿರತೆ ದಾಳಿಯಿಂದ 10 ವರ್ಷದ ಬಾಲಕ ಮೃತಪಟ್ಟರುವ ಹಿನ್ನೆಲೆಯಲ್ಲಿ ವನ್ಯಜೀವಿ ಸಂಚಾರವಿರುವ ಎಲ್ಲಾ ಚಾರಣಪಥ ಮತ್ತು ಸಂಚಾರ ಪಥಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಅರಣ್ಯ ಜೀವಶಾಸ್ತ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕರು ಮತ್ತು ಚಾರಣಿಗರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಆದೇಶದವರೆಗೆ ಚಿರತೆ, ಹುಲಿ, ಆನೆ, ಕರಡಿ ಮತ್ತಿತರೆ ವನ್ಯಜೀವಿಗಳು ಸಂಚರಿಸುವ ಮತ್ತು ಮಾನವ ವನ್ಯಜೀವಿ ಸಂಘರ್ಷ ಸಂಭವಿಸಿರುವ ಕಡೆಗಳಲ್ಲಿ ಚಾರಣ ಮತ್ತು ಸಂಚಾರ ಪಥಗಳನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸಲು ಸೂಚಿಸಿದ್ದು, ಈ ಸಂಬಂಧ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ದಿ ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಕೈಗೊಳ್ಳುವ ಚಾರಣಪಥಗಳಲ್ಲಿ ಎಸ್ಒಪಿ ಪಾಲನೆಗೆ ಪೂರ್ವ ಸಿದ್ದತೆ ಮಾಡಿಕೊಂಡು ನಂತರ ಚಾರಣ ಚಟುವಟಿಕೆ ಮುಂದುವರೆಸುವಂತೆ ಆದೇಶ ನೀಡಲಾಗಿದೆ. 2025ರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ನಗದು ಪುರಸ್ಕಾರ ಪಡೆದುಕೊಂಡಿರುವ ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳನ್ನು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ದೇಶದ 42 ಗ್ರಾಮ ಪಂಚಾಯಿತಿಗಳು ಪ್ರಶಸ್ತಿಗೆ ಭಾಜನವಾಗಿದ್ದು, ಅವುಗಳಲ್ಲಿ ಕರ್ನಾಟಕದ 6 ಪಂಚಾಯಿತಿಗಳು ಪ್ರಶಸ್ತಿ ಪಡೆದುಕೊಳ್ಳುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆಗೆ ಪಾತ್ರವಾಗಿವೆ. ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯ ವಿಭಾಗದ ಪ್ರಥಮ ಪ್ರಶಸ್ತಿಯು ಹೆಬ್ರಿಯ ಮುದ್ರಾಡಿ ಗ್ರಾಮ ಪಂಚಾಯಿತಿಗೆ ಸಂದಿದ್ದು, 1 ಕೋಟಿ ರೂಪಾಯಿ ನಗದು ಬಹುಮಾನ ಪಡೆದುಕೊಂಡಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ವಣ್ಸೆ ಗ್ರಾಮ ಪಂಚಾಯಿತಿ ಆರೋಗ್ಯಕರ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿಗೆ ಪಾತ್ರವಾಗಿದ್ದು 75 ಲಕ್ಷ ರೂಪಾಯಿ ನಗದು ಬಹುಮಾನಕ್ಕೆ ಪಾತ್ರವಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಮಕ್ಕಳ ಸ್ನೇಹಿ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿ, ಉಡುಪಿ ಜಿಲ್ಲೆಯ ಮಡಮಕ್ಕಿ ಗ್ರಾಮ ಪಂಚಾಯಿತಿಗೆ ನೀರು ಸಮೃದ್ದ ಪಂಚಾಯತ್ ವಿಭಾಗದಲ್ಲಿ 2ನೇ ಪ್ರಶಸ್ತಿ ದೊರೆತಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಸಾನೂರು ಗ್ರಾಮ ಪಂಚಾಯಿತಿಗೆ ಮೂಲಸೌಕರ್ಯದಲ್ಲಿ ಸ್ವಾವಲಂಬಿ ಪಂಚಾಯತ್ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ಹಕ್ಲಾಡಿ ಗ್ರಾಮ ಪಂಚಾಯಿತಿಗೆ ಸಾಮಾಜಿಕವಾಗಿ ನ್ಯಾಯಯುತ ಮತ್ತು ಸುರಕ್ಷಿತ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದ್ದು, 25 ಲಕ್ಷ ರು ನಗದು ಬಹುಮಾನವನ್ನು ಪಡೆದಿದೆ. 6 ಪ್ರಶಸ್ತಿಗಳಲ್ಲಿ ಉಡುಪಿ ಜಿಲ್ಲೆ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ನೌಕರ ವರ್ಗವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲಾತಿ ಪ್ರಮಾಣ ಶೇಕಡ 15 ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣ ಶೇಕಡ 3 ಕ್ರಮವಾಗಿ ಶೇಕಡ 17 ಮತ್ತು ಶೇಕಡ 7ಕ್ಕೆ ಹೆಚ್ಚಿಸಿ ಒಟ್ಟಾರೆ ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಆಗ್ರಹಿಸಿದೆ. ಸದರಿ ಕಾನೂನನ್ನು ಸಂವಿಧಾನದ 7ನೇ ಶೆಡ್ಯೂಲ್ಗೆ ಸೇರಿಸುವ ನಿಟ್ಟನಲ್ಲಿ ಕ್ರಮ ವಹಿಸುವಂತೆ ಮಾಜಿ ಲೋಕಸಭಾ ಸದಸ್ಯರಾದ ವಿಎಸ್ ಉಗ್ರಪ್ಪ ಅವರ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ದೇಶದ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಕಾರ್ಯವಿಧಾನ ಮತ್ತು ನಡವಳಿಕೆಯಲ್ಲಿ ಏಕರೂಪತೆಯನ್ನು ತರುವ ನಿಟ್ಟನಲ್ಲಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದಾರೆ. 6 ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ವಿಶೇಷ ಸಮಿತಿಯೊಂದನ್ನು ರಚಿಸಲಾಗಿದ್ದು, ಈ ಸಮಿತಿಯ ಮೊದಲ ಹಂತದ ನಿರ್ಣಾಯಕ ಸಭೆಯು ಇಂದು ಮೈಸೂರಿನ ಸೈಲೆಂಟ್ ಶೋರ್ಸ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಉತ್ತರ ಪ್ರದೇಶ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್ ಮಹಾನಾ ವಹಿಸಿದ್ದರು. ಸಭೆಯಲ್ಲಿ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಹಾಗೂ ನಾಗಾಲ್ಯಾಂಡ್, ಹಿಮಾಚಲ ಪ್ರದೇಶ, ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷರು ಭಾಗವಹಿಸಿದ್ದರು. ರಾಜ್ಯದ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನ ಪೀಣ್ಯದಲ್ಲಿಂದು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಲಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುಮಾರು 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಸನದ ಮೆಗಾ ಡೇರಿ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದ ಹಲವು ಸಚಿವರಿಗೆ ಆಹ್ವಾನ ನೀಡಲು ನಿರ್ಧರಿಸಲಾಗಿದೆ ಎಂದು ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ ಎಚ್ಡಿ ದೇವೇಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜರ್ಮನಿ ಮೂಲದ ಕಂಪನಿಯ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ನಿರ್ಮಾಣವಾಗಿರುವ ಮೆಗಾ ಡೈರಿಯಿಂದ ಲಕ್ಷಾಂತರ ರೈತರು ಹಾಗೂ ನಿರುದ್ಯೋಗಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗವು ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟದಲ್ಲಿರುವ ಆವಿಷ್ಕಾರ, ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿತು. ಅಲ್ಲಿನ ನಾವೀನ್ಯತೆ, ಇನ್ಕ್ಯುಬೇಷನ್, ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಕೈಗಾರಿಕಾ ಮಾದರಿಯನ್ನು ಅಧ್ಯಯನ ನಡೆಸಿದೆ. ಭೇಟಿಯ ವೇಳೆ ಕೃತಕ ಬುದ್ದಿಮತ್ತೆ, ಏರೋಸ್ಪೇಸ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು, ಯುಎವಿ ವ್ಯವಸ್ಥೆಗಳು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಂಗಳು, ಕ್ವಾಂಟಮ್ ಸಂವಹನ ಮತ್ತು ಅಡ್ವಾನ್ಸ್ ಮೆಟೀರಿಯಲ್ಸ್ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ನಡೆಸಿದೆ. ಬಳಿಕ ನಿಯೋಗವು ನಾಗ್ಪುರ ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಎಂಆರ್ಒ ಕೇಂದ್ರಕ್ಕೆ ಭೇಟಿ ನೀಡಿ ವಿಮಾನ ನಿರ್ವಹಣೆ, ದುರಸ್ತಿ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿತು. ಭೇಟಿ ಕುರಿತು ಮಾತನಾಡಿದ ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್, ವಿಟಿಯು ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥರಾಗಿ ನೇಮಕಗೊಂಡ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿನಂದಿಸಿದ್ದಾರೆ. ಇದು ಕರ್ನಾಟಕದ ಹೆಮ್ಮೆಯ ಕ್ಷಣ ಎಂದು ಬಣ್ಣಿಸಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಿಂದ ಬಿಜಾಪುರ ಸೈನಿಕ ಶಾಲೆಗೆ ಸೇರಿ ಅಂತಿಮವಾಗಿ ಭಾರತೀಯ ನೌಕಾಪಡೆಯ ಅತ್ಯುನ್ನತ ಹುದ್ದೆಗೆ ನೇಮಕವಾಗಿರುವ ಸ್ವಾಮಿನಾಥನ್ ಅವರ ಪ್ರಯಾಣ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ 31ರಂದು ಅಧಿಕಾರ ವಹಿಸಿಕೊಳ್ಳಲಿರುವ ಅವರಿಗೆ ಬಿವೈ ವಿಜಯೇಂದ್ರ ಶುಭ ಕೋರಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಆಕಾಶವಾಣಿ ಧಾರವಾಡ. ಸಮಯ 6:59 ಸೆಕೆಂಡುಗಳು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಅಲ್ಲ ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರು ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು.
2: ವಾರೆ ವಾ, ಇಷ್ಟೆಲ್ಲಾ ವಿಷಯಗಳು ಒಂದೇ ಪಾಲಿಸಿಯಲ್ಲಿ ಸಾಧ್ಯವಿಲ್ಲ.
1: ಅದು ಸಾಧ್ಯ. ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲಾ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in.
3: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
4: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ ನಿಂದ ಎ ಗ್ರೇಡ್ ಪಡೆದಿದೆ.
3: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
4: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
3: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
4: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
3: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
4: ಸಂಪರ್ಕಿಸಿ
3: 8277583580 8277583612.
5: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
6: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
5: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
6: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
5: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ
6: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
5: ಮೊಬೈಲ್ 9444
7: ಹಲೋ ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
8: ಮತ್ತೆ
7: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
8: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
9: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
7: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
8: ಸರ್, 2 ಲಕ್ಷ
10: ಏನಾಯ್ತಪ್ಪ?
9: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
7: ಅರೆ,
9: ಕಟ್ ಮಾಡಿದ್ರು.
10: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
9: ಫ್ರಾಡ್?
10: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
8: ಹಣ ಕಳ್ಕೊಳ್ತೀರಾ.
7: RBI ಹೇಳುತ್ತೆ,
10: ಜಾಣರಾಗಿರಿ, ಜಾಗರೂಕರಾಗಿರಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हार्ट फिशर के बंदागा एक्सपीरियंस मेक्स ऑल द डिफरेंस। 25 इयर्स लेगेसी ओंदिगे नारायणा हेल्थ सिटी एक्सपर्ट अडल्ट एंड पीडियाट्रिक कार्डियक स्पेशलिस्ट अन्नु जोतेगे तंदिरे अडवांस टेक्नोलॉजी मत्तु प्रूवन आउटकम्स प्रिवेंटिव हार्ट चेकअप्स निंद मोस्ट कॉम्प्लेक्स कार्डियक कंडीशन्स वरेगे यावदेरली ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀಳಗಿ ಹಾಗೂ ಧಾರವಾಡ.
3: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
2: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
3: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
2: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
3: ವಿಶಾಲವಾದ ಕ್ಯಾಂಪಸ್,
2: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
3: ಆಟದ ಮೈದಾನ,
2: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
3: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
2: 8123042637.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕಾಗಜ್

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಈಗ ಕೇಳುತ್ತೀರಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ಲೂಪಸ್, ಒಂದು ಸ್ವಯಂ ಪ್ರತಿರೋಧಕ ರೋಗ. ಭಾಗವಹಿಸುತ್ತಾರೆ ಡಾಕ್ಟರ್ ರಾಹುಲ್ ಬಿಸರಳ್ಳಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣೇಕ್. ತಾಂತ್ರಿಕ ಸಹಕಾರಕ್ಕಾಗಿ ನಮ್ಮೊಟ್ಟಿಗಿದ್ದಾರೆ ಮಂಜುನಾಥ್ ಹಡಗಲಿ ಹಾಗೂ ನದೀಂ ಅಹಮದ್ ಅಣ್ಣಿಗೇರಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.
1: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
2: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
1: ಸಮಾಜದ ಎಲ್ಲರ ಸೇವೆಯಲ್ಲಿ
2: ಎಸ್ಡಿಎಂ ಆಸ್ಪತ್ರೆ
1: ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ
2: 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ
1: ಎಸ್ಡಿಎಂ ಆಸ್ಪತ್ರೆ ಧಾರವಾಡ.
2: ರೋಗಿಗಳ ಅನುಕೂಲಕ್ಕಾಗಿ
1: ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ,
2: ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ,
1: ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ.
2: ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ.
1: ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ,
2: ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ,
1: ಕಿವಿ ಮೂಗು ಗಂಟಲು ರೋಗ ವಿಭಾಗ,
2: ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ.
1: ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ.
2: ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ
1: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
2: ಧಾರವಾಡ.
0: ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ.
3: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ಇವತ್ತಿನ ಕಾರ್ಯಕ್ರಮದ ವಿಷಯ ಲೂಪಸ್, ಒಂದು ಸ್ವಯಂ ಪ್ರತಿರೋಧಕ ರೋಗ ಅಂತ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ನಮ್ಮ ಸ್ಟುಡಿಯೋನಲ್ಲಿದ್ದಾರೆ ಡಾಕ್ಟರ್ ರಾಹುಲ್ ಬಿಸರಳ್ಳಿ ಅವರು. ಕೇಳುಗರೇ, ಡಾಕ್ಟರ್ ರಾಹುಲ್ ಬಿಸರಳ್ಳಿ ಅವರು ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಲೂಪಸ್ ಒಂದು ಸ್ವಯಂ ಪ್ರತಿರೋಧಕ ರೋಗ, ಈ ವಿಷಯದ ಬಗ್ಗೆ ಅವರು ಇವತ್ತು ನಿಮಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ. ಡಾಕ್ಟರ್ ರಾಹುಲ್ ಬಿಸರಳ್ಳಿ ಅವರು ಮೂಲತಃ ಕೊಪ್ಪಳದವರು. ಇವರು ತಮ್ಮ MBBS ಪದವಿಯನ್ನು 2012

0: ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕೋಲಾರದ ಶ್ರೀ ದೇವರಾಜ ಅರಸ್ ಮೆಡಿಕಲ್ ಕಾಲೇಜ್ನಲ್ಲಿ ಹಾಗೂ ಎಂಡಿ ಸ್ನಾತಕೋತ್ತರ ಪದವಿಯನ್ನು ಮಣಿಪುರ ವಿಶ್ವವಿದ್ಯಾಲಯದ ಪ್ರಾದೇಶಿಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇಂಫಾಲ್ ಇಲ್ಲಿ 2017ರಲ್ಲಿ ಪಡೆದರು. 2017ರಲ್ಲಿ SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಔಷಧಶಾಸ್ತ್ರ ಚಿಕಿತ್ಸಾ ವಿಭಾಗದಲ್ಲಿ 2 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಂತರ 2022ರಲ್ಲಿ ದೆಹಲಿಯ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ಸಂಧಿವಾತ ರೋಗ ಚಿಕಿತ್ಸಾ ವಿಷಯದಲ್ಲಿ DNB ಪದವಿಯನ್ನು ಪಡೆದಿದ್ದಾರೆ. 2023ರಲ್ಲಿ SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಡಾಕ್ಟರ್ ರಾಹುಲ್ ಬಿಸ್ರಳ್ಳಿಯವರು ಕಳೆದ 3 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಸಹ ಪ್ರಾಧ್ಯಾಪಕರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ ರಾಹುಲ್ ಬಿಸ್ರಳ್ಳಿಯವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ರಾಹುಲ್ ಬಿಸ್ರಳ್ಳಿಯವರು.
1: ನಮಸ್ತೆ ಮೇಡಮ್.
0: ಕೇಳುಗರೆ, ಮೊದಲು ಲೂಪಸ್ ಒಂದು ಸ್ವಯಂ ಪ್ರತಿರೋಧಕ ರೋಗ, ಈ ವಿಷಯದ ಬಗ್ಗೆ ಡಾಕ್ಟರ್ ರಾಹುಲ್ ಬಿಸ್ರಳ್ಳಿಯವರು ಮಾಹಿತಿ ಮಾಡಿಕೊಡ್ತಾರೆ, ನಂತರ ನಿಮ್ಮ ಕರೆಗಳನ್ನು ನಾವು ಸ್ವೀಕರಿಸ್ತೀವಿ.
1: ಎಲ್ಲ ಕೇಳುಗರಿಗೆ ನಮಸ್ಕಾರ. ಲೂಪಸ್ ಅಥವಾ ಸಿಸ್ಟಮಿಕ್ ಲೂಪಸ್ ಎರಿಥಮ್ಯಾಟೋಸಿಸ್ ಅಂತ ನಾವು ಇದನ್ನು ಕರಿತೇವೆ. ಇದೊಂದು ಆಟೋಇಮ್ಯೂನ್ ಡಿಸೀಸ್ ಅಥವಾ ಸ್ವಯಂ ಪ್ರತಿರೋಧಕ ರೋಗ. ಈಗಂದರೆ ಏನು ಅಂತ ಭಾಳ ಕೇಳುಗರಿಗೆ ಗೊತ್ತಿರೋದಿಲ್ಲ. ಈಗಂದರೆ ಸ್ವಯಂ ಪ್ರತಿರೋಧಕ ರೋಗ ಅಂತಂದರೆ ನಮ್ಮ ಬಾಡಿಯಲ್ಲಿ ನಮ್ಮ ದೇಹದಲ್ಲಿರುವಂಥ ರೋಗ ನಿರೋಧಕ ಶಕ್ತಿ ಅದು ನಮ್ಮನ್ನು ಕಾಪಾಡಲಿಕ್ಕೆ ಇರುವಂಥದ್ದು, ಅದು ನಮ್ಮ ವಿರುದ್ಧನೇ ಕೆಲಸ ಮಾಡ್ತಾ ಇರುತ್ತೆ. ಆ ಥರದ ಕಾಯಿಲೆಗಳಿದು, ಅದರಲ್ಲಿ ಬಹುಮುಖ್ಯವಾದಂಥದ್ದು ಲೂಪಸ್. ಈ ಲೂಪಸ್ ಅನ್ನೋದು ಕ್ರಾನಿಕ್ ಡಿಸೀಸ್ ಅಥವಾ ದೀರ್ಘಕಾಲೀನ ಕಾಯಿಲೆ. ಇದು ಈ ಕಾಯಿಲೆಗಳ ಲಕ್ಷಣಗಳು ಮತ್ತೆ ಮತ್ತೆ ಮರುಕಳಿಸುತ್ತೆ, ಮತ್ತೆ ಮತ್ತೆ ತೊಂದರೆ ನೀಡುತ್ತೆ. ವಿವಿಧ ಅಂಗಾಂಗಗಳಲ್ಲಿ ಕೂಡ ಈ ಸಮಸ್ಯೆಗಳು ಉಂಟು ಮಾಡುತ್ತೆ. ಈ ಹೆಸರು ಲೂಪಸ್ ಅಂತ ಹೇಗೆ ಬಂತು ಅಂತ, ಲೂಪಸ್ ಅನ್ನೋದೊಂದು ಲ್ಯಾಟಿನ್ ಟರ್ಮಿನಾಲಜಿ. ಲ್ಯಾಟಿನ್ನಲ್ಲಿ ಲೂಪಸ್ ಅಂತಂದರೆ ತೋಳ. ತೋಳ ಹೇಗೆ ಒಬ್ಬ ಮನುಷ್ಯನ ಅಟ್ಯಾಕ್ ಮಾಡಿದಾಗ ಯಾವ ರೀತಿ ಗಾಯಗಳಾಗುತ್ತೆ, ಅಷ್ಟು ಸಿವಿಯರ್, ಅಷ್ಟು ತೀವ್ರವಾದ ಚರ್ಮದ ಲಕ್ಷಣಗಳು, ತೀವ್ರವಾದಂಥ ಲೀಜನ್ಸ್ಗಳು ಆಗ್ತಿತ್ತು ಅವರಿಗೆ. ಸೊ ಅದು ತೋಳ ಅಟ್ಯಾಕ್ ಮಾಡಿ ಹೋಗಿದೆಯೇನೋ ಅನ್ನೋ ರೀತಿ ಇರ್ತಾ ಇತ್ತು. ಇನ್ನೊಂದು ಥಿಯರಿ ಏನಪ್ಪ ಅಂತಂದರೆ, ತೋಳ ಹೇಗೆ ತನ್ನ ಬೇಟೆನ ಪೂರ್ತಿಯಾಗಿ ಆವರಿಸ್ಕೊಂಡ್ಬಿಡುತ್ತೋ ಆ ಥರ ಪ್ರತಿಯೊಂದು ಅಂಗಾಂಗಗಳನ್ನು ಈ ಕಾಯಿಲೆ ಆವರಿಸ್ಕೊಳ್ತಾ ಹೋಗುತ್ತೆ. ಸೊ ಅವೆರಡೂ ಕಾರಣಗಳಿಂದ ಈ ಕಾಯಿಲೆನ ಲೂಪಸ್ ಅಂತ ಕರೆದ್ರು. ಈ ಕಾಯಿಲೆಗಳಲ್ಲಿ ಚರ್ಮ, ಕೀಲು ಸಂದುಗಳು, ಬಹುಮುಖ್ಯ ಅಂಗಾಂಗಗಳಂಥ ಕಿಡ್ನಿ, ಶ್ವಾಸಕೋಶ, ಮಿದುಳು ಮತ್ತು ನರಗಳು, ನರಮಂಡಲ, ಇದೆಲ್ಲಕ್ಕೂ ಕೂಡ ಇದು ಬಾಧಿಸ್ಬೋದು. ದೇಹದ ಎಲ್ಲ ಅಂಗಾಂಗಗಳ ಮೇಲೆ ಈ ಕಾಯಿಲೆ ಪ್ರಭಾವ ಬೀರಬಹುದು. ಇದರಲ್ಲಿ ಅನೇಕ ಪ್ರಕಾರಗಳಿವೆ. ಸಿಸ್ಟಮಿಕ್ ಲೂಪಸ್ ಅಥವಾ ಬಹು ಅಂಗಾಂಗಗಳಲ್ಲಿ ಕಾಣಿಸ್ಕೊಳ್ಳುವಂಥ ಲೂಪಸ್, ಕ್ಯೂಟೇನಿಯಸ್ ಲೂಪಸ್ ಅಥವಾ ಚರ್ಮದಲ್ಲಿ ಮಾತ್ರ ಉಳಿಯುವಂಥ ಲೂಪಸ್ ಕಾಯಿಲೆ. ನಂತರದ್ದು ಡ್ರಗ್ ಇಂಡ್ಯೂಸ್ ಲೂಪಸ್ ಅಥವಾ ಔಷಧ ಅಥವಾ ರಾಸಾಯನಿಕಗಳಿಂದ ಆಗುವಂತಹ ಲೂಪಸ್. ನಂತರದ್ದು ನಿಯೋನೆಟಲ್ ಅಥವಾ ನವಜಾತ ಶಿಶುಗಳಲ್ಲಿ ಕಾಣಿಸ್ಕೊಳ್ಳುವ ಲೂಪಸ್. ಇಲ್ಲಿ ನವಜಾತ ಶಿಶುಗಳಲ್ಲಿ ತೊಂದರೆ ಇರಲ್ಲ, ಅವರ ತಾಯಂದರಿಗಿರುವಂಥ ಕಾಯಿಲೆ, ಪ್ರತಿಕಾಯಗಳು ಟ್ರಾನ್ಸ್ಫರ್ ಆದಾಗ ಉಂಟಾಗುವಂಥ ಕಾಯಿಲೆ. ಮೊದಲನೇ 6 ತಿಂಗಳಲ್ಲಿ ಇದು ತೊಂದರೆ ಕೊಡುತ್ತೆ. ಯಾರಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ ಅಂತಂದರೆ ಹೆಣ್ಮಕ್ಕಳಲ್ಲಿ, ಅದು ಋತುಚಕ್ರ ನಡೀತಾ ಇರುವಂಥ ಮಹಿಳೆಯರಲ್ಲಿ 15-45 ವರ್ಷದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಪುರುಷರಲ್ಲಿ ಈ ಕಾಯಿಲೆ ವಿರಳ, ಆದರೂ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಲಿಂಗಾನುಪಾತ ಅಥವಾ ಫಿಮೇಲ್ ಟು ಮೇಲ್ ಸೆಕ್ಸ್ ರೇಷಿಯೋ ಅಂತ ಏನು ಹೇಳ್ತೀವಲ್ಲ, ಅದು 9:1. ಅಂದರೆ 10 ನಾವು ಲೂಪಸ್ ರೋಗಿಗಳನ್ನು ತಗೊಂಡ್ರೆ ಅದರಲ್ಲಿ 9 ಜನ ಮಹಿಳೆಯರೇ ಆಗಿರ್ತಾರೆ. ಮಕ್ಕಳಲ್ಲಿ ಕೂಡ ಈ ಕಾಯಿಲೆ ಕಂಡುಬರುತ್ತೆ. ಲೂಪಸ್ ಇರುವಂಥ ರೋಗಿಗಳಲ್ಲಿ ಇತರ ಆಟೋಇಮ್ಯೂನ್ ಡಿಸೀಸಸ್, ಇತರ ಸ್ವಯಂ ಪ್ರತಿರೋಧಕ ರೋಗ ಅಥವಾ ಇತರ ಸಂಧಿವಾತಗಳು ಕೂಡ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಕಾರಣಗಳೇನು ಅಂತ ನೀವು ಕೇಳ್ಬೋದು. ನಿಖರವಾದ ಇಂಥದ್ದೇ ಕಾರಣ ಅಂತಿಲ್ಲ. ಅಂದರೆ ಈಗ ಇನ್ಫೆಕ್ಷನ್ಗಳಲ್ಲಿ ಇಂಥ ಸೂಕ್ಷ್ಮಾಣುಜೀವಿ, ಇಂಥ ಮೈಕ್ರೋಬ್ ಈ ಕಾಯಿಲೆಯನ್ನು ಕಾಸ್ ಮಾಡ್ತು ಅನ್ನೋ ರೀತಿ ಇಲ್ಲಿ ನಿಖರವಾದ ಕಾರಣಗಳಿರಲ್ಲ. ಇಲ್ಲಿ ಟ್ರಯಾಡ್ ಅಂತ ಹೇಳ್ತೀವಿ ನಾವು. 3 ಕಾಸಸ್ಗಳು ಒಂದಕ್ಕೊಂದು ಪೂರಕವಾಗಿ ಆದಾಗ ಈ ಕಾಯಿಲೆಗಳು ಡೆವಲಪ್ ಆಗ್ತವೆ. ಹೇಗೆ ಅಂತಂದರೆ, ವಂಶವಾಹಿಗಳಲ್ಲಿ ಕೆಲವೊಂದು ಗುಣಗಳಿರುತ್ತೆ. ಹೇಗೆ ನಮಗೆ ಇನ್ಫೆಕ್ಷನ್ ಆದಾಗ ನಮ್ಮ ರೋಗ ನಿರೋಧಕ ಶಕ್ತಿ ಆಕ್ಟಿವೇಟ್ ಆಗುತ್ತೆ, ಬಟ್ ಆ ಇನ್ಫೆಕ್ಷನ್ ಹೋದ ಮೇಲೆ ಈ ನಮ್ಮ ರೋಗ ನಿರೋಧಕ ಶಕ್ತಿ ಸ್ವಿಚ್ ಆಫ್ ಆಗಬೇಕು. ಅದು ಆಗೋದಿಲ್ಲ ಅಂಥವ್ರಲ್ಲಿ, ಆ ಗುಣ ಇರುತ್ತೆ. ಅದ್ರ ಮೇಲೆ ನಮಗಾಗುವಂಥ ಇನ್ಫೆಕ್ಷನ್ಸ್, ನಾವು ಬೆಳೆದು ಬರುವಂಥ ವಾತಾವರಣ, ಆ ವಾತಾವರಣದಲ್ಲಿ ನಮಗಾಗುವಂಥ ವೈರಲ್ ಇನ್ಫೆಕ್ಷನ್ಗಳು, ಪ್ರತಿಯೊಂದು ವೈರಲ್ ಇನ್ಫೆಕ್ಷನ್ನು ಕೂಡ ನಮ್ಮ ಇಮ್ಯುನಿಟಿನ ಒಂದು ಪರ್ಟಿಕ್ಯುಲರ್ ವೇ, ಒಂದು ಪರ್ಟಿಕ್ಯುಲರ್ ವೇ ಅಲ್ಲಿ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಅದು ಕೂಡ ಈ ಕಾರಣ ಆಗುತ್ತೆ. ನಂತರದ್ದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ನಾವು ತುಂಬ ಪೊಲ್ಯೂಷನ್ ಇರುವಂಥಲ್ಲಿರೋದು ಅಥವಾ ತಂಬಾಕಿನಿಂದ ಉಂಟಾಗುವ ಹೊಗೆ, ಈ ಥರದ ರಾಸಾಯನಿಕಗಳಿಗೆ ಎಕ್ಸ್ಪೋಜರ್ ಆಗುವಂಥದ್ದು, ಈ

0: ಮೂರೂ ಕಾರಣಗಳು ಒಂದಕ್ಕೊಂದು ಪೂರಕವಾಗಿ ವರ್ಕ್ ಆದಾಗ ಲೂಪಸ್ನ ಬೆಳವಣಿಗೆ ಆಗ್ತದೆ. ನಂತರ ನಿಮ್ಮ ಪ್ರಶ್ನೆ ಇರ್ಬೋದು, ಲೂಪಸ್ ಸಾಂಕ್ರಾಮಿಕವೇ, ಹರಡುತ್ತಾ ಅಂತ? ಅಲ್ಲ, ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಅಲ್ಲ. ನಂತರ ಈ ಕಾಯಿಲೆಯ ಆರಂಭಿಕ ಲಕ್ಷಣಗಳೇನು ಅಂತ, ಇಂಥದ್ದೇ ಲಕ್ಷಣಗಳು ಅಂತ ಹೇಳೋದು ಕಷ್ಟ, ಯಾಕಂದರೆ ಪ್ರತಿ ರೋಗಿಯಲ್ಲೂ ಕೂಡ ಇದು ಬೇರೆ ಬೇರೆ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಆದರೂ ಕೆಲವೊಂದಿಷ್ಟು ಲಕ್ಷಣಗಳು ಇದರ ಆರಂಭಿಕ ಲಕ್ಷಣ ಅಂತ ಗುರುತಿಸ್ತಾರೆ. ಹೇಗೆ ಅಂತಂದರೆ, ಅತಿಯಾದ ಬಳಲಿಕೆ, ಕ್ರಾನಿಕ್ ಫಟೀಗ್ ಅಂತ ಹೇಳ್ತೀವಿ ನಾವು, ಅದಕ್ಕೆ ಕಾರಣನೇ ಸಿಗೋದಿಲ್ಲ, ತುಂಬ ಬಳಲ್ತಾ ಇರ್ತಾರೆ. ಮತ್ತು ಕೀಲು ಸಂದುಗಳಲ್ಲಿ ನೋವು ಬಾವು ಕಾಣಿಸ್ಕೊಳ್ಳೋದು, ಎಸ್ಪೆಷಲಿ ಫಿಂಗರ್ಸ್, ಕೈಯ ಬೆರಳುಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ದೀರ್ಘಕಾಲದಿಂದ ಜ್ವರ ನಡೀತಾನೆ ಇರುತ್ತೆ, ಕಾರಣ ಸಿಗ್ತಾ ಇರೋಲ್ಲ. ಅಥವಾ ಬಿಸಿಲಿಗೆ ಓಡಾಡಿದಾಗ ಅತಿಯಾದ ಸಂವೇದನೆ, ಸನ್ ಸೆನ್ಸಿಟಿವಿಟಿ ಅಂತ ನಾವು ಹೇಳ್ತೀವಿ, ಫೋಟೋ ಸೆನ್ಸಿಟಿವಿಟಿ, ಬಿಸಿಲಿಗೆ ಎಕ್ಸ್ಪೋಸ್ ಆಗುವಂಥ ನಮ್ಮ ಬಾಡಿ ಏರಿಯಾಗಳಲ್ಲಿ ರ್ಯಾಷಸ್ ಬರುವಂಥದ್ದು, ಕೆಂಪಾಗೋಕೆ, ತುರಿಕೆ ಬರುವಂಥದ್ದು, ಅದು ಸೆನ್ಸಿಟಿವಿಟಿ, ಅದು ಆಗೋದು. ನಂತರ ಪಕ್ಕಡೆ ಎದೆಯ ನೋವು ಬರುವಂಥದ್ದು, ಕೆಮ್ಮಿದಾಗ, ನಕ್ಕಾಗ, ಎದೆಗಳಲ್ಲಿ ನೋವು. ಈಗ ನಮ್ಮ ಶ್ವಾಸಕೋಶದ ಸುತ್ತಲೂ ಪ್ಲೂರಾ ಅನ್ನೋ ಒಂದು ಕವರ್ ಇರುತ್ತೆ, ಅಲ್ಲಿ ಕೂಡ ಉರಿಯೂತ ಉಂಟಾದಾಗ ಪ್ಲೂರೈಟಿಸ್ ಅಂತ ಹೇಳ್ತೀವಿ, ಅದರಿಂದ ನೋವು ಬರುವಂಥದ್ದು. ಕೈಕಾಲುಗಳಲ್ಲಿ ಬಾವು, ಮುಖದಲ್ಲಿ ಸುತ್ತಲೂ, ಕಣ್ಣಿನ ಸುತ್ತಲೂ ಬಾವು ಬರುವಂಥದ್ದು. ಅತಿ ಹೆಚ್ಚಾಗಿ ಕೂದಲು ಉದುರುವಂಥದ್ದು, ಬಾಯಲ್ಲಿ ಹುಣ್ಣುಗಳಾಗಂಥದ್ದು, ಆಪ್ತಸ್ ಅಲ್ಸರ್ ಅಂತ ಹೇಳ್ತೀವಿ ನಾವು, ಅದಾಗುವಂಥದ್ದು. ಬಾಯಿ ಅಂಗಳ, ಹಾರ್ಡ್ ಪ್ಯಾಲೆಟ್ ಅಂತ ಹೇಳ್ತೀವಿ ಮೇಲ್ಗಡೆ, ಅಲ್ಲಿ ಅಲ್ಸರ್ಸ್ ಆಗುವಂಥದ್ದು ಮಹಿಳೆಯರಲ್ಲಿ. ಮತ್ತು ಮಹಿಳೆಯರಲ್ಲಿ ಇನ್ಫರ್ಟಿಲಿಟಿ ಉಂಟಾಗೋದು, ಬಂಜೆತನ, ಬಹಳ ಪ್ರಯತ್ನ ಪಟ್ಟಾಗೂ ಅವರು ಗರ್ಭ ಧರಿಸದೇ ಇರುವಂಥದ್ದು ಅಂಥದ್ದಿದ್ದಾಗ. ಈ ಎಲ್ಲ ಲಕ್ಷಣಗಳು ಡಿಸೆಮಿನೇಟೆಡ್ ಇನ್ ಟೈಮ್ ಆ್ಯಂಡ್ ಸ್ಪೇಸ್, ಅಂದರೆ ಎಲ್ಲ ಲಕ್ಷಣಗಳು ಒಂದೇ ಸತಿ ಬರೋದಿಲ್ಲ, ಬೇರೆ ಬೇರೆ ಟೈಮ್ ಪೀರಿಯಡ್ನಲ್ಲಿ, ಬೇರೆ ಬೇರೆ ಸಮಯದಲ್ಲಿ ಬರ್ತವೆ. ಸೊ ಹಾಗಾಗಿ ಇದೆಲ್ಲ ಒಂದು ಕಾನ್ಸ್ಟಿಲೇಷನ್, ಎಲ್ಲವನ್ನು ನಾವು ಕನೆಕ್ಟ್ ಮಾಡಿ ನೋಡಿದಾಗ ನಮ್ಗೆ ಬರುವಂಥದ್ದು ಈ ಕಾಯಿಲೆ. ಈ ಕಾಯಿಲೆನ ಹೇಗೆ ಪತ್ತೆ ಮಾಡ್ತೀರಿ ಅಂತ ನೀವು ಕೇಳ್ಬೋದು. ಒಂದನೇದು ರೋಗ ಲಕ್ಷಣಗಳು, ನಾ ಈಗ ಹೇಳಿದಂಥ ರೋಗ ಲಕ್ಷಣಗಳು. ನಂತರದ್ದು ಬ್ಲಡ್ ಟೆಸ್ಟ್ ಬರುತ್ತೆ, ಇದರಲ್ಲಿ ಆ್ಯಂಟಿಬಾಡಿ ಟೆಸ್ಟಿಂಗ್ ಅಂತ ಮಾಡ್ತೀವಿ. ನಾ ಆಗಲೇ ಹೇಳ್ದಂಗೆ ನಮ್ಮ ಬಾಡಿಯ ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧ ಕೆಲಸ ಮಾಡ್ತಾ ಇರುತ್ತೆ. ಸೊ ಅಲ್ಲಿ ಪ್ರತಿಕಾಯಗಳು, ಆ್ಯಂಟಿಬಾಡೀಸ್ ಉಂಟಾಗ್ತವೆ. ಆ ಆ್ಯಂಟಿಬಾಡೀಸ್ ಯಾವುದು ಅನ್ನೋದನ್ನು ನಾವು ನಿಮ್ಮ ಬ್ಲಡ್ಡಲ್ಲಿ ಟೆಸ್ಟ್ ಮಾಡಿ ಇದು ಮಾಡ್ತೀವಿ. ನಂತರ ಈ ಕಾಯಿಲೆ ತೀವ್ರತೆ ಎಷ್ಟಿದೆ, ಸಿವಿಯರಿಟಿ ಎಷ್ಟಿದೆ ಅನ್ನೋದನ್ನು ನಾವು ಪರೀಕ್ಷಿಸ್ತೀವಿ. ನಂತರ ಪರಿಮಿತಿ, ಎಕ್ಸ್ಟೆಂಟ್, ಯಾವ ಅಂಗಾಂಗಗಳು ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದನ್ನು ನೋಡಿ ನಾವು ಕಾಯಿಲೆಯನ್ನು ಪೂರ್ಣ ಪ್ರಮಾಣದಲ್ಲಿ ಪತ್ತೆ ಮಾಡ್ತೀವಿ. ಹೇಗೆ ಚಿಕಿತ್ಸೆ ಆಗುತ್ತೆ ಇದರದ್ದು ಅಂತ ನೀವು ಕೇಳ್ಬೋದು. ಮೆಡಿಸಿನ್ಸ್ ಇದು, ಹೈಡ್ರಾಕ್ಸಿಕ್ಲೋರೋಕ್ವಿನ್, ಕ್ಲೋರೋಕ್ವಿನ್ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು, ಮಲೇರಿಯಾಗೆ ಯೂಸ್ ಮಾಡುವಂಥ ಮೆಡಿಸಿನ್. ಅದರದ್ದೇ ಒಂದು ರೀಪರ್ಪಸ್ಡ್ ಅಥವಾ ಅದನ್ನು ಪರಿಷ್ಕರಿಸಿ ಮಾಡಿದಂಥದ್ದು ಹೈಡ್ರಾಕ್ಸಿಕ್ಲೋರೋಕ್ವಿನ್. ಈ ಮಾತ್ರೆ ಈ ಕಾಯಿಲೆಯಲ್ಲಿ ತುಂಬ ಒಂದು ಮಹತ್ವದ ಡ್ರಗ್ ಇದು. ನಂತರದ್ದು ಸ್ಟಿರಾಯ್ಡ್ಗಳು. ಸ್ಟಿರಾಯ್ಡ್ಗಳು ನಿಮ್ಗೆ ಗೊತ್ತಿರೋಂಗೆ, ಈಗ ಸ್ಟಿರಾಯ್ಡ್ಗಳನ್ನು ನಾವು ಯಾವ ರೀತಿ ಇದರಲ್ಲಿ ಸಮೀಕರಿಸ್ಬೋದು ಅಂತಂದರೆ, ಬೆಂಕಿ ಹತ್ತಿದಾಗ ಏನು ನಾವು ಫೈರ್ ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡ್ತೀವಲ್ಲ, ಹಾಗೆ ಈ ಕಾಯಿಲೆಯ ಅಕ್ಯೂಟ್ ಸ್ಟೇಜ್ನಲ್ಲಿ ಸ್ಟಿರಾಯ್ಡ್ಗಳು ತುಂಬ ಉಪಕಾರಿ ಆಗ್ತವೆ. ನಂತರದ್ದು ಇಮ್ಯುನೋ ಮಾಡ್ಯುಲೇಷನ್, ಒಳಗಡೆಯಿಂದ ನಾವು ಕಾಯಿಲೆಯ ಲಕ್ಷಣಗಳು ಬರದೇ ಇರೋಂಗೆ ತಡಿಲಿಕ್ಕೆ ಇಮ್ಯುನೋ ಮಾಡ್ಯುಲೇಷನ್ ಡ್ರಗ್ಸ್ ಅಂತ ಹೇಳ್ತೀವಿ, ನಮ್ಮ ರೋಗ ನಿರೋಧಕ ಶಕ್ತಿ ಮೇಲೆ ಆ್ಯಕ್ಟ್ ಮಾಡುವಂಥ ಮೆಡಿಸಿನ್ಸ್, ಅವುಗಳನ್ನು ನಾವು ಯೂಸ್ ಮಾಡ್ತೀವಿ. ಹೇಗೆ ಈ ಕಾಯಿಲೆಯನ್ನು ಮಾನಿಟರ್ ಮಾಡ್ತೀವಿ ಅಂತಂದರೆ, ಸಿಮ್ಟಮ್ ಲಾಗ್ ಬುಕ್ ಅಥವಾ ಹೊಸ ಏನಾದರೂ ಲಕ್ಷಣಗಳು, ಎಲ್ಲ ಲಕ್ಷಣಗಳನ್ನು ಪೇಷಂಟ್ಗೆ ಎಕ್ಸ್ಪ್ಲೈನ್ ಮಾಡಿ, ಹೊಸದಾಗಿ ಏನೋ ಬಂದ್ರೂ ಅವರು ಬಂದು ಹತ್ತಿರದ ವೈದ್ಯರಿಗೆ ಅವರು ಹೇಳ್ಕೋಬೇಕು. ಅದರಿಂದ ನಮಗೆ ಅವ್ರ ಕಾಯಿಲೆ ಯಾವ ರೀತಿ ಬೆಳವಣಿಗೆ ಆಗ್ತಾ ಇರಿದೆ ಅನ್ನೋದನ್ನು ಗೊತ್ತಾಗುತ್ತೆ. ನಂತರ ನಾನ್ ಫಾರ್ಮಕೊಲಾಜಿಕಲ್ ಅಥವಾ ಔಷಧೇತರ ಉಪಚಾರಗಳು ಏನು ಅಂತಂದರೆ, ಸನ್ಸ್ಕ್ರೀನ್ ಯೂಸ್ ಮಾಡುವಂಥದ್ದು, ಬೆಳಗ್ಗೆ 8-2 ಗಂಟೆ ಮಧ್ಯ ಯಾವಾಗ ಬಿಸಿಲಿನ ತಾಪ ಹೆಚ್ಚಿರುತ್ತೋ ಅವಾಗ ಸನ್ಸ್ಕ್ರೀನ್ಗಳನ್ನು ಯೂಸ್ ಮಾಡುವಂಥದ್ದು, ಅವಶ್ಯ ಇಲ್ಲದೆ ಇದ್ದರೆ ಬಿಸಿಲಿಗೆ ಹೋಗದೇ ಇರುವಂಥದ್ದು. ನಂತರ ಸ್ಟ್ರೆಸ್ ಫ್ರೀ ಜೀವನ ಅಥವಾ ಒತ್ತಡ ರಹಿತ ಜೀವನ, ದೈಹಿಕ ಅಥವಾ ಮಾನಸಿಕ ಒತ್ತಡ ನಮ್ಮ ರೋಗ ನಿರೋಧಕ ಶಕ್ತಿ ಮೇಲೆ ಭಾಳ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುತ್ತೆ, ಅದರಿಂದ ಇರುವಂಥ ಕಾಯಿಲೆಗೆ ಬಹಳ ವೇಗ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಇರುವಂಥ ಕಾಯಿಲೆ ಭಾಳ ವೇಗವಾಗಿ ಮುನ್ನಡೆಯುತ್ತೆ. ಸೊ ಸ್ಟ್ರೆಸ್ ಫ್ರೀ ಲೈಫನ್ನು ಅಡ್ವೈಸ್ ಮಾಡ್ತೀವಿ. ಹೆಲ್ದಿ ಡಯಟ್, ನಮಗೆಲ್ಲ ಗೊತ್ತಿರೋಂಗೆ ಆಹಾರದಿಂದನೇ ಭಾಳಷ್ಟು ಕಾಯಿಲೆಗಳು ಬರುತ್ತೆ. ಈ ಕಾಯಿಲೆ ಆಹಾರದಿಂದ ಬರೋದಿಲ್ಲ, ಬಟ್ ಆಹಾರ ಪದ್ಧತಿಯಲ್ಲಿ ನಮಗೆ ರೆಗ್ಯುಲಾರಿಟಿ ಇರಲಿಲ್ಲ ಅಂತಂದರೆ ಈ ಕಾಯಿಲೆಯ ವೇಗ ಅಗೇನ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನಾವು ಕಾಯಿಲೆಯ ಮ್ಯಾನೇಜ್ಮೆಂಟಲ್ಲಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ.
1: ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ರಾಹುಲ್ ಬಿಸ್ರಳ್ಳಿ ಅವರೇ, ಸಾಕಷ್ಟು ವಿವರವಾದ ಮಾಹಿತಿಯನ್ನು ಈ ಲೂಪಸ್ ಅನ್ನೋ ಕಾಯಿಲೆಯ ಬಗ್ಗೆ ತಾವು ನೀಡಿದ್ದೀರಿ. ಈಗ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಕೇಳುಗರೆ ದಯವಿಟ್ಟು ಗಮನಿಸಿ, ಎಲ್ಲ ಕೇಳುಗರಿಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿರೋದ್ರಿಂದ ಒಬ್ಬರು ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಬೇಕು. ಹಲೋ,
2: ಹಲೋ, ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ.
0: ನಮಸ್ತೆ.
2: ನಮಸ್ಕಾರ ರೀ.
0: ನಮಸ್ತೆ.
2: ಈ ಕಾಯಿಲೆಗೂ ಮತ್ತು ಬಿಪಿ ಶುಗರ್ಗೂ ಏನಾದರೂ ಸಂಬಂಧವಿದೆ?
0: ಈ ಕಾಯಿಲೆಗೂ ಬಿಪಿ ಶುಗರ್ಗೂ ಎಕ್ಸಾಕ್ಟ್ಲಿ ಸಂಬಂಧಗಳಿಲ್ಲ. ಈಗ ಬಿ ಪಿ ಶುಗರ್ ಇರೋರಿಗೆ ಈ ಕಾಯಿಲೆ ಏನಾದ್ರು ಬಂದರೆ ಅಥವಾ ಈ ಕಾಯಿಲೆ ಇರೋರಿಗೆ ಬಿ ಪಿ ಶುಗರ್ ಬಂದರೆ ಮ್ಯಾನೇಜ್ಮೆಂಟ್, ನಾವು

0: ಕೊಡುವಂಥ ಮೆಡಿಸಿನ್ಸು ಇದರಿಂದ ಒಂದಕ್ಕೊಂದ್ರ ಮೇಲೆ ಬೇರೆ ರೀತಿ ಪರಿಣಾಮಗಳು ಉಂಟಾಗ್ಬೋದು. ಈಗ ಸ್ಟಿರಾಯ್ಡ್ಗಳು ಕೊಡ್ತೀವಲ್ಲ, ಅದರಿಂದ ಶುಗರ್ ಜಾಸ್ತಿ ಆಗುವಂಥದ್ದು, ಬಿ ಪಿ ಜಾಸ್ತಿ ಆಗುವಂಥದ್ದು ಆಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಟ್ರೀಟ್ಮೆಂಟ್ ಸ್ವಲ್ಪ ನಾವು ಹೆಚ್ಚಾಗಿ ಎಚ್ಚರದಿಂದ ನಾವು ಇದು ಮಾಡಬೇಕಾಗುತ್ತೆ. ಅಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ ಡಾಕ್ಟರ್ಸ್ ಹೇಳಿ,
1: ರೋಗ ಹೆಚ್ಚಾದ್ರೆ ರೋಗಿ ಸಾಯುವ ಸಂಭವ ಇದೆಯೋ?
0: ಬಹಳ ತಡವಾಗಿ ಪತ್ತೆ ಆದರೆ, ಆರಂಭಿಕ ಲಕ್ಷಣಗಳನ್ನು ನಾವು ಇಗ್ನೋರ್ ಮಾಡಿ ಬಹಳ ತಡವಾಗಿ ಪತ್ತೆ ಆದರೆ, ಪ್ರಮುಖವಾದ ಅಂಗಾಂಗಗಳು ಅದರಲ್ಲಿ ಇನ್ವಾಲ್ವ್ ಆದರೆ, ಆವಾಗ ಆ ಥರದ ಸಂದರ್ಭಗಳು ಹೆಚ್ಚಾಗುತ್ತೆ.
1: ನಮಸ್ಕಾರ.
0: ನಮಸ್ತೆ.
2: ಹಲೋ ಹಲೋ
3: ಹಲೋ ಹಲೋ ರೀ,
2: ನಮಸ್ತೆ. ಎಲ್ಲಿಂದ ಮಾತಾಡ್ತೀರಿ, ಹೆಸರೇನು?
3: ನಾವು ಚಿಕ್ಕೋಡಿ ತಾಲೂಕು ಇಡ್ನಾಳದಿಂದ ಮಾತಾಡಿದ್ರಿ, ಸಿದ್ದಪ್ಪ ಅಂತಾರೆ.
2: ಆ ಪ್ರಶ್ನೆ ಕೇಳ್ರಿ.
3: ಇದು ಈ ಕಾಯಿಲೆ ರೀ, ಹಾರ್ಟ್ ಮೇಲೆ ಪರಿಣಾಮ ಬೀರ್ತೈತೇನ್ರಿ?
0: ಹಾರ್ಟ್ ಮೇಲೆ ಬೀರುತ್ತೆ ರೀ, ಬಹಳ ಕಾಮನ್ ಆಗಿ ಬೀರೋದಿಲ್ಲ. ಬಹಳ ದಿವಸಗಳಿಂದ ಚಿಕಿತ್ಸೆ ಆಗಿಲ್ಲ, ನಾ ಹೇಳದಂತ ಲಕ್ಷಣಗಳನ್ನ ಇಗ್ನೋರ್ ಮಾಡಿ ಬಹಳ ದಿವಸದಿಂದ ಚಿಕಿತ್ಸೆ ಆಗಿಲ್ಲ ಅಂತಂದ್ರೆ ಬಹಳ ಲೇಟ್ ಆಗಿ ಹಾರ್ಟ್ ಮೇಲೆ ಕೂಡ ಪರಿಣಾಮ ಬೀರಬಹುದು.
2: ಹಲೋ ಹಲೋ ನಿಮ್ಮ ಸಿಗ್ನಲ್ ಇರೋ ಕಡೆ ಬರಬೇಕು, ಮೊಬೈಲ್ ಕೇಳ್ತಾ ಇಲ್ಲ ನಮ್ಗ. ಹಲೋ
4: ಹಲೋ,
2: ಎಲ್ಲಿಂದ ಮಾತಾಡ್ತಿದ್ದೀರಿ? ಬೆಳಗಾವ್ದಿಂದ ಕರೆ, ನಿಮ್ದು ಇನ್ನೂ ಮಾತು ಸ್ಪಷ್ಟ ಇಲ್ಲ ನಮ್ಗ. ಹಲೋ ನಮಸ್ತೆ, ಎಲ್ಲಿಂದ ಮಾತಾಡ್ತೀರಿ? ಲೂಪಸ್ ಅಂದ್ರೆ ಏನು ಅಂತ ಹೇಳ್ಬೇಕಾ? ಕೇಳ್ತಿಲ್ಲಮ್ಮ, ಪ್ರಶ್ನೆ ಕೇಳ್ತಿಲ್ಲ ನಮ್ಗೆ. ಹಲೋ
5: ನಮಸ್ತೆ
2: ಮೇಡಮ್, ಕೇಳ್ರಿ ಪ್ರಶ್ನೆ.
5: ನಮಸ್ಕಾರ.
0: ನಮಸ್ತೆ ನಮಸ್ತೆ
5: ಸರ್, ನನ್ನ ಪ್ರಶ್ನೆ ಅಂದ್ರೆ ಈ ಇಮ್ಯುನಿಟಿದಿಂದ ಇದೆಲ್ಲ ಪ್ರಾಬ್ಲಮ್ ಆಗ್ತದ್ರೆ, ಇಮ್ಯುನಿಟಿ ನಮ್ಮ ದೇಹದಲ್ಲಿ ಕಡಿಮೆ ಆಗದಂತ ಏನಾದ್ರೂ ಮುಂಜಾಗ್ರತಾ ಕ್ರಮ ಇದ್ರೆ ಹೇಳಿ ಸರ್.
0: ಇಮ್ಯುನಿಟಿ ಕಡಿಮೆ ಆಗೋದಂತ ಹೇಳೋದಿಲ್ರಿ ಇದಕ್ಕೆ ನಾವು. ಇಮ್ಯುನಿಟಿ ತಾನು ಮಾಡುವಂಥ ಕೆಲಸ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಇಲ್ಲಿ ಹೆಚ್ಚು ಈಗ ಇಮ್ಯುನಿಟಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದಾಗ ಅದು ಯಾವ ರೀತಿ ಯಾವ ತಪ್ಪು ಇದು ಆಗ್ತಾ ಇದೆಯಲ್ಲ ಅದನ್ನು ನಾವು ಮೆಡಿಸಿನಿಂದ ಕಂಟ್ರೋಲ್ ಮಾಡ್ತೀವಿ. ಕಡಿಮೆ ಆಗದಿರುವಂಗೆ ಮಾಡೋಕ್ಕೆ ನಾನು ಆಗಲೇ ಮೂರು ರೀತಿ ಹೇಳಿದೆ ನಿಮಗೆ. ಸ್ಟ್ರೆಸ್ ಫ್ರೀ ಜೀವನ, ಅದು ಒತ್ತಡ ರಹಿತವಾದ ಇದು ಮಾಡುವಂಥದ್ದು, ಮತ್ತು ಹೆಲ್ದಿ ಲೈಫ್ ಸ್ಟೈಲ್ ಮತ್ತು ಡಯಟ್, ಆರೋಗ್ಯಕರವಾದ ಆಹಾರ ಮತ್ತು ನೀವು ಜೀವನ ಪದ್ಧತಿಯನ್ನು ಅಳವಡಿಸ್ಕೋಬೇಕು. ಅದರಿಂದ ನಾವು ಬಹಳ ಮಟ್ಟಿಗೆ ಇದನ್ನು ತಡೆ ಹಿಡಿಬೋದು.
5: ಸರ್, ಇನ್ನೊಂದು ಸಣ್ಣ ಪ್ರಶ್ನೆ ಇದೆ, ಮಹಿಳೆಯರನ್ನೇ ಜಾಸ್ತಿ ಅಂದ್ರಲ್ಲ ನೀವು ಪಿಟಿಗೆ ಹೋಗಿ, ಯಾಕಂತ ಕಾರಣ ಕೇಳ್ಬೋದು?
0: ಅದು ಬಹಳ ರಿಸರ್ಚ್ ಮಾಡಿರೋದು ಗೊತ್ತಾಗಿರುವಂಥದ್ದು. ಆಮೇಲೆ ಈಗಿರುವಂಥ ನಾವು ಇಷ್ಟು ವರ್ಷ ಈ ಕಾಯಿಲೆ ಬಗ್ಗೆ ಏನು ಅಧ್ಯಯನ ಆಗಿದೆಯಲ್ಲ, ಅದರಲ್ಲಿ ನೀವು 100 ಜನ ಪೇಷಂಟ್ಸ್ನ ಈ ಕಾಯಿಲೆ ಇರೋರನ್ನು ತೊಗೊಂಡ್ರೆ 90% ಮಹಿಳೆಯರೇ ಇರ್ತಾರೆ. ಬಹಳಷ್ಟು ಸಲ ಈ ಹಾರ್ಮೋನಲ್ ಇನ್ಫ್ಲೂಯೆನ್ಸ್ ಕೂಡ ಈ ಕಾಯಿಲೆ ಮೇಲೆ ಬಹಳ, ಕಾಯಿಲೆಯ ಬೆಳವಣಿಗೆ ಮೇಲೆ ಬಹಳ ಇನ್ಫ್ಲೂಯೆನ್ಸ್ ಬೀರುತ್ತದೆ. ಹಾಗಾಗಿ ಮಹಿಳೆಯರಲ್ಲೇ ಇದು ಹೆಚ್ಚಾಗಿ ಕಾಣಿಸ್ಕೊಡುತ್ತೆ.
5: ಥ್ಯಾಂಕ್ಸ್ ಸರ್, ಎಲ್ಲ ಮಾಹಿತಿ ಧನ್ಯವಾದಗಳು ನಿಮಗೆ.
0: ಧನ್ಯವಾದ.
2: ಹಲೋ
6: ಹಲೋ
2: ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ?
6: ನಾವು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಸಾರ್ಕಿಂದ ಮೇಡಮ್ ರೀ.
2: ತಮ್ಮ ಹೆಸರು?
6: ಲಕ್ಷ್ಮಣ ಅಂತ.
2: ಪ್ರಶ್ನೆ ಕೇಳ್ರಿ
6: ಮೇಡಮ್. ರೀ, ಇದು ಆಯುರ್ವೇದಿಕ್ ಮೆಡಿಸಿನ್ ತಗೊಂಡ್ರೆ ವಾಸಿ ಆಗುತ್ತೋ ಅಥವಾ ಈ ಮೆಡಿಸಿನ್ ತಗೊಂಡ್ರೆ ವಾಸಿ ಆಗುತ್ತೋ ಅಂತ ಡಾಕ್ಟರ್?
0: ಈಗ ನಾವು ನಮ್ಮ ವೈದ್ಯ ಪದ್ಧತಿ ಬಗ್ಗೆ ನಾವು ಹೇಳ್ಬೋದು. ಇದರಲ್ಲಿ ನಮ್ಮ ವೈದ್ಯ ಪದ್ಧತಿನಲ್ಲಿ ಇದಕ್ಕಂತೂ ಔಷಧಗಳು, ಇದಕ್ಕೆ ಚಿಕಿತ್ಸೆ, ಉಪಚಾರ ಎಲ್ಲನೂ ಲಭ್ಯವಾಗಿದೆ.
2: ಹಲೋ
7: ಹಲೋ
2: ನಮಸ್ತೆ, ಯಾರು ಮಾತಾಡೋದು?
7: ನಮಸ್ಕಾರ ಮೇಡಮ್.
2: ನಮಸ್ತೆ
7: ಮೇಡಮ್, ಬಿಜಾಪುರ ಜಿಲ್ಲೆಯ ತಾಳಿಕುಟ್ಟಿ ತಾಲೂಕಿನ ಬೆಳೆಬಾವಿ ಗ್ರಾಮದಿಂದ ಮಲ್ಲಿಕಾರ್ಜುನ್ ಅಂತ ಮಾತಾಡ್ತಿದ್ದೀನಿ.
2: ಪ್ರಶ್ನೆ ಕೇಳ್ರಿ ಮಲ್ಲಿಕಾರ್ಜುನ್.
7: ಮೇಡಮ್ ಅವ್ರೆ, ಡಾಕ್ಟರ್ ಸಾಹೇಬ್ರಿಗೆ ನಮಸ್ಕಾರ.
0: ನಮಸ್ತೆ
7: ಸರ್. ಈ ಸಂಧಿವಾತ ಯಾವ್ದುಕ್ಕೋಸ್ಕರ ಬರ್ತದೆ ಅಂತ ಸ್ವಲ್ಪ ಮಾಹಿತಿ ಬೇಕಾಗಿತ್ತು.
0: ನಾನು ನಿಮ್ಗೆ ನಡುವೆ ಹೇಳಿದೆ, ಇದು 3 ಕಾರಣಗಳು: ಒಂದು ವಂಶವಾಹಿಲೆ ಇರುವಂಥದ್ದು, ನಿಮಗಾಗುವಂಥ ಇನ್ಫೆಕ್ಷನ್ಗಳು, ಮತ್ತು ನಿಮ್ಮ ವಾತಾವರಣದಲ್ಲಿರುವಂಥ ಪೊಲ್ಯೂಷನ್ನು, ಇದು ಡ್ರಗ್ಸ್, ಈ ಥರದ್ದು. ಈ 3 ಒಂದಕ್ಕೊಂದು ಪೂರಕವಾಗಿ ಆದಾಗ ಮಾತ್ರ ನಮ್ಮ ಇಮ್ಯುನಿಟಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಚಾಲು ಮಾಡ್ತದೆ. ಎಲ್ಲ ಸಂಧಿವಾತ ರೋಗದಲ್ಲೂ ಕೂಡ ಇದೇ ರೀತಿ, ಇದೇ 3 ಅಂಶಗಳನ್ನ ಹೇಳಿದ್ನಲ್ಲ, ಅದು ಒಂದಕ್ಕೊಂದು ಪೂರಕವಾಗಿ ಆಗುವಂಥದ್ದು. ಇನ್ಫೆಕ್ಷನ್ಗಳು ಆಗುವಂಥದ್ದು, ನಿಮ್ಮ ವಂಶವಾಹಿಲಿ ಕೆಲವೊಂದು ಗುಣ ಇರುವಂಥದ್ದು, ಮತ್ತು ನಮಗೆ ಉಂಟಾಗುವಂಥ ಈ ಪೊಲ್ಯೂಷನ್ನು.

0: ಇವೆಲ್ಲ ಮೂರು ಸೇರಿದಾಗ ಈ ತರದ ಕಾಯಿಲೆಗಳು ಬೆಳವಣಿಗೆ ಆಗ್ತವೆ.
1: ಅದೇ ಸರ್, ಈಗ ಕೂದಲೊಳಗೆ ಜಾಸ್ತಿ ಸ್ವಲ್ಪ ತೂಕ್ತಿರ್ತಾನದು ಸರ್, ಹಿಂಗ ನಡೆಯೋ ಟೈಮಿಗೆ ಇದಾಗೋದು ಆಗುತ್ತಾರೆ ಸರ್. ಅದು ಮೊಳಕಾಲು ಮತ್ತೆ
0: ಇರ್ಬೋದು ಇರ್ಬೋದು, ಅದು ಕೂಡ ಈ ಕಾಯಿಲೆಯ ಆರಂಭಿಕ ಲಕ್ಷಣ ಇರ್ಬೋದು.
1: ಅದಕ್ಕೆ ಅದು ಮಾಹಿತಿ ಬೇಕಾಯ್ತು ಸರ್. ನಮ್ಗೆ ಐದು ತೊಗೊಂಡು ಟ್ಯಾಬ್ಲೆಟ್ ತೊಗೊಂತೀವಿ ಸರ್, ಆಗಿನ ಪುಟ್ಟಕ್ಕ ಕ್ರಮ ತೊಗೊಳಿ ಮತ್ತೆ ಒಳ್ಳೆ ಅದೇ
0: ಇಲ್ಲ. ಹಂಗಾರೆ ನಿಮ್ ಕಾಯಿಲೆ ಪತ್ತೆ ಆಗಿಲ್ಲ, ಹಾ, ನೀವು ಪೂರ್ಣವಾಗಿ ಪರೀಕ್ಷಿಸ್ಬೇಕಾಗತ್ತೆ ನಿಮ್ಮನ್ನ. ಅವಾಗ ಅದು ಇದೆಯೋ ಇಲ್ಲೋ ಅನ್ನೋದು ನಮ್ಗೆ ಗೊತ್ತಾಗುತ್ತೆ.
1: ಹೌದೇನು ಸರ್?
2: ಹಲೋ
3: ಹಲೋ, ನಮಸ್ಕಾರ ಮೇಡಮ್.
2: ನಮಸ್ತೆ, ಎಲ್ಲಿಂದ ಮಾತಾಡೋದು? ಯಾರು?
3: ನಾವು ಹತ್ತನೇ ತಾಲೂಕ್ ಘಟನಕ್ಕಿಂದ ಅಶೋಕ್ ಅದ ಮಾತ್ರ ಮೇಡಮ್.
2: ಹಾ, ಪ್ರಶ್ನೆ ಕೇಳ್ರಿ ಅಶೋಕ್.
3: ನೋಡ್ರಿ, ಇಮ್ಯುನಿಟಿ ಪವರ್ ಕಮ್ಮಿ ಆಗ್ಬೇಕಾದ್ರೆ ಏನ್ ಆಹಾರ ತಿನ್ಬೇಕ್ರಿ?
2: ಕಮ್ಮಿ ಆಗುದಲ್ಲ, ಹೆಚ್ಚಿರ್ಬೇಕಲ್ಲ ಇಮ್ಯುನಿಟಿ.
3: ಅದ ಹೆಚ್ಚಾಗ್ಬೇಕಾದ್ರೆ ಏನ್ ತಿನ್ಬೇಕ್ರಿ?
0: ಇಂಥ ಪರ್ಟಿಕ್ಯುಲರ್ ಆಹಾರದಿಂದಾನೆ ಇಮ್ಯುನಿಟಿ ಹೆಚ್ಚಾಗೋದೆ ಅಂತದಿಲ್ಲ. ನೀವು ಹೆಲ್ದಿಯಾಗಿ ಆಹಾರಗಳನ್ನು ತಿಂದ್ರೆ ನಮ್ಮ ಇಮ್ಯುನಿಟಿ ಚೆನ್ನಾಗೇ ಇರುತ್ತೆ. ಇಂಥ ಪರ್ಟಿಕ್ಯುಲರ್ ಆಹಾರದಿಂದಾನೆ ಇಮ್ಯುನಿಟಿ ಬರುತ್ತೆ ಅನ್ನೋದು ಇರೋದಿಲ್ಲ.
2: ಸಮತೋಲನ ಆಹಾರ ತಿನ್ಬೇಕು. ಹಲೋ,
3: ನಮಸ್ಕಾರ ಮೇಡಮ್.
2: ನಮಸ್ತೆ,
3: ನಮ್ದೊಂದು ಪ್ರಶ್ನೆ ಐತ್ರಿ.
2: ನಿಮ್ಮ ಹೆಸರು ಊರು ಹೇಳ್ಬೇಕಲ್ಲ.
3: ಮಾಸ್ ಮಾಡಿರಿ, ಬೆಳಗಾವಿ ಜಿಲ್ಲಾ ಮಾಸ್ ಮಾಡಿರಿ.
2: ನಿಮ್ಮ ಹೆಸರು?
3: ಮಲ್ಲಪ್ಪ ರೀ.
2: ಪ್ರಶ್ನೆ ಕೇಳ್ರಿ ಮಲ್ಲಪ್ಪ.
3: ಬಿ ಪಿಗೆ ಮತ್ತೆ ಹಾರ್ಟ್ಗೆ ತ್ರಾಸ ಇರ್ತೈತಿ ಅಂದ್ರೆ, ಬಿ ಪಿಗೆ ಮತ್ತೆ ಬಿ ಪಿ ಬಾಳ ಇರ್ತದ್ರಿ, ಹಾರ್ಟ್ಗೆ ತ್ರಾಸ ಬರ್ತದೆ ಆಗ್ತೈತೇನ್ರಿ?
0: ಇವತ್ತಿನ ವಿಷಯಕ್ಕೆ ಇದು ಬರೋದಿಲ್ಲ, ಆದ್ರೂ ಕೂಡ ಬಿ ಪಿ ಹೆಚ್ಚಾದ್ರೆ ಹಾರ್ಟಿಗೆ ತೊಂದರೆ ಬರುತ್ತೆ.
2: ಹಲೋ
4: ಹಲೋ,
2: ನಮಸ್ತೆ.
4: ಹಲೋ,
2: ಹಾ ಹೇಳ್ರಿ. ಮಂಜುನಾಥ್
4: ಮಂಜುನಾಥ್ ನಾಡಿರಂತಿಲ್ಲ, ಹಳೆ ಹುಬ್ಳಿಯಿಂದ.
2: ಹಾ ಹೇಳ್ರಿ.
4: ಅದೇನ ಲೂಪಸ್ ಅಂತ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಯ್ತ್ರಿ. ಅಂತ ಟೆಕ್ನಿಕ್ ಕ್ರಮ ತಗೋಬೇಕು.
0: ಈಗ ನಾನು ಕೆಲವೊಂದು ನಿಮ್ಗೆ ಆರಂಭಿಕ ರೋಗ ಲಕ್ಷಣಗಳು ಹೇಳಿದೆ. 15-45 ವರ್ಷದ ಮಹಿಳೆಯರಲ್ಲಿ ಆ ಲಕ್ಷಣಗಳು ಬಂದವು ಅಂತಂದರೆ, ಅಥವಾ ಈ ಲಕ್ಷಣಗಳು ನಾ ಹೇಳಿದ್ನಲ್ಲ, 5-6 ವಾರಕ್ಕಿಂತ ಹೆಚ್ಚಾಗಿ ಆ ಲಕ್ಷಣಗಳು ಉಳಿಯಕತ್ತಿದ್ವು ಅವರಿಗೆ. ಇದು ಕಡಿಮೆನೇ ಆಗ್ತಿಲ್ಲ. ಕೂದಲು ಉದುರುವಂಥದ್ದು, ಕೀಲುಗಳಲ್ಲಿ ನೋವು ಬರುವಂಥದ್ದು, ಬಾಯಲ್ಲಿ ಹುಣ್ಣಾಗುವಂಥದ್ದು, ಈ ಸನ್ ರ್ಯಾಷಸ್ ಬರುವಂಥದ್ದು, ಇವೆಲ್ಲ 6 ವಾರಕ್ಕಿಂತ ಹೆಚ್ಚು ಒಬ್ಬ ಮಹಿಳೆಯಲ್ಲಿ ಉಳಿತಾ ಇದೆ ಅಂತಂದರೆ, ಅವ್ರನ್ನ ಹತ್ತಿರದ ರುಮಟಾಲಜಿಸ್ಟ್ ಹತ್ರ, ಸಂಧಿವಾತ ತಜ್ಞರ ಹತ್ರ ಹೋಗಿ ತೋರಿಸಿದಾಗ ಅದು ಇದೆಯೋ ಇಲ್ಲೋ ಅಂತಂದು ಆ ಲಕ್ಷಣಗಳನ್ನೆಲ್ಲನೂ ತಾಳೆ ಹಾಕಿ ಅದಕ್ಕೆ ಬರುವಂಥ ಕೆಲವೊಂದು ಬ್ಲಡ್ ಟೆಸ್ಟ್ಗಳನ್ನು ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಈ ಕಾಯಿಲೆ ಇದೆಯೋ ಇಲ್ಲೋ ಅವರಿಗೆ ಅಂತ. ಎಸ್
2: ಹಲೋ.
4: ಹಲೋ,
2: ನಮಸ್ತೆ.
4: ಭೀಮರಾವ್ ಕೋಕಾಟೆ ಮಾತಾಡೋದ್ರಿ.
2: ಹೇಳ್ರಿ ಭೀಮರಾವ್.
4: ನಮ್ ಹೆಂಗಸರಿಗೆ ಬರೀ ತುಡಿಕೆ ಬಿಡ ಆಯ್ತ್ರಿ.
2: ಇವತ್ತಿನ ವಿಷಯ ಲೂಪಸ್ದು. ಇಲ್ಲ ಇಲ್ಲ, ತುರಿಕೆ ವಿಷಯ ಇದ್ದಾಗ ಕೇಳೋರಂತ. ಹಲೋ
4: ಹಲೋ,
2: ನಮಸ್ತೆ.
0: ಟ್ರೀಟ್ಮೆಂಟ್ ಹೇಳದ್ನಲ್ಲ, ಮೂರು ರೀತಿ. ಒಂದು ಹೈಡ್ರಾಕ್ಸಿಕ್ಲೋರೋಕ್ವಿನ್ ಕೊಡ್ತೇವೆ, ಆಮೇಲೆ ಶಾರ್ಟ್ ಕೋರ್ಸ್ ಆಫ್ ಸ್ಟಿರಾಯ್ಡ್ಸ್, 5-6 ವಾರದತ್ತ ಸ್ಟಿರಾಯ್ಡ್ಸ್ ಕೊಡ್ತೀವಿ. ಆಮೇಲೆ ಇಮ್ಯುನೋ ಮಾಡ್ಯುಲೇಷನ್, ನಿಮ್ಮ ರೋಗ ನಿರೋಧಕ ಶಕ್ತಿ ಮೇಲೆ ಕೆಲಸ ಮಾಡುವಂಥ ಕೆಲವೊಂದು ಮೆಡಿಸಿನ್ಸ್ಗಳನ್ನು ಕೊಡ್ತೀವಿ. ಇದೆ ರೀ, ಇದೆ.
2: ಕಾರ್ಯಕ್ರಮದ ಕೊನೆಗೆ ಹೇಳ್ತೀನಿ. ಹಲೋ ಹಲೋ ಹಲೋ, ಯಾರು ಮಾತಾಡೋದು, ಎಲ್ಲಿಂದ? ನಿಮ್ಮ ಹೆಸರು? ಶ್ರೀದೇವಿ. ಪ್ರಶ್ನೆ ಕೇಳ್ರಿ.
5: ನನಗ ಒಂದ್ ವರ್ಷ ಆತ್ರಿ, ಎಲ್ಲೋ ಕೀಲ್ದಾಗ ಎಲ್ಲ ನೋಡ್ತಾರಿ, ಪಾಲು ಒಣಗ್ತಿದ್ರಿ.
0: ಓಕೆ,
5: ಅಷ್ಟು ಕಡಿಮೆ ಆಗೋದ್ರಿ, ಮುಂದೆ ನುಸುವರಿ.
0: ಹಂಗಾರೆ ನಿಮಗೆ 1 ವರ್ಷದಿದೆ ಅಂತಂದರೆ ದೀರ್ಘಕಾಲೀನ ಅಂತಾನೆ. 6 ವಾರಕ್ಕಿಂತ ಹೆಚ್ಚು ಉಳಿದ್ರೆ ಅದು ಏನು ಕಾಯಿಲೆ ಅಂತ ನಾವು ಪತ್ತೆ ಮಾಡಲೇಬೇಕಾಗುತ್ತೆ. ಸೊ ನಾ ಈಗೇನು ಹೇಳದ್ನಲ್ಲ, ಆ ಮೇಲಿನ ಲಕ್ಷಣಗಳು ನಿಮಗೆ ಇತ್ತು ಅಂತಂದರೆ ಹತ್ತಿರದ ವೈದ್ಯರಿಗೆ ನೀವು ಫಸ್ಟ್ ಹೋಗಿ ಭೇಟಿಯಾಗ್ರಿ. ನಂತರ ನೀವು ವೈದ್ಯರು ನಿಮ್ಮನ್ನು ಪರೀಕ್ಷಿಸಿದಾಗ ನಾ ಏನು ಹೇಳದ್ನಲ್ಲ, ಆ ಲಕ್ಷಣಗಳಿಗೆ ನಿಮ್ಮದು ಮ್ಯಾಚ್ ಆದರೆ ಆವಾಗ ಆ ಟೆಸ್ಟ್ಗಳು ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ, ಇರುವಂಥ ಚಾನ್ಸಸ್ ಇರುತ್ತೆ ನಿಮಗೂ ಕೂಡ. ನಾ ಹೇಳದ್ನಲ್ರಿ, ಅವಾಗ ಚರ್ಮದ ರ್ಯಾಷಸ್ ಬರುವಂಥದ್ದು, ಬಾಯಲ್ ಅಲ್ಸರು, ಹೆಚ್ಚಾಗಿ ಕೂದಲು ಉದುರುವಂಥದ್ದು, ಇವೆಲ್ಲ

0: ಅದ್ರಲ್ಲಿ ಒಂದು ನಿಮಗಿದೆ ಕೀಲ್ಗಳಲ್ಲಿ ನೋವು ಬರುವಂತದ್ದು. ಸೊ ಬೇರೆ ಇದೆಯಾ ಇಲ್ಲ ಅನ್ನೋದು ನೀವು ಹತ್ರದ ವೈದ್ಯರ ಹತ್ರ ಹೋದಾಗ ನಮಗೆ ಅದನ್ನ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ.
1: ಹಲೋ ಹಲೋ
2: ಹಲೋ,
1: ನಮಸ್ತೆ, ಯಾರು ಮಾತಾಡೋದು?
2: ಬೆಳಗಾಂ ಜಿಲ್ಲಾ ಗೋವಾ ತಾಲೂಕು ಕುಂದರಿ ಗ್ರಾಮದಿಂದ ಮೇಡಮ್ ಬಿಯಾಮ ಮುಲ್ಲಾರಿ.
1: ಬಿಯಾಮ, ಪ್ರಶ್ನೆ ಕೇಳ್ರಿ.
2: ಅದ್ ಮೇಡಮ್ ಬಾಯಿ ನೋವು ಆಗುತ್ತೆ ಅಂತ ಹೇಳತ್ತಾರಿ ಮೇಡಮ್ ಡಾಕ್ಟರ್ ಅವರೇ. ಮತ್ತೆ ನಮ್ಮ ಮಮ್ಮಿಗೆ ಬಾಯಿಗೆ ನೋವು ಆಗಿತ್ರಿ ಮೇಡಮ್ ಸೊಂಡಿಗೆ.
0: ಹೌದಾ? ಬಹಳ ದಿವಸದಿಂದ ಇದೆಯಾ ಅವ್ರಿಗೆ?
2: ಒಂದ್ ತಿಂಗಳಾಯ್ತು ಸರ್.
0: ಒಂದ್ ತಿಂಗಳಾಯ್ತಾ, ಇರ್ಬೋದು ಅವ್ರಿಗೆ. ಹತ್ರದ ವೈದ್ಯರ ಹತ್ರ ಕರ್ಕೊಂಬರ್ರಿ ಅವ್ರಿಗೆ. ಬೇರೆ ಹೇಳಿದ್ನಲ್ಲ, ಅವೆಲ್ಲ ಲಕ್ಷಣಗಳು ಇದಾವ ಇಲ್ಲ ಅಂತ ನೋಡ್ಬೇಕು, ಅದ್ರ ಜೊತೆನೂ ತಾಳೆ ಹಾಕ್ಬೇಕು ಇದನ್ನ. ಅದು ಇದ್ದಾಗ ನಾವು ಅದಕ್ಕೆ ಅಗತ್ಯವಾದಂತ ಬ್ಲಡ್ ಟೆಸ್ಟ್ ಮಾಡಿದ್ರೆ ಈ ಕಾಯಿಲೆ ಇದೆಯಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ.
2: ಮತ್ತೆ
1: ಕಾಲ್ ನೋವು ಎಲ್ಲ ಅದ
2: ಇಲ್ರಿ ಮೇಡಮ್? ಕಾಲ್ ನೋವು ಏನಿಲ್ಲ. ಅದರಿ
1: ಆದ್ರೂ ತೋರಿಸ್ಬಿಡ್ರಿ ಒಂದ್ಸಲ ವೈದ್ಯರ ಹತ್ರ.
2: ಹಾರಿ ಮೇಡಮ್.
1: ಡಾಕ್ಟರ್, ಈಗ ನವಜಾತ ಶಿಶುಗಳಲ್ಲಿ ಕೂಡ ಈ ಲೂಪಸ್ ಕಾಯಿಲೆ ಕಂಡು ಬರ್ತದೆ ಅಂತ ಹೇಳಿದ್ರಿ, ಇದು ಹೆಂಗೆ ಅಂತ?
0: ಇದು ನ್ಯೂನಟಲ್ ಲೂಪಸ್ ಅಂತ ಹೇಳ್ತೀವಿ. ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಹೇಗೆ ನಿಮ್ಗೆ ನವಜಾತ ಶಿಶುಗಳಲ್ಲಿ ಬರುತ್ತೆ ಇದು ಅಂತ. ನಾ ಹೇಳಿದ್ನಲ್ಲ ಆಗಲೇ, ಮಹಿಳೆಯರಲ್ಲಿ ಬರುತ್ತೆ ಅಂತ. ಸೊ ಮಹಿಳೆಯರು ಯಾವ ಲೂಪಸ್ ಇರುವಂಥ ಮಹಿಳೆಯರಿಗೆ ಹೆರಿಗೆ ಆದಾಗ ಅವರಲ್ಲಿರುವಂಥ ಆ್ಯಂಟಿಬಾಡೀಸ್ ಪ್ರತಿಕಾಯಿಗಳು ಪ್ಲಸೆಂಟಲ್ ಸರ್ಕ್ಯುಲೇಷನ್ ಅಂತ ಏನು ಹೇಳ್ತೀವಿ, ಕರಳುಬಳ್ಳಿ ಸರ್ಕ್ಯುಲೇಷನ್ ಮೂಲಕ ಕೆಲವೊಂದಿಷ್ಟು ಆ್ಯಂಟಿಬಾಡೀಸ್ ಪ್ರತಿಕಾಯಿಗಳು ನವಜಾತ ಶಿಶುವಿನಲ್ಲಿ ಕೂಡ ಹೋಗಿರುತ್ತೆ. ಆವಾಗ ಶಿಶುವಿನಲ್ಲಿ ರೋಗ ಇರೋದಿಲ್ಲ ಇದು. ಸೊ ಈ ಪ್ರತಿಕಾಯಿಗಳಿಂದ ಅವ್ರಿಗೆ ಕೆಲವೊಂದು ತೊಂದರೆ ಉಂಟಾಗುತ್ತೆ. ಬೆಳವಣಿಗೆ ಹಂತದಲ್ಲಿ ಅವರ ಎದೆ ಬಡಿತದ ಮೇಲೆ ಪರಿಣಾಮ ಉಂಟಾಗುತ್ತೆ. ಶಿಶುವಿನ ಬೆಳವಣಿಗೆ ಹಂತದಲ್ಲಿ ಎದೆ ಬಡಿತದ ಮೇಲೆ ಆ್ಯಂಟಿರೋ ಆ್ಯಂಟಿಬಾಡಿ ಅಂತ ಹೇಳ್ತೀವಿ, ಈ ಕಾಯಿಲೆಯ ಒಂದು ಭಾಗ ಅದು, ಅದರಲ್ಲಿ ಶಿಶುವಿನ ಎದೆ ಬಡಿತದ ಮೇಲೆ ಪ್ರಾಬ್ಲಮ್ ಬರುತ್ತೆ. ಹುಟ್ಟಿದ ಮೇಲೆ ಕೆಲವೊಂದು ಚರ್ಮದ ಮೇಲೆ ರ್ಯಾಷಸ್ ಬರುವಂಥದ್ದು ಅದು ಆಗುತ್ತೆ. ಮೊದಲೇ 6 ತಿಂಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ.
1: ಅಂದರೆ ಈಗ ಕೆಲವು ಲಕ್ಷಣಗಳು ಮಗುವಿಗೆ ಏನು ಹೇಳಲಿಕ್ಕೆ ಗೊತ್ತಾಗೋದಿಲ್ಲ ಅದನ್ನ ಮನೆಯಲ್ಲಿ ತಾಯಿನೇ ಗಮನಿಸಬೇಕು.
0: ಒಂದೇದು ಹೆರಿಗೆ ಅವರು ಪ್ರೆಗ್ನೆನ್ಸಿಗಿಂತ ಮುಂಚೆನೆ ಅವರಿಗೆ ಲೂಪಸ್ ಇದೆ ಅಂತ ಗೊತ್ತಾದಾಗ ನಾವು ತಾಯಿಗೆ ಮೊದಲೇ ಎಚ್ಚರಿಸಿರ್ತೀವಿ, ಈ ಥರದ ಲಕ್ಷಣಗಳು ಬರ್ಬೋದು. 16ನೇ ವಾರದಿಂದ ಪ್ರೆಗ್ನೆನ್ಸಿನಲ್ಲಿ ಅವರು ಗರ್ಭ ಧರಿಸಿದಾಗ 16ನೇ ವಾರದಿಂದನೇ ಮಗುವಿನ ಎದೆ ಬಡಿತದ ಮೇಲೆ ನಾವು ಹೆಚ್ಚಾಗಿ ಕೇರ್ಫುಲ್ ಆಗಿರ್ತೀವಿ. ಪ್ರತಿ ವಾರನು ಮಗುವಿನ ಎದೆ ಬಡಿತನ ಮಾನಿಟರ್ ಮಾಡ್ತೀವಿ, ಫೀಟಲ್ ಎಕೋ ಮಾಡುವಂಥ ಮುಖಾಂತರ. ನಂತರ ಹುಟ್ಟಿದ ಮೇಲೆ ಕೂಡ ಚರ್ಮದ ಮೇಲೆ ಕೆಲವೊಂದು ರ್ಯಾಷಸ್ ಬರುತ್ತೆ ಅವರಿಗೆ, ನ್ಯೂನೆಟಲ್ ರೂಪಲ್ ಟಿಪಿಕಲ್ ರ್ಯಾಷಸ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ನಾವು ಅವರಿಗೆ ಹೇಳಿರ್ತೀವಿ, ಅದರ ಚಿತ್ರಗಳನ್ನು ತೋರಿಸಿ, ಈ ಥರ ಆದರೆ ನೀವು ಹೇಳಬೇಕು ಅಂತ. ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇರೋದಿಲ್ಲ, ಬಟ್ ಅದನ್ನು ನಾವು ಮಾನಿಟರ್ ಮಾಡಬೇಕಾಗತ್ತೆ. ನಾ ಹೇಳಿದ್ನಲ್ಲ, ಮಗುವಿನ ಎದೆ ಬಡಿತದ ಮೇಲೆ ಆಗುವಂಥ ಪರಿಣಾಮ ಬಹಳ ಇಂಪಾರ್ಟೆಂಟ್ ಇರುವಂಥದ್ದು. ಅದನ್ನು ನಾವು ಪ್ರೆಗ್ನೆನ್ಸಿಯಿಂದ ನಂತರ ಪ್ರೆಗ್ನೆನ್ಸಿ ಹೆರಿಗೆ ಆದ ನಂತರ ಕೂಡ ಆ ಎದೆ ಬಡಿತವನ್ನು ನಾವು ಮಾನಿಟರ್ ಮಾಡ್ತಾ ಇರ್ತೀವಿ.
1: ಈಗ ಡಾಕ್ಟರ್, ಅಂದರೆ ಒಬ್ಬ ಮಹಿಳೆ ಗರ್ಭಿಣಿ ಆದ ಮೇಲೆ ಈ ಲೂಪಸ್ ಕಾಣಿಸ್ಕೊಂಡ್ರೆ ಚಿಕಿತ್ಸೆ ಇದೆ
0: ಇದೆ,
1: ಆದರೆ ಗರ್ಭ ಧರಿಸುವ ಆದಮೇಲೆ, ಗರ್ಭಧಾರಣೆ ಆದಮೇಲೆ ಆಕೆಗೆ ಬಂದರೆ ಅದು ಅವಳ ಗರ್ಭಧಾರಣೆಗೇನು ತೊಂದರೆ ಆಗಲ್ವಾ?
0: ಲೂಪಸ್ ಪ್ರೆಗ್ನೆನ್ಸಿ ಈಸ್ ಆಲ್ವೇಸ್ ಹೈ ರಿಸ್ಕ್ ಅಂತ ಹೇಳ್ತಾರೆ. ಅಂದರೆ ಹೆಚ್ಚಿನ ಕೇರ್ಫುಲ್ನೆಸ್ ಬೇಕಾಗುತ್ತೆ. ಈಗ ಗೈನಕಾಲಜಿಸ್ಟ್ ಆ್ಯಂಡ್ ರೂಮಟಾಲಜಿಸ್ಟ್ ಇಬ್ಬರೂ ಕೂಡ ಅದರಲ್ಲಿ ಭಾಗಿದಾರರಾಗ್ತಾರೆ ವಿತ್ ಪೇಷಂಟ್ ಕೇರ್ನಲ್ಲಿ. ಕೆಲವೊಬ್ಬರಿಗೆ ಪ್ರೆಗ್ನೆಂಟ್ ಆದಾಗ ಮತ್ತೆ ಅವರ ಗರ್ಭಪಾತ ಆಗುವಂಥದ್ದು ಇಂಥದ್ದು ಆದಾಗ ಅವಾಗ ನಾವು ಕಾರಣಗಳನ್ನು ಹುಡುಕ್ತೀವಿ. ಆ ಕಾರಣಗಳು ಹುಡುಕುವಂಥ ಇದರಲ್ಲಿ ನಮಗೆ ಲೂಪಸ್ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಹೆಚ್ಚು ನಾವು ಅದ್ರ ಬಗ್ಗೆ ಕೇರ್ಫುಲ್ನೆಸ್ ಇರ್ತೀವಿ. ಆವಾಗ ಪ್ರತಿಕಾಯಿಗಳು ಅಂತ ಹೇಳಿದ್ವಿ, ಅದರಲ್ಲಿ ಡಿಫ್ರೆಂಟ್ ಆ್ಯಂಟಿಬಾಡೀಸ್ ಬಿಹೇವ್ಸ್ ಡಿಫ್ರೆಂಟ್ಲಿ. ಈಗ ಆ್ಯಂಟಿ ರೋ ಅಂತ ಹೇಳಿದೆ, ಆ ಥರದ ಆ್ಯಂಟಿಬಾಡಿ ಈ ತಾಯಿಗೆ ಬಂದಾಗ ನಾವು ಆ ತಾಯಿಗೆ ಪ್ರಾಬಬ್ಲಿ ಆ ನವಜಾತ ಶಿಶುವಿಗೆ ಆ ಲೂಪಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಕೆಲವೊಂದು ಆ್ಯಂಟಿಬಾಡಿಗಳಲ್ಲಿ ಲೂಪಸ್ ಪ್ರೆಗ್ನೆನ್ಸಿ ಪೀರಿಯಡ್ನಲ್ಲಿ ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ, ಅದರ ನಮಗೆ ಗೊತ್ತಾಗುತ್ತೆ. ಆಮೇಲೆ ಲೂಪಸ್ನಲ್ಲಿ ಆ್ಯಂಟಿಫಾಸ್ಫೋಲಿಪಿಡ್ ಅಂತ ಹೇಳ್ತೀವಿ, ಅದು ಇದೆಯಾ ಅಂತಲೂ ನಾವು ಚೆಕ್ ಮಾಡ್ತೀವಿ. ಅದು ಇದ್ದರೆ ನಾವು ಲೂಪಸ್ನಲ್ಲಿ ಹೆಚ್ಚು ಕೆಲವೊಂದು ಮೆಡಿಸಿನ್ಗಳನ್ನು ಕೊಡ್ತೀವಿ, ಆ್ಯಂಟಿಕೋಯಾಗ್ಲೇಷನ್ ಅಂತ ಹೇಳ್ತೀವಿ ಅದಕ್ಕೆ, ಹೈಡ್ರಾಕ್ಸಿಕ್ಲೋರಿನ್ನ ಪ್ರೆಗ್ನೆನ್ಸಿ ಟೈಮಲ್ಲೇ ಕೊಡ್ತೀವಿ. ಅದು ಕೊಡೋದ್ರಿಂದ ಅಡ್ವರ್ಸ್ ಪ್ರೆಗ್ನೆನ್ಸಿ ಔಟ್ಕಮ್ಸ್, ಗರ್ಭಪಾತ ಆಗುವಂಥದ್ದು, ಅವಧಿಗೆ ಮುನ್ನ ಹೆರಿಗೆ ಆಗುವಂಥದ್ದು, ಇಂಥದೆಲ್ಲ ಕಾಂಪ್ಲಿಕೇಶನ್ಸ್ನ ನಾವು ತಡಿಬೋದು.
1: ಈಗ ಡಾಕ್ಟ್ರ, ಶಿಶುವಿನಲ್ಲಿ ಈ ಲೂಪಸ್ ಅಂಶ ಕಂಡು ಬಂದಾಗ ಅದಕ್ಕೆ ಚಿಕಿತ್ಸೆಯನ್ನು ಎಷ್ಟು ದಿನಗಳ ಕಾಲ ನೀಡ್ತೀರಿ?
0: ಇಂಥದ್ದೇ ಪರ್ಟಿಕ್ಯುಲರ್ ಚಿಕಿತ್ಸೆ ಅಂತ ಇಲ್ಲ ಅವರಿಗೆ. ಆ ರ್ಯಾಷಸ್ಗಳು ಅವ್ರಿಗೆ ಭಾಳ ಬಾಧಿಸ್ತಾ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡುತ್ತೆ, ಇಲ್ಲ ಅಂತಂದರೆ ಅದಕ್ಕೇನು ಹೆಚ್ಚಿನ ಟ್ರೀಟ್ಮೆಂಟ್ ಅವಶ್ಯಕತೆ ಇರೋದಿಲ್ಲ. ಆ ಥರದ ರ್ಯಾಷಸ್ ಬಂದಾಗ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಆ ರ್ಯಾಷಸ್ಗೆ ಟ್ರೀಟ್ಮೆಂಟ್ ಅಲ್ಲ, ಆ ರ್ಯಾಷಸ್ ನಮಗೆ ಒಳಗಡೆ ಮಗುವಿನ ಹೃದಯಕ್ಕೆ ಏನಾರ ತೊಂದರೆ ಆಗಿದೆ

0: ಅನ್ನೋದನ್ನು ನಾವು ಭಾಳ ಹೆಚ್ಚಾಗಿ ಗಮನಿಸ್ತೀವಿ. ಆ ರ್ಯಾಷಸ್ಗಳು ಹೋಗ್ಬಿಡುತ್ತೆ. ಮಗುವಿನ ಹೃದಯಕ್ಕೇನು ತೊಂದರೆ ಇಲ್ಲ ಅಂತಂದರೆ ಹೆಚ್ಚಿನ ಮಾನಿಟರಿಂಗ್ ಬೇಕಾಗೋದಿಲ್ಲ. ಹೃದಯ ಬಡಿತ, ಎದೆ ಬಡಿತದಲ್ಲಿ ಹಾರ್ಟ್ ಬ್ಲಾಕ್ಗಳು ಏನಾರು ಕಂಡು ಬಂದರೆ ಅದಕ್ಕೆ ನಾವು ಚಿಕಿತ್ಸೆಯನ್ನು ಕೊಡ್ತೇವೆ.
1: ಹಲೋ,
2: ಹಲೋ
1: ಹೇಳ್ರಿ, ಎಲ್ಲಿಂದ ಯಾರು ಮಾತಾಡೋದು?
2: ಜಮಖಂಡಿಂದ ಜಯಶ್ರೀ.
1: ಪ್ರಶ್ನೆ ಕೇಳ್ರಿ ಜಯಶ್ರೀ.
2: ನಿಮಗೆ ಅವಾಗ ಅವಾಗ ಕಾಲ ಕೈಯವನ ನೋವು ಬರ್ತೈತ್ರಿ, ಅದು ಎದ್ರ ಸಲುವಾಗಿತ್ತು ಕೇಳ.
0: ಬಹಳಷ್ಟು ಕಾರಣಗಳಿರುತ್ತೆ. ಸೊ ಅದರಲ್ಲಿ ಒನ್ ಆಫ್ ದ ರೀಸನ್, ಒಂದು ಕಾರಣ ಅಂತಂದರೆ ನಾ ಈಗ ಮೇಲೆ ಹೇಳಿದಂಥ ಕಾಯಿಲೆ. ಸೊ ನಿಮಗೆ ದೀರ್ಘಕಾಲದಿಂದ 6 ವಾರಕ್ಕಿಂತ ಹೆಚ್ಚಾಗಿ ನೋವಿದ್ರೆ, ನಾ ಈಗ ಹೇಳುವಂಥ ಲಕ್ಷಣಗಳು ನಿಮಗಿದ್ರೆ, ನೀವು ವೈದ್ಯರ ಹತ್ರ ಹೋದಾಗ ಇವೆರಡೂ ಲಕ್ಷಣಗಳು ಮ್ಯಾಚ್ ಆಗ್ತವೆ, ಈ ಥರ ಇದೆ ಅಂತಂದಾಗ ನಿಮ್ಮ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಮಾಡಿದಾಗ ನಿಮಗೆ ಇದು ಇದೆಯಾ, ಈ ಕಾಯಿಲೆ ಇದೆಯಾ ಇಲ್ಲ, ಸಂಧಿವಾತ ಇದೆಯೋ ಇಲ್ಲ, ನಿಮಗೆ ಲೂಪಸ್ ಇದೆಯಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಂಗಾರೆ ನೀವು ಒಂದ್ಸತಿ ಆದಷ್ಟು ಬೇಗ ತೋರಿಸ್ಕೋಬೇಕು ನೀವು.
1: ಈಗ ಡಾಕ್ಟರ್, ತಾವು ಮಾತಾಡ್ತಾ ಹೇಳಿದ್ರಿ ಮಹಿಳೆಯರಲ್ಲಿ ಇದು ಹೆಚ್ಚು ಕಾಣಿಸ್ಕೊಳ್ತದೆ ಅಂತ, ಅಂದರೆ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚು ಕಂಡು ಬರ್ತದೆ?
0: ನಾ ಆಗಲೇ ಹೇಳ್ದಂಗೆ 15-45 ವರ್ಷ ಕಾಮನ್ ಆಗಿ ನೆನ್ಪಿಟ್ಕೋಬೇಕು ಅಂತಂದರೆ ಋತುಚಕ್ರ ನಡೀತಾ ಇರುವಂಥ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಪ್ರಮುಖ ಕಾರಣ ಏನಂತಂದರೆ ಹಾರ್ಮೋನಲ್ ಇನ್ಫ್ಲೂಯೆನ್ಸ್ ಅಂದ ಇಮ್ಯುನಿಟಿ. ಮಹಿಳೆಯರಲ್ಲಿ ಕಂಡುಬರುವಂಥ ಹೆಚ್ಚಾಗಿ ಕಂಡುಬರುವಂಥ ಕೆಲವೊಂದು ಹಾರ್ಮೋನ್ಸು ಇಮ್ಯುನಿಟಿಯಲ್ಲಿ ನಮ್ಮ ರೋಗ ನಿರೋಧ ಶಕ್ತಿಯಲ್ಲಿ ಇರುವಂಥ ಕೆಲವೊಂದು ಸೆಲ್ಸ್ ಮೇಲೆ ಆ್ಯಕ್ಟ್ ಮಾಡುತ್ತೆ. ಆ ಸೆಲ್ಸ್ಗಳು ಹೆಚ್ಚು ದಿನ ಬಾಳುವಂಥ ಇದನ್ನು ಮಾಡುತ್ತೆ. ಹಾಗಾಗಿ ಮಹಿಳೆಯರ ಇಮ್ಯುನಿಟಿ ಹೆಚ್ಚು ಸ್ಟ್ರಾಂಗ್ ಇರುತ್ತೆ. ಸೊ ಈ ಕಾಯಿಲೆಗಳು ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ.
1: ಹಲೋ,
3: ಹಲೋ ನಮಸ್ತೆ ಸರ್.
1: ನಮಸ್ತೆ, ಲಘುನ ಕೇಳ್ರಿ, ಟೈಮ್ ಆಗ್ತಾ ಬಂತು.
0: ಊಟದಿಂದ ಸಂಧಿವಾತ ಬರೋದಿಲ್ಲ ಯೂಶಲಿ. ಊಟದಿಂದ ಊಟದ ಇದು ನಮ್ದು ಆಹಾರ ಪದ್ಧತಿ ರೆಗ್ಯುಲರ್ ಆಗಿ ಇಲ್ಲ, ನಾವು ಆರೋಗ್ಯಯುತ ಆಹಾರ ತಗೋತಾ ಇಲ್ಲ ಅಂತಂದ್ರೆ ಸಂಧಿವಾತದ ಬೆಳವಣಿಗೆ ಹೆಚ್ಚಾಗುತ್ತೆ. ಸಂಧಿವಾತಕ್ಕೆ ನಾವೇನು ಮೆಡಿಸಿನ್ ಕೊಡ್ತೀವಲ್ಲ ಅದಕ್ಕೆ ಅಡ್ವರ್ಸ್ ರಿಯಾಕ್ಷನ್ಸ್, ಅದಕ್ಕೆ ಪ್ರತಿಕೂಲ ಪರಿಣಾಮಗಳು ಉಂಟಾಗ್ತೇವೆ. ಹಾಗಾಗಿ ಆಹಾರ ಪದ್ಧತಿನ ನಾವು ಸರಿ ಇಟ್ಕೋಬೇಕು. ಇದಕ್ಕೆ ಕೊಡುವಂಥ ಮೆಡಿಸಿನ್ಗಳಿಂದನೂ ತೊಂದರೆ ಆಗ್ಬೋದು, ಅಥವಾ ಕಾಯಿಲೆ ಬೆಳವಣಿಗೆ ಕೂಡ ಅದರದ್ದು ಅದು ಅತ್ಯಂತ ವೇಗ ಪಡ್ಕೊಂಡ್ಬಿಡುತ್ತೆ ನಮ್ಮ ಆಹಾರ ಪದ್ಧತಿ ರೆಗ್ಯುಲರ್ ಆಗಿರಲಿಲ್ಲ ಅಂತಂದರೆ. ಹೌದು ಹೌದು, ಕಡಿಮೆ ಮಾಡ್ಬೇಕ್ರಿ ಅದಕ್ಕೆ. ನಮಸ್ತೆ
1: ಡಾಕ್ಟರ್ ರಾಹುಲ್ ಬಿಸ್ರಳ್ಳಿ ಅವರು, ಒಂದು ಕೊನೆಯದಾಗಿ ಒಟ್ಟಾಗಿ ಈ ಲೂಪಸ್ನಿಂದ ದೂರ ಇರಬೇಕು ಅಂತಂದಾಗ ನಮ್ಮ ಜೀವನ ಶೈಲಿ ಹೇಗಿರಬೇಕು?
0: ಇನ್ನೊಂದು ಮೇಡಮ್, ಇದು ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿಗೆ ರಿಲೇಟೆಡ್ ಇರೋದ್ರಿಂದ ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ ಅಥವಾ ಬರದೇ ಇರೋಂಗೆ ತಡಿತೀನಿ ಅನ್ನೋದು ಪ್ರಸ್ತುತ ವೈದ್ಯಕೀಯ ಲೋಕಕ್ಕೆ ಸವಾಲಿದೆ. ಸೊ ಬಂದ ಮೇಲೆ ಹೇಗೆ ನಾವು ಸೆಕೆಂಡ್ರಿ ಪ್ರಿವೆನ್ಷನ್ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಹೆಚ್ಚಾಗಿ ಮಾಡ್ಬೋದು. ಏನು ಸೆಕೆಂಡ್ರಿ ಪ್ರಿವೆನ್ಷನ್? ನಾ ಈಗ ಹೇಳಿದಂಥ ಲಕ್ಷಣಗಳು ನಮ್ಮ ಹತ್ರ ಇರೋದ್ರಲ್ಲಿ, ನಮ್ಮ ಫ್ಯಾಮಿಲಿಲಿ, ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಿಗಾದ್ರು ಇದ್ದರೆ ಬೇಗ ಅವ್ರನ್ನ ಆರಂಭಿಕ ಹಂತದಲ್ಲೇ ರೋಗವನ್ನು ಪತ್ತೆ ಮಾಡಿದ್ರೆ ಟ್ರೀಟ್ಮೆಂಟ್ ಬಹಳ ಚೆನ್ನಾಗಾಗುತ್ತೆ. ನಾವು ಹೆಚ್ಚಾಗಿ ಕಾಂಪ್ಲಿಕೇಷನ್ಸ್ಗಳನ್ನು ಅವಾಯ್ಡ್ ಮಾಡ್ಬೋದು. ಮಂತ್ರ ನಾ ಹೇಳಿದ್ನಲ್ಲ, ಸ್ಟ್ರೆಸ್ ಫ್ರೀ ಜೀವನ ಇರುವಂಥದ್ದು, ಸನ್ಸ್ಕ್ರೀನ್ ಯೂಸ್ ಮಾಡುವಂಥದ್ದು, ಹೆಲ್ದಿ ಡಯಟ್ ಯೂಸ್ ಮಾಡುವಂಥದ್ದು, ಇದೆಲ್ಲ ಬಹಳ ಹೆಲ್ಪ್ ಆಗುತ್ತೆ ಈ ಕಾಯಿಲೆಯ ಮ್ಯಾನೇಜ್ಮೆಂಟ್ ಮೇಲೆ. ನಮ್ಗೆ
1: ಧನ್ಯವಾದಗಳು ಡಾಕ್ಟ್ರೆ, ಸಾಕಷ್ಟು ವಿವರವಾದ ಮಾಹಿತಿ ಜೊತೆಗೆ ಕೇಳುಗರ ಪ್ರಶ್ನೆಗಳಿಗೆ ಕೂಡ ತಾವು ಉತ್ತರಿಸಿದ್ದೀರಿ. ಕೇಳುಗರೆ, ಡಾಕ್ಟರ್ ರಾಹುಲ್ ಬಿಸ್ರಳ್ಳಿ ಅವರು ಸೋಮವಾರದಿಂದ ಶನಿವಾರದವರೆಗೆ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836-247-7218. ಈ ವಾರದ ಬಹುಮಾನಿತ ಪ್ರಶ್ನೆ, ಲೂಪಸ್ ಯಾವ ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ? ಪ್ರಶ್ನೆಯನ್ನು ಇನ್ನೊಂದ್ಸಲ ಹೇಳ್ತೀನಿ, ಲೂಪಸ್ ಯಾವ ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಸಂಪೂರ್ಣ ವಿಳಾಸದೊಂದಿಗೆ ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಕಾರ್ಯಕ್ರಮದ 10 ದಿನಗಳ ಒಳಗೆ ತಲುಪುವ ಉತ್ತರವನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು ಕಳೆದ ವಾರ ಕೇಳಿದ ಪ್ರಶ್ನೆ, ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ನಿಯಂತ್ರಣಕ್ಕೆ ಅತ್ಯಂತ ಮುಖ್ಯವಾದ ಕ್ರಮ ಯಾವುದು ಆಗಿತ್ತು? ಸರಿಯಾದ ಉತ್ತರ, ಆರೋಗ್ಯಕರ ಜೀವನ ಶೈಲಿ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ನಿಯಂತ್ರಣಕ್ಕೆ ಅತ್ಯಂತ ಮುಖ್ಯವಾದ ಕ್ರಮ ಆಗಿದೆ. ಬಹುಮಾನವನ್ನು ಗಳಿಸಿದವರು ಶ್ರೀಧರ್ HS, ಸನ್ ಆಫ್ ಶಂಕರಪ್ಪ, ಹಬ್ಬತ್ತನಹಳ್ಳಿ, ಪೋಸ್ಟ್ ಮಲ್ಲಸಂದ್ರ, ಜಿಲ್ಲಾ ತುಮಕೂರು. ಶ್ರೀಧರ್ ಅವರಿಗೆ ಅಭಿನಂದನೆ. ನಿಮಗೆ 1 ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗ್ತದೆ. ಬರುವ ಮಂಗಳವಾರದ ವಿಷಯ ವಿಶ್ವ ಡೆಂಗ್ಯೂ ದಿನಾಚರಣೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಬರ್ತಾರೆ ಡಾಕ್ಟರ್ ತೇಜ್ ರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ಲೂಪಸ್ ವಿಷಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದ ಡಾಕ್ಟರ್ ರಾಹುಲ್ ಬಿಸರಳ್ಳಿ ಅವರಿಗೆ

0: ಇದುವರೆಗೆ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಲೂಪಸ್ ಒಂದು ಸ್ವಯಂ ಪ್ರತಿರೋಧಕ ರೋಗ ಈ ಕುರಿತಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿ ಸಲಹೆ ನೀಡಿದವರು ಡಾಕ್ಟರ್ ರಾಹುಲ್ ಬಿಸರಳ್ಳಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಮಂಜುಳಾ ಪುರಾಣೇಕ್. ತಾಂತ್ರಿಕ ಸಹಕಾರ ನೀಡಿದವರು ಮಂಜುನಾಥ್ ಹಡಗಲಿ ಹಾಗೂ ನದೀಂ ಅಹಮದ್ ಅಣ್ಣಿಗೇರಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.
1: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
2: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
1: ಸಮಾಜದ ಎಲ್ಲರ ಸೇವೆಯಲ್ಲಿ
2: ಎಸ್ಡಿಎಂ ಆಸ್ಪತ್ರೆ.
3: ಈಗ ಸೂಪರ್ ಸ್ಪೆಷಾಲಿಟಿ ಸೇವೆಗಳಿಗಾಗಿ ಮಂಜುಶ್ರೀ ಬ್ಲಾಕ್,
4: ಸ್ವರೂಪ ಶಸ್ತ್ರಚಿಕಿತ್ಸೆ ಹಾಗೂ ಪುನರ್ರಚನಾ ಶಸ್ತ್ರಚಿಕಿತ್ಸಾ ವಿಭಾಗ,
3: ನರಗಳ ಶಸ್ತ್ರಚಿಕಿತ್ಸಾ ವಿಭಾಗ,
4: ನರರೋಗ ಚಿಕಿತ್ಸಾ ವಿಭಾಗ,
3: ಮೂತ್ರಜನಕಾಂಗ ಶಸ್ತ್ರಚಿಕಿತ್ಸಾ ವಿಭಾಗ,
4: ಮುಂದುವರೆದ ಮೂಳೆ ಚಿಕಿತ್ಸಾ ವಿಭಾಗ,
3: ಹೃದಯ ರೋಗ ಚಿಕಿತ್ಸಾ ವಿಭಾಗ,
4: ಹೃದಯ ಮತ್ತು ಎದೆಗೂಡಿನ ಶಸ್ತ್ರಚಿಕಿತ್ಸಾ ವಿಭಾಗ,
3: ಮೂತ್ರಜನಕಾಂಗ ಚಿಕಿತ್ಸಾ ವಿಭಾಗ,
4: ಜೀರ್ಣಾಂಗ ಚಿಕಿತ್ಸಾ ವಿಭಾಗ,
3: ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗ,
4: ಅರ್ಬುದ ರೋಗ ಚಿಕಿತ್ಸಾ ವಿಭಾಗ,
3: ಸಂಧಿವಾತ ಚಿಕಿತ್ಸಾ ವಿಭಾಗ,
5: ಎಂಡೋಕ್ರೈನಾಲಜಿ ವಿಭಾಗ,
4: ರಕ್ತದ ಅರ್ಬುದ ವಿಭಾಗ,
5: ಸಂತಾನಹೀನತೆ ಚಿಕಿತ್ಸೆ.
4: ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಎಸ್ಡಿಎಂ ಪಾಲಿಕ್ಲಿನಿಕ್, ಅತ್ಯಾಧುನಿಕ ತಂತ್ರಜ್ಞಾನ, ಅವಿರತ ಸೇವೆಗಾಗಿ
3: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
4: ಧಾರವಾಡ.

ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು. ಮತ್ತೆ ನಾಳೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆ ಕೇಳುತ್ತೀರಿ. ಬೆಂಗಳೂರು ಕೇಂದ್ರದಿಂದ.

0: ಎದೆಗುಂದಿದ್ದರೆ ಶಿಲ್ಪಿ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್. ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಈ ತಿಂಗಳ 14 ಮತ್ತು 15ರಂದು ಬ್ರಿಕ್ಸ್ ವಿದೇಶ

0: ವಿದೇಶಾಂಗ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಬ್ರಿಕ್ಸ್ ವಿದೇಶಾಂಗ ಸಚಿವರು ಹಾಗೂ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಿಯೋಗಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ ಎಂದು ತಿಳಿಸಿದ್ದರು. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ಮೇ 3ರಂದು ನಡೆಸಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿದ್ದು ಮರುಪರೀಕ್ಷೆಯನ್ನು ಹೊಸ ದಿನಾಂಕಗಳಲ್ಲಿ ನಡೆಸಲಾಗುವುದು ಎಂದು ಘೋಷಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಸಮಗ್ರ ತನಿಖೆಗಾಗಿ ಈ ಪ್ರಕರಣವನ್ನು ಕೇಂದ್ರ ತನಿಖಾ ದಳಕ್ಕೆ ಹಸ್ತಾಂತರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಅಭ್ಯರ್ಥಿಗಳಿಗೆ ಯಾವುದೇ ಹೊಸ ನೋಂದಣಿ ಅಗತ್ಯವಿಲ್ಲ, ಯಾವುದೇ ಹೆಚ್ಚುವರಿ ಪರೀಕ್ಷಾ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ ಮತ್ತು ಅಸ್ತಿತ್ವದಲ್ಲಿರುವ ನೋಂದಣಿ ದತ್ತಾಂಶ ಮತ್ತು ಪರೀಕ್ಷಾ ಕೇಂದ್ರಗಳನ್ನು ಮುಂದುವರಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಶರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಕೇಂದ್ರ ಸಚಿವರು, ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಟಿವಿಕೆ ಶಾಸಕ ಜೆಸಿಡಿ ಪ್ರಭಾಕರ್ ಅವರನ್ನು ಇಂದು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಪ್ರಭಾಕರ್ ಹೆಸರನ್ನು ಪ್ರಸ್ತಾಪಿಸಿದ ನಂತರ ಹಂಗಾಮಿ ಸ್ಪೀಕರ್ ಎಂ ವಿ ಕರುಪ್ಪಯ್ಯ ಅವರು ಅವರ ಆಯ್ಕೆಯನ್ನು ಘೋಷಿಸಿದರು. ಸದನದ ನಾಯಕ ಕೆಎ ಸೆಂಗೋಟಯ್ಯನ್ ಅವರು ಅನುಮೋದಿಸಿದರು. ತೊರೈಯೂರ್ ಕ್ಷೇತ್ರದ ಟಿವಿಕೆ ಶಾಸಕ ರವಿಶಂಕರ್ ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದರು. ಇದೇ ವೇಳೆ ಹಲವು ಸದಸ್ಯರು ವಿಧಾನಸಭೆಯ ಕಲಾಪಗಳ ನೇರ ಪ್ರಸಾರಕ್ಕೂ ಒತ್ತಾಯಿಸಿದರು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ನಾಳೆ ಸದನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸಲು ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಭಾರತ ತನ್ನ ಎಲ್ಪಿಜಿ ಉತ್ಪಾದನೆಯನ್ನು ದಿನಕ್ಕೆ ಸುಮಾರು 36,000 ಟನ್ಗಳಿಂದ 54,000 ಟನ್ಗಳಿಗೆ ಹೆಚ್ಚಿಸಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಾರ್ಷಿಕ ವ್ಯವಹಾರ ಶೃಂಗಸಭೆ 2026 ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ ಕೆಲವು ತಿಂಗಳಲ್ಲಿ ಅನೇಕ ರಾಷ್ಟಗಳು ಬೆಲೆ ಏರಿಕೆ ಮತ್ತು ಇಂಧನ ಕೊರತೆ ಎದುರಿಸುತ್ತಿದ್ದರೂ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರವಾಗಿಡುವಲ್ಲಿ ಭಾರತ ಯಶಸ್ವಿಯಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಪ್ರಸ್ತುತ ಕಚ್ಚಾ ತೈಲ, ಎಲ್ಎನ್ಜಿ ಮತ್ತು ಎಲ್ಪಿಜಿ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಉದ್ಯಮ ಘಟಕಗಳು ಎಲ್ಪಿಜಿಯಿಂದ ಎಲ್ಎನ್ಜಿಗೆ ವರ್ಗಾವಣೆಯಾಗುವಂತೆ ಮನವಿ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸೈಬರ್ ಸುರಕ್ಷಿತ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅವಿರತವಾಗಿ ಶ್ರಮಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಸೈಬರ್ ಸಕ್ರಿಯ ಆರ್ಥಿಕ ವಂಚನೆಗಳನ್ನು ಎದುರಿಸಲು ಮತ್ತು ಅಕ್ರಮ ಹಣ ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ನಿಯಂತ್ರಿಸಲು ಸಹಯೋಗವನ್ನು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಇಂದು ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನೊಂದಿಗೆ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಿದೆ. ಈ ತಿಳುವಳಿಕಾ ಪತ್ರವು ವಂಚನೆ, ಅಪಾಯದ ಮುನ್ಸೂಚನೆಯ ಗುಪ್ತಚರ ಮಾಹಿತಿ ಹಂಚಿಕೆ, ವಿಶ್ಲೇಷಣಾತ್ಮಕ ಬೆಂಬಲ ಮತ್ತು ವಂಚನೆ ಪತ್ತೆ ಹಾಗೂ ತಡೆಗಟ್ಟುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಕಾರ್ಯಾಚರಣೆಯ ಸಮನ್ವಯಕ್ಕೆ

ಅನುವು ಮಾಡಿಕೊಡುವ ಗುರಿ ಹೊಂದಿದೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಮಾಹಿತಿ ನೀಡಿರುವ ಸಚಿವ ಅಮಿತ್ ಶಾ, ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರವು ಶಂಕಿತರ ನೋಂದಣಿಯ ದತ್ತಾಂಶವನ್ನು ಕೃತಕ ಬುದ್ದಿಮತ್ತೆ ಚಾಲಿತ ವಂಚನೆ ಪತ್ತೆ ವ್ಯವಸ್ಥೆಗೆ ನೀಡುವ ಮೂಲಕ ಈ ಕ್ರಮವು ಅಕ್ರಮ ಹಣವನ್ನು ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ತ್ವರಿತವಾಗಿ ಪತ್ತೆಹಚ್ಚಿ ರದ್ದುಗೊಳಿಸುತ್ತದೆ ಎಂದು ತಿಳಿಸಿದ್ದಾರೆ. ದೇಶಾದ್ಯಂತ ನ್ಯಾಯಾಲಯಗಳ ಆಧುನೀಕರಣಕ್ಕಾಗಿ ನೀಲನಕ್ಷೆಯನ್ನು ಸಿದ್ದಪಡಿಸಲು ಮತ್ತು ಈ ಉದ್ದೇಶಕ್ಕಾಗಿ 40-50 ಸಾವಿರ ಕೋಟಿ ರೂಪಾಯಿಗಳ ಸರ್ಕಾರಿ ಹಂಚಿಕೆಯನ್ನು ಪಡೆಯಲು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಘೋಷಿಸಿದ್ದಾರೆ. ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯು ಸರ್ಕಾರದಿಂದ ಗಣನೀಯ ಆರ್ಥಿಕ ನೆರವಿನ ಮೂಲಕ ನ್ಯಾಯಾಲಯಗಳಲ್ಲಿ ಮೂಲಸೌಕರ್ಯ ಕೊರತೆಗಳನ್ನು ನಿವಾರಿಸುತ್ತದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರೊಂದಿಗೆ ಸಮಿತಿಯಲ್ಲಿ ಕೋಲ್ಕತ್ತಾ, ಪಂಜಾಬ್, ಹರಿಯಾಣ ಮತ್ತು ಬಾಂಬೆ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು ಇರಲಿದ್ದಾರೆ. ಕೇಂದ್ರ ಲೋಕೋಪಯೋಗಿ ಇಲಾಖೆಯ ಮಹಾನಿರ್ದೇಶಕರು ಮತ್ತು ಸುಪ್ರೀಂಕೋರ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಸಹ ಸಮಿತಿಯ ಸದಸ್ಯರಾಗಿರುತ್ತಾರೆ ಎಂದು ಅವರು ತಿಳಿಸಿದರು. ರಾಷ್ಟೀಯ ಶಿಕ್ಷಣ ನೀತಿ 2020 ಮೂಲಕ ಸರ್ಕಾರ ಮಾತೃಭಾಷೆ, ಭಾರತೀಯ ಜ್ಞಾನ ಸಂಪ್ರದಾಯ ಮತ್ತು ಕೃತಕ ಬುದ್ದಿಮತ್ತೆ ಆಧಾರಿತ ಶಿಕ್ಷಣವನ್ನು ಆಧರಿಸಿದ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ನಿರಂತರವಾಗಿ ಉತ್ತೇಜಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯ 58ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರಣದಿಂದಾಗಿ ಜಾಗತಿಕ ದಕ್ಷಿಣವು ಭಾರತದ ಕಡೆ ನಂಬಿಕೆ, ಪರಿಹಾರ ಮತ್ತು ನಾಯಕತ್ವದ ನಿರೀಕ್ಷೆಗಳೊಂದಿಗೆ ನೋಡುತ್ತಿದೆ ಎಂದರು. ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯು ನೀತಿ ನಿರೂಪಣೆಯನ್ನು ಬಲಪಡಿಸುತ್ತಿದೆ ಮತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತದ ಭೌತಿಕ ಸಂಪ್ರದಾಯವನ್ನು ಸ್ಥಾಪಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. 2047 ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ನಾಗರಿಕರು ಭಾರತದ 1000 ವರ್ಷಗಳ ಇತಿಹಾಸ, ಹೋರಾಟ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ತಿಳುವಳಿಕೆ ಮೂಲಕ ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮನವಿ ಮಾಡಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತೀಯ ಶಟ್ಲರ್ಗಳಾದ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿರುವ ನಿಮಿಬ್ರೂಟ್ ಕ್ರೀಡಾಂಗಣದಲ್ಲಿ ಥೈಲ್ಯಾಂಡ್ ಓಪನ್ 2026 ಬ್ಯಾಡ್ಮಿಂಟನ್ ಅಭಿಯಾನವನ್ನು ಗೆಲುವಿನೊಂದಿಗೆ ಪ್ರಾರಂಭಿಸಿದರು. ಇವರು ಇಂಡೋನೇಷ್ಯಾದ ಪುತ್ರ ಎರ್ವಿಯಾನ್ಯಾ ಮತ್ತು ಬಾಗಾಸ್ ಮೌಲಾನಾ ಅವರನ್ನು 21-19, 23-21, 21-10 ಸೆಟ್ಗಳಿಂದ ಸೋಲಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದರು. ಭಾರತೀಯ ಜೋಡಿ ಮುಂದಿನ ಸುತ್ತಿನಲ್ಲಿ ಮಲೇಷ್ಯಾದ ಬ್ರಿಯಾನ್ ಜೆರೆಮಿ ಗೋಟಿಂಗ್ ಮತ್ತು ಮೊಹಮ್ಮದ್ ಹೈಕಲ್ ಅವರನ್ನು ಎದುರಿಸಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 1456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,559 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 434 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,380 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.63 ರೂಪಾಯಿಯಷ್ಟಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: आकाशवाणी धारवाड़, कथा विहार, ಇಂದಿನ ಕಥಾವಿಹಾರದಲ್ಲಿ ಆಲಿಶಾಳ ಅರಳಿಮರ ಕಥೆ ಹೇಳಲಿದ್ದಾರೆ ಡಾಕ್ಟರ್ ವಿನಯಾ ವಕ್ಕುಂದ.
2: ಅರಳಿಮರಕ್ಕೆ ಬೆನ್ನಾನಿಸಿ ನಿಂತಿದ್ದ ಆಲಿಶಾ ಮತ್ತೆ ಮತ್ತೆ ತನ್ನ ಮುಂಗೈ ಬೆರಳುಗಳನ್ನ ಹೊರಳಿಸಿ ನೋಡುತ್ತಿದ್ದಾಳೆ. ತಾವಿರುವುದೇ ಹತ್ತು ಮನೆಯ ಮುಸುರೆ ತಿಕ್ಕಲು ಅಂತ ಪಳಗಿ ಕಂದಾಗಿ ಕಪ್ಪು ಗೀರುಗಳಿಂದ ಸೀಳಿ ಸವೆದ ಬೆರಳುಗಳು ಒಂದು ದಿನ ಇಂತಹ ನವಿರನ್ನು ಉಂಡಾವು ಎಂದು ಯಾರು ತಾನೇ ತಿಳಿದಿದ್ದರು? ಲೋಕದ ಭಾವಕ್ಕೆ ಅದೊಂದು ಸಹಜ ಘಟನೆ. ಆದರೆ ಆಲಿಶಾಳಿಗೆ ಅಂತರಂಗದಲ್ಲಿ ತಪ್ತವಾಗಿ ಮುರುಟಿ ಹೋಗಿದ್ದ ಭಾವನೆಗಳನ್ನು ಮೀಟಿ ಝೀ ಅಂತ ಜೀಕಿದ್ದ ರಭಸಕ್ಕವಳು ಹೆಬ್ಬೆರಳ ತುದಿಯೂರಿ ಗರಗರಗರ ತಿರುಗಿ ಭಾವ ಸಮಾಗಮದ ಸಮಾದಲ್ಲಿ ಕಳೆದು ಹೋದಳು. ಅದು ಎಂದೆಂದಿಗೂ ಅನುಭವಿಸಿರದ ಸೆಳೆತ, ಅಪರಿಚಿತ ಯಾನ. ಕಳೆದ ಒಂದು ವಾರದಿಂದ ಅವಳು ಇಹದ ಅರುವುಗೆಟ್ಟಿದ್ದಾಳೆ. ಸಿಬುರು ಮಳೆ ಹುದುಲು ಯಾವುದೂ ಗಮನಿಸುತ್ತಿಲ್ಲ. ಮನೆಯಿಂದ ಮನೆಗೆ ಕೆಲಸಕ್ಕೆ ಸರಿಯುತ್ತಾಳೆ. ಯಾವ ಮಳೆಹನಿಗೂ ಅವಳ ಬೆಚ್ಚನೆಯನ್ನು ತಂಪಾಗಿಸಲು ಆಗಲೇ ಇಲ್ಲ. ಸಂಜೆ ಬಂದರೆ ಮನೆಯ ಹೊರಕೋಣೆಯ ಮಂಚದಲ್ಲಿ ಬಿದ್ದುಕೊಂಡು ಚುಟ್ಟಾ ಸೇಯುತ್ತಾ ಮೊಬೈಲ್ನಲ್ಲಿ ರೀಲ್ಸ್ ನೋಡುವ ಗಂಡನ ಬಗ್ಗೂ ತಕರಾರುಗಳಿಲ್ಲ. ಮೊದಲಾಗಿದ್ದರೆ ರಿಪಿ ರಿಪಿ ಎಬ್ಬಿಸಿಬಿಡುತ್ತಿದ್ದಳು. ಮನಿಪೂರ್ತಿ ಚುಟ್ಟಾದ ನಾತ ಎಬ್ಬಿಸ್ತಿ, ವಾರದಾಗ ನಾಲ್ಕು ದಿನ ಕೆಲಸಿಲ್ಲ ಅಂತ ತಿಂದು ಬೀಳೋ ಬದ್ಲಿ ಯಾವುದರ ತಿಂಗಳ ಪಗಾರದಾಗ ಹಾದಿ ಹುಡುಕಬಾರ್ದ ಅಂತ ಸರಿಯಾಗಿ ಮೂರು ದಶಕಗಳೇ ಕಳೆದಿರಬಹುದು. ಆಲಿಶಾಳ ಮನೆಯ ಬಾಗಿಲು ದಾಟಿ ಇವೇ ಮಾತುಗಳು ಚೂರುಪಾರು ಬದಲಾಗಿ ಹೆಚ್ಚು ಕಡಿಮೆ ಧ್ವನಿಗಳಲ್ಲಿ ಉರುಳಿ ಬರುತ್ತಲೇ ಇವೆ. ಆಲಿಶಾ ಯಾವ ಹಿಂಜರಿಕೆಯೂ ಇಲ್ಲದೆ ಹೇಳುತ್ತಲೇ ಇದ್ದಾಳೆ ಮಂತ್ರದಂತೆ. ಮರಾಠಿ ಮಾಮಿಯ ಮನೆಯಲ್ಲಿ ಒಂದು ಚಕ್ಕಡಿ ತುಂಬುವಷ್ಟು ಭಾಂಡೆ ಒಟ್ಟಿದ್ದರೂ ಕಮಕ್ ಕಿಮಕ್ ಅನ್ನದೆ ತಿಕ್ಕಿ ಬಂದಿದ್ದಾಳೆ. ಮಡಚಲು ಬಿಚ್ಚಲು ಬಾಧೆ ಪಡುವ ಬೆರಳುಗಳನ್ನ ಮೋಹದಿಂದ ದಿಟ್ಟಿಸುತ್ತಾಳೆ. ರಾತ್ರಿ ಮಲಗುವಾಗಲಾದರೂ ತಟಕು ಎಣ್ಣೆ ಸವರಬೇಕು. ಆ ಬೊಗಸೆಯಲ್ಲಿ ಪುಟ್ಟ ಪುಟ್ಟ ಗುಬ್ಬಿ ಮರಿಯಂತೆ ಇವು ಅವಿತುಕೊಳ್ಳುವಾಗ ಎಷ್ಟು ಬಿರುಸದಾವ ಅನ್ನಿಸಬಾರದಲ್ಲ. ಕೈ ಬೆರಳುಗಳೀಗ ಪೂಜೆಗೆ ಸಲ್ಲಿಕೆಯಾದ ಹೂಗಳಂತೆ ಅನ್ನಿಸಿದೆ. ತನಗೂ ಹೇಳದ ಅನೂಹ್ಯ ಸುಖಸ್ಪರ್ಶವನ್ನು ಅವು ಅನುಭವಿಸುತ್ತಿವೆ. ದೇಹದ ಯಾವ ಭಾಗ ನೊಂದರೂ, ಯಾವಾಗ ಬೇಕಾದರೂ ಮನಸ್ಸಿನ ಗಾಸಿಗೊಂಡು ಕಣ್ಣೀರು ಹರಿದರೂ ಯಾರನ್ನೇ ಸಾಂತ್ವನಿಸಬೇಕು ಎಂದರೂ ಚೂರೂ ಹಿಂದೇಟು ಹಾಕದೆ ಓಡುವ ಬೆರಳುಗಳಿಗೆ ಈ ಸನ್ಮಾನ ಯೋಗ್ಯವೇ ತಾನೇ ಅನ್ನಿಸಿ ಒಂದು ಮಧುರವಾದ ನಗು ಅವಳ ಗಲ್ಲಗಳಲ್ಲಿ ಉರುಳಿಹೋಯಿತು. ಇಷ್ಟು ವರ್ಷ ಯಾವ ದರಕ್ಕಾರಿಲ್ಲದೆ ಈ ಅರಳಿಮರದ ದಾರಿಯಲ್ಲೇ ನಡೆಯುತ್ತಿದ್ದವಳಿಗೀಗ ಅರಳಿಮರವೆಂದರೆ ಇಲ್ಲಿ ಹಾಯುತ್ತಿರುವಾಗಲೇ ಆವತ್ತು ಆಲಿಶಾಳ ಪುಟ್ಟ ಸುಣ್ಣದ ಡಬ್ಬಿಯಂತಹ ಮೊಬೈಲ್ ರಿಂಗಾಗಿದ್ದು. ನೀವು ಆಲಿಶಾ ಅಲ್ವಾ? ಅರಳಿಮರದ ಕಡೆಗೆ ಹೋಗ್ತಿರೋರು? ನಾವು ನಿಮ್ಮ ಹಿಂದೆ ಇನೋವಾ ಕಾರ್ನಲ್ಲಿದ್ದೀವಿ. ಮಿನಿಸ್ಟ್ರು ಯೂನಿವರ್ಸಿಟಿಗೆ ಬಂದಿದ್ದಾರಂತೆ. ಇನ್ನೇನು ಅವರ ಫಂಕ್ಷನ್ ಮುಗಿಯುತ್ತದೆ, ಅದೇ ನಿಮ್ಮ ನೆಹರು ನಗರದ ವಿಷಯ ಮಾತಾಡಿ ಬರುವ ಬನ್ನಿ. ಆಲಿಶಾ ಏನು ಎತ್ತ ಅಂತ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಕಾರು ಹತ್ತಿರ ಬಂದು ನಿಂತಿತ್ತು. ಭಾಂಡೆ ತಿಕ್ಕೋ ಕೆಲಸದ ಹಸಿ ಮಸಿ ಅರಿವೆಯ ತಾನು ಈ ಕಾರು ಹತ್ತಿ ಆಲಿಶಾ ಕಂಪಿಸಿದಳು. ಸುಧೀರನಿಗೆ ಅರ್ಥ ಆಗಿತ್ತು. ಬನ್ನಿಪ್ಪ, ನೀವು ಆಡಿದ ಮಾತು ಈಗಲೂ ಮನಸ್ಸಿನಲ್ಲಿ ಗುಯ್ಯಂತಿದೆ. ಬನ್ನಿ ನೀವು, ನಮ್ಮ ಮಿನಿಸ್ಟ್ರು ಒಳ್ಳೆಯವರಿದ್ದಾರೆ. ಸುಧೀರ ಆಲಿಶಾಳ ಭುಜ ಹಿಡಿದು ಅಂತಃಕರಣದಿಂದ ಹೇಳಿದಾಗ ಆ ಕಣ್ಣುಗಳ ಹೊಳಪಲ್ಲಿ ಕಳೆದು ಹೋದವಳಿಗೆ ಎಚ್ಚರಾಗಿದ್ದು ತಾನು ಗಾಂಧಿಭವನದ ಹೊರಗಡೆ ಮಿನಿಸ್ಟ್ರಿಗಾಗಿ ಕಾದು ನಿಂತಿರುವ ಗುಂಪಿನಲ್ಲಿ ಇದ್ದೇನೆ ಎಂದು ತಿಳಿದಾಗ ದಕ್ಕು ಬಡಿದಂತೆ ನಿಂತವಳಿಗೆ ಧೈರ್ಯ ತುಂಬುವಂತೆ ಸುಧೀರ ತುಸುಬಾಗಿ, ಮೊನ್ನೆ ಹೇಳಿದ್ರಲ್ಲ ಅದೇ ಮಾತು, ತುಂಬ ಶಕ್ತಿಯಿದೆ ನಿಮ್ಮ ಮಾತಿಗೆ ಅಂದಾಗ ಆ ಉಸಿರು ಗಲ್ಲಗಳಿಗೆ ತಾಕಿ ಗಿರಿಗಿಟ್ಲೆಯಾಡಿಸಿತ್ತು. ಇವರು ಆಲಿಶಾ ಅಂತ, ಇದೇ ನೆಹರು ನಗರ, ಮನೆ ಕೆಲಸ ಮಾಡ್ತಾರೆ, ಅವರ ಅಪೀಲು

ಒಮ್ಮೆ ಕೇಳಿ ಸರ್ ಎಂದಾಗ ಆಲಿಶಾ ಈ ಲೋಕಸತ್ಯಕ್ಕೆ ಬಂದಿದ್ದಳು. ಸರ್, ನಮ್ಮದು ನೆಹರು ನಗರ. ಮಳೆಗಾಲ ಬಂತು ಅಂದ್ರೆ ಕೊಳೆ ಕಸ ಗಟಾರದ ನೀರು ಮನೆಗಳೊಳಗೆ ನುಗ್ತದೆ. ಕಾಯಿಲೆ ಕಸಾಲೆಗಳೂ ನುಗ್ತವೆ. ಮಕ್ಕಳು ಮರಿ ಬಾಳೆವು ಕೀಸರಿಡುತ್ತದೆ. ಪೆಪ್ಸಿ ಕಂಪನಿ ತಂದು ಇಲ್ಲಿ ತಗಲಾಕಿರಿ ಸರ್, ಪರಿಹಾರ ಮಾಡಿಸ್ರಿ ಸಾಹೇಬ್ರೇ. ಮಸೂತಿ ಹಿಂದ್ಗಡೆ ಓಣಿಯಿಂದ ಕಾಲುವಿ ಹೊಡೆಸಿದ್ರೆ ಸೀದಾ ಕೆಳಗೇರಿಗೆ ಹೋಗ್ತದ. ಇಷ್ಟಾಡೋದ್ರೊಳಗೆ ಮುಖ ಕೆಂಪಾಗಿ ಕಣ್ಣಾಲಿ ತುಂಬಿ ಕೊರಳ ಸೆರೆ ಉಬ್ಬಿ ಮಿನಿಸ್ಟ್ರು ಮಿಕಿ ಮಿಕಿ ನೋಡಿದರು. ಎಂಥ ತೇಜಸ್ಸು ಮತ್ತು ಖಚಿತತೆ ಈ ಹೆಣ್ಣಿಗೆ! ನೆಹರು ನಗರದ ಘಟನೆಯ ಬಗ್ಗೆ ಸಚಿವರಿಗೂ ಆ ರಾತ್ರಿ ಸುದ್ದಿ ತಲುಪಿತ್ತು. ಆಲಿಶಾ ಅನ್ನೋ ಹೆಸರು ಇತ್ಯಾದಿ ಗೊತ್ತಿರಲಿಲ್ಲ, ಬಡ ಹೆಂಗಸು ಅಂತ ಗೊತ್ತಾಗಿತ್ತು. ಗೌರವದ ಮುಗುಳ್ನಗೆಯೊಂದಿಗೆ ಹೇಳಿದರು, ಖಂಡಿತ ಅದನ್ನ ಸರಿ ಮಾಡಿಸ್ತೀವಿ ಸುಧೀರ್, ಅದನ್ನ ಸ್ವಲ್ಪ ಫಾಲೋ ಅಪ್ ಮಾಡಿ. ಸುಧೀರ ಅವರೊಟ್ಟಿಗೆ ಇನ್ನೆರಡು ಹೆಜ್ಜೆ ಮುಂದೆ ಹೋಗಿ ತಿರುಗಿ

ಇಶ ಅನ್ನೋ ಹೆಸರು ಇತ್ಯಾದಿ ಗೊತ್ತಿರಲಿಲ್ಲ. ಬಡ ಹೆಂಗಸು ಅಂತ ಗೊತ್ತಾಗಿತ್ತು. ಗೌರವದ ಮುಗುಳ್ನಗೆಯೊಂದಿಗೆ ಹೇಳಿದರು, ಖಂಡಿತ ಅದನ್ನ ಸರಿ ಮಾಡಿಸ್ತೀವಿ ಸುಧೀರ್, ಅದನ್ನ ಸ್ವಲ್ಪ ಫಾಲೋ ಅಪ್ ಮಾಡಿ. ಸುಧೀರ ಅವರೊಟ್ಟಿಗೆ ಇನ್ನೆರಡು ಹೆಜ್ಜೆ ಮುಂದೆ ಹೋಗಿ ತಿರುಗಿ ಬಂದು, ನೋಡಿದ್ರ ನೀವು ಹೇಳಿದ್ದಕ್ಕೆ ಎಷ್ಟು ಬೇಗ ಕೆಲಸ ಆಯಿತು ಎಂದು ಪುಟ್ಟ ಮಗುವನ್ನು ಸಮಾಧಾನಿಸುವಂತೆ ನಕ್ಕ. ನಿಮ್ಮನ್ನ ನಿಮ್ಮ ಅರಳಿ ಮರದ ಕೆಳಗೆ ಬಿಡ್ತೀವಿ, ಅಲ್ಲಿಂದ ಅಲ್ವಾ ನಿಮ್ಮನ್ನ ಹೊತ್ತಾಕಿಕೊಂಡು ಬಂದಿದ್ದು ಎನ್ನುತ್ತ ಕಾರ್ ಬಾಗಿಲು ತೆಗೆದವನತ್ತ ನೋಡಲೂ ಆಗದೆ ಆಲಿಶಾಳ ತುಟಿ ಅದರುತ್ತಿತ್ತು, ಕೈ ಕಂಪಿಸುತ್ತಿತ್ತು. ಎರಡು ರೈ ರೈ ತಿರುವಿನಲ್ಲಿ ಅರಳಿ ಮರ ಬಂದೇ ಬಿಟ್ಟಿತ್ತು. ಸುಧೀರ ಆಲಿಶಾಳ ಪುಟ್ಟ ಮುಂಗೈಯನ್ನ ಬೊಗಸೆಯಲ್ಲಿ ಹಿಡಿದು, ನೀವು ರಿಯಲಿ ಗ್ರೇಟ್, ಅನ್ಯಾಯಕ್ಕೆ ದನಿ ಎತ್ತೋದನ್ನ ನಿಲ್ಲಿಸಬೇಡಿ, ಮತ್ತೆ ನೀರು ನುಗ್ಗಲಿ ಅಂತ ಕಾಯಬೇಡಿ, ನಿಮ್ಮ ಜನಕ್ಕೆ ಅಲ್ಲಿ ಏನೇನು ಬೇಕು ಆ ಕಡೆ ಗಮನ ಕೊಡಿ, ನಿಮ್ಮೊಳಗೆ ತುಂಬಾ ದೊಡ್ಡ ಗುಣವಿದೆ, ಮತ್ತೆ ಸಿಗುವ, ಫೋನ್ ನಂಬರ್ ಇಟ್ಕೊಳ್ಳಿ ಎಂದು ಕಾರು ಹತ್ತಿ ಹೊರಟಾಗಿತ್ತು. ಆಲಿಶಾ ದಿಕ್ಕೆಟ್ಟು ನಿಂತಿದ್ದಳು. ಇದೆಲ್ಲ ಯಾಕೆ ಹೇಗೆ ಆಯಿತು ಅವಳಿಗೇ ಗೊತ್ತಿಲ್ಲ. ನಾಲ್ಕು ದಿನದ ಹಿಂದೆ ಮೊನ್ನೆ ಧೋ ಧೋ ಅಂತ ಕಿಚ್ಚೆದ್ದು ಸುರಿದ ಮಳೆಯಲ್ಲಿ ನೆಹರೂ ನಗರವೆಂಬ ಬಡವರ ಕಾಲೋನಿ ಮುಳುಗಡೆಯಾಗುತ್ತಿತ್ತು. ಕರೆಂಟು ಹೋಗಿಯಾಗಿತ್ತು. ಮನೆಯ ಒಳಗಿನ ಪಾತ್ರೆ ಪಗಡೆ ಪುಟ್ಟ ಪುಟ್ಟ ಸಾಮಾನಿನ ಪೊಟ್ಟಣಗಳು, ಹಸಿಮೆಣಸು ಕೊತ್ತಂಬರಿ ಟೊಮೆಟೊಗಳು, ಹೊರಗಿನಿಂದ ಒಳಗೆ ಅಕ್ರಮ ಪ್ರವೇಶ ಮಾಡಿದ್ದ ಕಸ ಕಡ್ಡಿ ಗಟಾರದ ಗಲೀಜಿನೊಂದಿಗೆ ಚೇಳು ಹುಳಗಳು ಸಮ ಸಮ ಎಂಬಂತೆ ತೇಲತೊಡಗಿದ್ದವು. ಅರೆನಿದ್ದೆಯ ಮಕ್ಕಳ ಕುಸುಕುಸು ಹೆಂಗಸರ ಹಾಹಾಕಾರ ತುಂಬ ತೊಡಗಿತ್ತು. ಇದ ಈಗ ಉಂಡು ಕೈ ತೊಳೆದೇವ ಮಾರಿ ಹೊಕ್ಕಂಗ ನುಗ್ಗಾಕತ್ತೇದಲ್ಲಿದು ಅಂತ ಗಿರ್ಜಕ್ಕ ಬೊಬ್ಬೆ ಹಾಕುತ್ತಿದ್ದಾಳೆ. ಎಲ್ರೂ ದರ್ಗಾದ ಪೌಳಿ ಹತ್ರಲ ಹರಿಯೋ ನೀರದು ಏನಿಲ್ಲೇ ಟಿಕಾಣಿ ಹಾಕತ್ತ, ಯಾಕ್ ಸುಮ್ಮನ ಕಂಗಾಲಾಗ್ತೀರಿ ಅಂತ ದೇವರಾಜಣ್ಣನ ಸ್ವರ. ಪಾಟಿ ಪುಸ್ತಕ ನೀರಾಗ ಹೋತು, ನಾಳೆ ಟೀಚರ್ ಬಡೀತಾರ ಅಂತ ಯಡ್ರಾಮಪ್ಪನ ಮೊಮ್ಮಗಳು ಹೋ ಅಂತ ಸ್ವರಿ ಎತ್ತಿದ್ದಾಳೆ. ನೀರ ನೆಗಸಕ್ಕೆ ವಿರಾಮವೇ ಇರಲಿಲ್ಲ. ಒಂದಿಷ್ಟು ಹರೆಯದ ಹುಡುಗರು ತಮ್ಮ ಹರೆಯಕ್ಕೆ ಬೆಲೆ ಬಂದ ಹಾಗೆ ಧಕ್ಕನೆ ಎದ್ದು ತಮ್ಮ ಮೊಬೈಲ್ನಿಂದ ಫೋಟೋ ಕ್ಲಿಕ್ಕಿಸತೊಡಗಿದ್ದು ನೋಡಿ ಬಸವಂತಜ್ಜನ ತಲಿ ಗಿಂವಂತು. ಏ ಹಲ್ಕ ಮಕ್ಕಳ್ರ್ಯ, ಹುಡುಗರು ಹುಪ್ಪಡಿ ನೀರಾಗ ಮುಳುಗಾಕತ್ತಾವ, ಸಾಮಾನು ತೇಲ್ ಹೊಂಟಾವ, ಯಾವ ಸುತ್ತಲ ಖಬರೂ ಇಲ್ಲದೆ ಅದೇನು ಫೋಟೋ ಶುರು ಮಾಡಿರಲ, ಹೋಗ್ರಲೇ ಬದುಕಿನ ನಿಗಾ ಕೊಡ್ರಿ ಹೋಗ್ರಲೇ ಅಂತ ಗರ್ಜಿಸಿದ್ದ. ಕಾಶವ್ವನ ಮಗಳು ಸುರೇಖ ನಾಕೊರ್ಸದ ಮ್ಯಾಲೆ ಈಗ ಎರಡು ತಿಂಗಳ ಬಾಣಂತಿ. ಚಳಿ ಭಯ ರೇಜಿಗೆಯಿಂದ ಜ್ವರ ಬಂದು ನಡುಗುತ್ತಿದ್ದಳು. ಆಲಿಶಾಳ ಮನೆಯಿದ್ದದ್ದು ಮಸೀದಿಗೆ ಹೊಂದಿಕೊಂಡ ಗುಡ್ಡದ ಏರಿಯಲ್ಲಿ. ಅಲ್ಲಿ ನೀರು ನುಗ್ಗುವುದಿಲ್ಲ. ಆಲಿಶಾ ಆ ರಾತ್ರಿ ಕಾಶವ್ವನ ಮಗಳನ್ನು ಕೂಸನ್ನು ಮೊದಲು ಎತ್ತಿ ತಂದು ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದಳು. ಬೆಕ್ಕು ತನ್ನ ಮರಿ ಎತ್ತಿ ಜಾಗ ಬದಲಿಸುವಂತೆ ರಯ್ಯೋ ಎಂದು ಅಳುತ್ತಿದ್ದ ಯಡ್ರಾಮಪ್ಪನ ಮೊಮ್ಮಗಳಿಗೆ, ಯಾವ ಟೀಚರ ಅದು, ನಾ ಬರ್ತೀನಿ ನಿನ್ನ ಸಲ್ಯಾಕ ಹೇಳಾಕ, ಬಾವಿ ನೀನೀಗ ಮಕ್ಕೋಬಾ ಅಂತ ತಂದು ತನ್ನ ಮನೆಯಲ್ಲಿ ನಿಂತ ಕೂತ ಜನಗಳ ಮಧ್ಯೆ ಜಾಗ ಮಾಡಿ ಕೂಡಿಸಿ ಒಂದೆರಡು ಬಿಸ್ಕಿಟ್ ಕೊಟ್ಟಳು. ಯಾ ಅಲ್ಲ, ನನ್ನ ಮನಿ ಜರ ದೊಡ್ಡದಿರಬಾರದಿತ್ತ ಅಂತ ಗೊಣಗಿಕೊಳ್ಳುತ್ತ. ಇಬ್ರಾಹಿಂ ಅದಾಗಲೇ ಯಡ್ರಾಮಪ್ಪನ ಜೋಡಿ ಎಲ್ಲಡಿಕಿ ಮೆಲ್ಲುತ್ತ ಲೋಕಾಯತವನ್ನ ಸುರು ಮಾಡಿದ್ದ. ಯಾರದೋ ಚಳಿಯ ಉರಿಗೆ ಇನ್ಯಾರೋ ಆಲಿಶಾಳ ಅಡಿಗೆ ಖೋಲಿ ಅನ್ನೋ ಸಂದೀಲಿ ಚಾಕಾಸುತ್ತಿದ್ದರು. ನೆಹರೂ ನಗರದ ಫಜೀತಿ ಟಿವಿಗಳಲ್ಲಿ ಬರತೊಡಗಿತ್ತು. ಕಂಡಾಪಟ್ಟಿ ವಿಡಿಯೋಗಳು ಹರಿದಾಡುತ್ತಿದ್ದವು. ಮನಿ ಮನಿ ಕದ ತಟ್ಟಿ ಒಳಗ್ಯಾರರ ಅದಾರ ಅಂತ ಹುಡುಕ್ತಿದ್ದ ಆಲಿಶಾಳ ಚಹರೆ ಯಾವುದೋ ಕ್ಲಾಸಿಕ್ ಮೂವಿಯ ಸೀನಿನಂತಿತ್ತು. ಧಾರವಾಡದ ನಗರಸಭೆಯ ಮೆಂಬರ್ ಮೆಣಸಿನಕಾಯಿ ಓಣಿಯ ಸುಧೀರ ಪಾಟೀಲನಿಗೆ ಈ ವಿಷಯ ಗೊತ್ತಾಗಿ ಧಾವಿಸಿ ಬಂದದ್ದು ಆಗ. ನಾಲ್ಕು ತಲೆಮಾರು ತಿಂದರೂ ಕರಗದೇ ಇರೋ ಆಸ್ತಿಯದ, ಮತ್ತೇನು ಮಾಡ್ತಾನೆ ಬಿಡು ಅಂತ ಕೊಂಕಾಡುವವರಿದ್ದರು. ಆದರೆ ಹುಬ್ಬಳ್ಳಿ ಧಾರವಾಡದ ಮುಕ್ಕಾಲು ಮೂರು ವೀಸ ಜನರೆಲ್ಲ ಇದ್ದೋರೆಲ್ಲ ಜನರ ಕಷ್ಟಕ್ಕಾಗ್ತಾರ, ಅವನವ್ವನ ಹೊಟ್ಟಿ ತಣ್ಣಗಿರ್ಲಿ ಬಹದ್ದೂರದಾನ ಅಂತ ಹರಸುತ್ತಿದ್ದರು. ನಿಜಕ್ಕೂ ಸುಧೀರನಿಗೆ ರಾಜಕಾರಣ ದುಡ್ಡು ಮಾಡುವ ದಂಧೆಯಾಗಿರಲಿಲ್ಲ, ಬಿಸಿನೆಸ್ ಅದರ ಪಾಡಿಗದು ನಡೆಯುತ್ತಿತ್ತು. ಎಲ್ಲ ಇತ್ತು ಅವನಿಗೆ, ಸುಖ ತೃಪ್ತಿ ದೌಲತ್ತು. ಆದರೆ ಆಗೀಗ ಮನಸ್ಸಿನಾಳದಿಂದ ಯಾರ ಹೊಲ ಯಾರ ಮನಿ ಸುಳ್ಳೇ ಸುಮಕ ನಂದ ಅಂತಿ ಅನ್ನೋ ಏಕತಾರಿ ರಿವುಗುಡುತ್ತಲೇ ಇತ್ತು.
ಕೋವಿಡ್ನಲ್ಲಿ ಜೀವದ ಗೆಳೆಯ ವಿಠಲ ಎದ್ದು ನಡೆದ ಮೇಲಂತೂ ಸುಧೀರ ಅಪೂಟ ಬದಲಾಗಿದ್ದ. ಎಲ್ಲೇ ಕಷ್ಟ ಇದ್ರೂ ಅಲ್ಲಿ

ತಾನಿರ್ತಿದ್ದ. ಸುಧೀರ ಆ ಕತ್ತಲ ರಾತ್ರಿ ನೆಹರೂ ನಗರದಲ್ಲಿ ಕಂಡಿದ್ದೇನು? ಕಾಶವ್ವನ ಮೊಮ್ಮಗೂಸನ್ನ ಎದೆಗೆ ಅವುಚಿಕೊಂಡಿದ್ದ ಈ ಆಲಿಶ ಅಲ್ರಿ ಸರ, ಬಡವರು ಈ ಭೂಮಿ ಮ್ಯಾಗ ಬಾಳ್ಬಾರ್ದ, ನಾವು ದಗದ ಮಾಡಕ್ಕ ಒಲ್ಲೆವು, ನಮ್ ಬಾಳೆವು ನಡುಸ್ರಿ ಅಂತೇನಾರ ಕೇಳ್ತೀವ? ಅಲ್ರಿ, ನಮ್ ಏರಿಯಾದಾಗ ಪೆಪ್ಸಿ ಕಂಪನಿಗೆ ಜಗ ಯಾಕ್ ಕೊಟ್ರಿ? ಅವ್ರ ಹಿಗ್ಗ ಮುಗ್ಗ ನೆಲ ಹಿರಿದು ಇಡೀ ಭೂಮಿನ ಪೊಳ್ ಹಿಡಿಸ್ಯಾರ, ನೀರಿನ ದಾರಿ ಕಟ್ಟಿ ಬಿಲ್ಡಿಂಗ್ ಎಬ್ಬಿಸ್ಯಾರ, ನೀರು ಊರ್ ಹೊಕ್ಕೇತಿ. ಯಾಕ ಪ್ಲಾನ್ ಇರಂಗಿಲ್ಲ? ಬಡವರು ಗುಡಿಸಿಲ್ಲ ಅಂದ್ರ ಮುರಿದು ಒಡ್ತೀರಿ. ನಾಳೆ ಮುಂಜಾನೀಕ ಇದಕ್ಕೊಂದ್ ದಗದ ಮಾಡ್ರಿ ಅಂತ ಮೈ ಮೇಲೆ ದೇವರು ಬಂದ ಹಾಗೆ ಆಡಿದಾಗ ಆ ಮಾತುಗಳ ಒಳಗಿನ ಕಳಕಳಿ ಸುಧೀರನಿಗೆ ತಾಕಿತ್ತು. ಮನುಷ್ಯರು ತಮ್ಮದೇನೂ ಸ್ವಾರ್ಥವಿಲ್ಲದೆ ತೊಡಗಿಸಿಕೊಳ್ಳುವಾಗ ಉಕ್ಕುವ ದೀಪದ ಕಾಂತಿಯೊಂದು ಆಲಿಶಾಳಲ್ಲಿ ಪ್ರತಿಫಲಿಸುತ್ತಿತ್ತು. ಸುಧೀರ ಬಲು ಆಪ್ತವಾಗಿ ಆಲಿಶಾಳ ಮುಂಗೈಯನ್ನು ತನ್ನ ಬೊಗಸೆಯಲ್ಲಿ ತುಂಬಿಕೊಂಡ. ಅವನ ಕಣ್ಣು ತುಂಬಿದ್ದವು. ಬರುವ ದಾರಿಯಲ್ಲಿ ಮುನೀರ್ ಆಲಿಶಾಳ ಬದುಕಿನ ಒಂದು ಸೆಲಿ ಹೇಳಿದ್ದ. ಅಪ್ಪ ಸತ್ತು ಅನಾಥವಾದ ಬಲುಜಾಣ ಹುಡುಗಿಯೊಬ್ಬಳು ಸಂಬಂಧಿಕರು ಮಾಡಿಕೊಟ್ಟ ಮದುವೆಯಲ್ಲಿ ಕುಡುಕನ ಹೆಂಡತಿಯಾಗಿ ಮೂರು ಮಕ್ಕಳ ತಾಯಿಯಾಗಿ ಈಗ ಆಲಿಶಾ ಭಾಂಡೇದಾಕಿ ಎಂಬ ಗುರುತುಪತ್ರ ಅಚ್ಚಾದ ಕಥೆಯದು. ಸುಧೀರನಿಗೆ ಆಲಿಶಾ ಬಡತನಕ್ಕೆ ಬಲಿಯಾದ ಅಗಣಿತ ಹೆಣ್ಣು ಮಕ್ಕಳ ರೂಪಕವಾಗಿದ್ದಳು. ಈ ಒಂದು ಆಕಸ್ಮಿಕದಿಂದ ಆಲಿಶಾಳಿಗೇನಾಯಿತು? ಅದನ್ನ ಅಳೆಯುವ ಯಾವ ಪ್ಯಾರಾಮೀಟರೂ ಅವಳಿಗೆ ದಕ್ಕುತ್ತಿಲ್ಲ. ಆಲಿಶಾ ಜನರಿಗಾಗಿ ಮಾತಾಡಿದ್ದು ಇದೇ ಮೊದಲೇನೂ ಅಲ್ಲ. ಇಮಾಮುವಲಿಯವರ ಮೊಮ್ಮಗುವಿಗೆ ಸರಿಯಾದ ಕೇರ್ ಆಗಿಲ್ಲ ಅಂತ ಸಿವಿಲ್ ಆಸ್ಪತ್ರೆಯ ಡಾಕ್ಟರನ್ನ ಇಂಗ್ಲಿಷ್ನಲ್ಲಿಯೂ ಜಬರಿಸಿದ್ದು ಊರ ತುಂಬ ಸುದ್ದಿಯಾಗಿತ್ತು. ಆದರೆ ಆಲಿಶಾಳ ಹೊಕ್ಕಳ ಸುಳಿಯಿಂದ ಸುತ್ತಿ ಸೆಳೆದ ರೋಮಾಂಚನವಾಗಿರಲಿಲ್ಲ. ಸುಧೀರನ ಬೊಗಸೆಯ ಬೆಚ್ಚನೆಯ ಬಿಸುಪು ಬದುಕಿನಲ್ಲಿ ಎಂದೂ ಕಾಣದಿದ್ದ ಭರವಸೆಯನ್ನ ಕೊಡುತ್ತದೆ ಎಂದು ಅವಳು ಕನಸಿರಲೂ ಇಲ್ಲ. ಮದುವೆಯಾಗಿ 30 ವರ್ಷಗಳ ಉದ್ದಕ್ಕೂ ಮಕ್ಕಳಿಗೊಂದು ನೆಲೆಗಾಣಿಸಲು ಅಂತ ತೇಕಿದ್ದೇ ಆಗಿತ್ತು. ಮೊದಲೆಲ್ಲ ಕಂಡ ಹೆಂಗಸರ ಹಿಂದೆ ಮನಸ್ಸಿನ ನೂಲಿನ ಗಾಳ ಉರುಳಿಸುತ್ತಿದ್ದ ಇಬ್ರಾಹಿಂ ಈಗ ತಣ್ಣಗಾಗಿದ್ದಾನೆ. ಬದುಕಿಡೀ ದುಡಿವ ಯಂತ್ರವೇ ಆಗಿಬಿಟ್ಟವಳ ಕಣ್ಣಾಲಿಗಳು ಆಗಾಗ ತುಂಬುತ್ತವೆ ಅಷ್ಟೇ. ಆದರೀಗ ತನಗೆ ಬೇಕಿದ್ದುದೇನು? ಜನ್ಮಾಂತರಗಳಿಂದ ತಾನು ಕಾಯುತ್ತಿದ್ದುದು ಇದೇ ಇದೇ ಅನ್ನುವ ಭಾವವೊಂದು ಆವರಿಸಿಬಿಟ್ಟಿದೆ. ತೀರ ಅಯಾಚಿತವಾಗಿ ಎಂದೂ ಅನುಭವಿಸದೇ ಇದ್ದ ಆಪ್ತತೆಯ ಹಿತ ಅದು. ಪ್ರೀತಿ ಎಂಬ ಮಾರ್ದವವನ್ನ ತಾನು ಇದುವರೆಗೂ ಅನುಭವಿಸಿಯೇ ಇರಲಿಲ್ಲವೇ ಎಂಬ ಗಾಬರಿ ಸುಧೀರ ಪಾಟೀಲ ಎಂಬವನ ಬಗ್ಗೆ ಅವಳು ಆಗೀಗ ಕೇಳಿಬಲ್ಲಳು. ಆದರೆ 4 ಮನೆ ಮುಸುರೆ ತಿಕ್ಕೋ ತನ್ನಂತವಳ ಬಗ್ಗೆ ಅವನು ತೋರಿದ ಮಮತೆ ಗೌರವಗಳಿಗೆ ದಿಕ್ಕೆಟ್ಟಿದ್ದಳು. ಶ್ರೀಮಂತಿಕೆಯ ಸೊಕ್ಕಿನಲ್ಲಿ ಎದುರಾದರೂ ನಕ್ಕು ಮಾತನಾಡದ ತಮ್ಮ ನೆನಪಾದ. ಬದುಕಿರುವಷ್ಟು ದಿನಗಳು ಹೆಣ್ಣುಡುಗಿ ಅನ್ನೋ ರೇಜಿಗೆಯಲ್ಲೇ ಕಂಡ ಅಪ್ಪ ನೆನಪಾದ. ಗಂಡನೋ ಹೆಂಡತಿ ಬಳಕೆ ಮಾಡೋ ವಸ್ತು ಅನ್ನೋ ಜರ್ಬಿನಲ್ಲೇ ದಿನ ಕಳೆದ. ಅಯ್ಯೋ, ನನ್ನ ಗಂಡಸರ ಜಗತ್ತು ಎಷ್ಟು ಸಣ್ಣದು! ಬಿಟ್ಟರೆ ಹಾಗೆ ಹೀಗೆ ಹೆಣ್ಣಿನ ದೇಹ ಅಂತ ಕಣ್ಣಾಡಿಸುವ ಒಂದಿಷ್ಟು ಹೆಸರುಗಳು. ದೇವರೇ, ನನಗೆ ಮಗನಿದ್ದಿದ್ದರೆ ಸುಧೀರನ ಹಾಗೆ ಇರುತ್ತಿದ್ದನೆ. ಕಾಲೇಜು ಕಲಿತಿದ್ದರೆ ಇಂಥ ಗೆಳೆಯನೇನಾದರೂ ಸಿಗುತ್ತಿದ್ದನೆ. ಸುಧೀರನಿಗೂ ನನ್ನದೇ ವಯಸ್ಸಿದ್ದೀತು, ಗಂಡಸಿಗೂ ಚೆಲುವಿರುತ್ತದಲ್ಲವಾ ಅನ್ನುವ ಗಾಬರಿಯಲ್ಲಿದ್ದಾಳೆ ಆಲಿಶಾ. ಗಂಡಸುತನದ ಯಾವ ಹಸಿ ಹಸಕೂ ಇಲ್ಲದ ಅಂಗೈಯ ಸ್ಪರ್ಶ ಅವಳಿಗೆ ತೀರಾ ಹೊಸದೆನ್ನಿಸಿಬಿಟ್ಟಿದೆ. ಬೆಳಿಗ್ಗೆ ಬಸ್ಸಿಗೆ ನಿಂತಾಗ ಇನ್ನ ಮಳಿ ಎಟ್ಟರ ಬರ್ಲಿ ಎಡವಟ್ಟಿಲ್ಲ ಅಂತ ಜನ ಮಾತಾಡಿಕೊಳ್ಳುವಾಗ ನೆಹರೂ ನಗರದ ಉದ್ದ ರಸ್ತೆಯ ಒಂದು ತುದಿಯನ್ನು ತಾನು ಇನ್ನೊಂದು ತುದಿಯನ್ನು ಸುಧೀರನು ಹಿಡಿದು ಝಾಡಿಸಿ ಚಂದಾಗಿ ಮರಳಿ ಹಾಸಿದ ಹಾಗೆ ಅವಳಿಗೆ ತೃಪ್ತಿಯೆನಿಸುತ್ತದೆ. ಯಾವ ಕೀಳು ಕಿಲ್ಬಿಷವೂ ಇಲ್ಲದ ಸುಧೀರನ ಭೇಟಿ ಆಲಿಶಾಳ ಯೋಚನೆಯ ದಿಕ್ಕು ದೆಸೆ ಬದಲಿಸುತ್ತಿತ್ತು. ಅದೊಂದು ಲೋಕಕ್ಕೇ ಹೊರತಾದ ಸೆಳೆತ. ತಾನು ಬರಿದೇ ಕಣತುಂಬಿ ನಿಂತು ಬಿಟ್ಟಿದ್ದೇನಲ್ಲ, ಸುಧೀರ ಏನಂದುಕೊಂಡ? ಅವನಿಗೆ ನನ್ನೊಳಗಿನ ಹುಯಿಲು ಕೇಳೀತೆ, ನನಗವನು ಸಿಗಬಾರದಿತ್ತು. ನಿಷ್ಕಪಟ ಪ್ರೀತಿಯ ರುಚಿ ನನಗೆ ತಿಳಿಯಲೇಬಾರದಿತ್ತು. ಆಲಿಶಾ ಕಣ್ಣೊರೆಸಿಕೊಂಡಳು. ಜೀವವಿಡೀ ವೀಣೆಯಾಗಿ ಝೇಂಕರಿಸುತ್ತಿದೆ. ಈ ಅಪವಯದಲ್ಲಿ ತಾಳಿಯೇನೆ ನಾನಿದನ್ನು? ಒಮ್ಮೆ, ಒಂದೇ ಒಂದು ಬಾರಿ
ಸುಧೀರನ ಎದೆಗೆ ಒರಗ

0: ಬೆಕ್ಕಬೇಕು, ಮರೆಯಬೇಕು ಈ ಜಗತ್ತನ್ನು. ಈ ಅರಳಿ ಮರಕ್ಕೆ ಬೆನ್ನು ತಾಕಿ ಕಣ್ಣು ಮುಚ್ಚಿ ನಿರಾತಂಕ ಒರಗಬಹುದಲ್ಲ ಹಾಗೆ. ಆಲಿಶ ಜುಮುರು ಮಳೆ ನೀರಿಗೆ ಮುಖ ಒರೆಸಿಕೊಳ್ಳುವವಳಂತೆ ಆ ನಡುದಾರಿಯಲ್ಲಿ ಕಣ್ಣೊರೆಸಿಕೊಂಡಳು. ಸುಧೀರನಿಗೆ ಈ ಯಾವ ಕಲಕುಮಲಕುಗಳೂ ಇಲ್ಲ. ದಿನಕ್ಕೆ ನೂರಾರು ಸಮಸ್ಯೆಗಳ ಸುತ್ತಿನಲ್ಲಿ ಇರುವವನಿಗೆ ಈ ಭಾಂಡೇತಿಕ್ಕೋ ಆಲಿಶ ನೆನಪಿರುವುದಾದರೂ ಸಾಧ್ಯವೇ? ಆಲಿಶ ಸಂಭ್ರಮಿಸಿದ್ದಳು. ಕೆಡುಕೇ ಮುಕುರಿಬಿಟ್ಟ ದಿನಮಾನಗಳಲ್ಲಿ ಪರಿಶುದ್ಧ ಮನಸ್ಸಿನ ಹಿತ ಕಂಡವಳಾಗಿ. ಪಾಪ, ಅರಳಿಮರ ಆಲಿಶಾಳನ್ನು ತನ್ನ ಹನಿಗಳಿಂದ ಸಾಂತ್ವನಿಸುತ್ತಿತ್ತು. ನಾವು ಮಾಡಬೇಕಿರೋ ಕೆಲಸ ತುಂಬಿರತ್ತೆ, ಮತ್ತೆ ನೀರೇ ಹೊಕ್ಕಲಿ ಅಂತ ಕಾಯಬೇಡಿ ಅನ್ನೋ ಸುಧೀರನ ಮಾತಿನ ಗುಂಗಿನಲ್ಲಿ ಇದ್ದವಳಿಗೆ ಕಂಪೌಂಡ್ ಗೋಡೆಯಿಲ್ಲದ ಅಂಗನವಾಡಿ, ಸರಿ ರಸ್ತೆಯೇ ಇಲ್ಲದ ಸರ್ಕಾರಿ ದವಾಖಾನೆ ಎಲ್ಲವೂ ಕಣ್ಣೆದುರು ಸಾಲುಗಟ್ಟತೊಡಗಿದವು. ಸುಮ್ಮನೆ ನಿಂತೇ ಆಸರಾಗುವ ಅರಳಿ ಮರದ ಕಡೆಗೊಮ್ಮೆ ಧನ್ಯತೆಯಿಂದ ಕಣ್ಣಾಯಿಸಿದಳು.
1: ಆಲಿಶಾಳ ಅರಳಿ ಮರ ಕಥೆ ಇದುವರೆಗೆ ಕೇಳಿದಿರಿ. ಹೇಳಿದವರು ಡಾಕ್ಟರ್ ವಿನಯಾ ವಕ್ಕುಂದ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ನೆರವು ಶೈಲಜಾ ರಾಜ್ಕುಮಾರ್.
2: ಆಕಾಶವಾಣಿ ಧಾರವಾಡ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: पुलिस
2: मिस सीमा
1: हाउ डू
2: ईगले पुलिस स्टेशन के बन्नी ಒಂದ್ ನಿಮಿಷ ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
1: ಯಾಕೆ ಅಂದ್ರೆ ನಾನು
2: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
2: 1,00,000 ಕೊಡಿ, ಬಚಾವ್ ಆಗ್ತೀರಾ.
1: ಅಷ್ಟೊಂದ್ ಹಣ?
2: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ.
2: ಅರೆ,
1: ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
3: ಹಲೋ ಮಮ್ಮ.
1: ಹಾಯ್.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಕಾರ್ಯಕ್ರಮ ಯುವವಾಣಿ. ಇಂದಿನ ಯುವ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಪ್ರಸಾದ್ ಇಂಗಳಗಿ ಅವರಿಂದ ಸ್ವರಚಿತ ಕವನ ವಾಚನ.
7: ನನ್ನ ಕವನದ ಶೀರ್ಷಿಕೆ ನಿಲ್ಲಿ ಮೋಡಗಳೇ. ನಿಲ್ಲಿ ಮೋಡಗಳೇ, ಎಲ್ಲಿ ಹೋಗುವಿರಿ? ಬೆತ್ತಲಾಯ್ತು ಬಾನ ಸಂಜಿ, ಸರಸರ ಹೆಜ್ಜೆಗಳ ಸರಸಿ ಬಿಡುವಿರಿ, ಬಿರಿ ಬೀಸೋ ಗಾಳಿ ಗಂಜಿ. ನಿಮ್ಮ ನುಡುಕುತ್ತಾ ಬಾಯಿ ಗುಟುಕುತ್ತಾ ಕಣ್ಣುಬ್ಬ ಮೇಲೆ ಮೊಣಮಯಿ, ಬಾಯ್ಬಿಟ್ಟು ಬರುಡುತ್ತಾ ಬರಭೂಮಿ ರೈತ ಬಾಳೆ ಕಬ್ಬ ಮೇಲೆ ಮನಮಯಿ. ಅನ್ನದಾತನ ಕಷ್ಟ ಭೀಕರ ಬಾದಟ್ಟ ಮೋಡ ಕವಿದು, ಧಾನ್ಯದಾತನ ದುಃಖ ಕಣ್ಣೀರ ತಾ ಕೆಟ್ಟ ಕೇಡ ಕಳಿದು, ಸಿಡಿದು ಬಿಕ್ಕರಿಸಿ ರೈಲ ಬೋಗಿಸದ್ದು ಗುಡುಗು ಮಿಂಚುಗಳ ಆಕ್ರಂದನ, ಕಾನನ ತುಂಬಿದ ನೇಗಿಲ ಯೋಗಿಗದು ಬಲೆ ಹಡಗು ಮೀನುಗಳ ಬಂಧನ. ಭೂತಾಯಿಗೇಳು ನಾ ಬರುವೆನೆಂದು ತೆರೆದಿಟ್ಟು ಒಡಲ ಹಳ್ಳಕೊಳ್ಳ, ಹನಿಮುತ್ತು ಆಲಿ ಒಮ್ಮೆ ಕಡಲ ಬೇಲಿ ಕೊರೆದು ಕಂಪಿಸು ಕಲ್ಲ ಹರಳ, ಭತ್ತ ಕುಡುಗೋಲ ಬಡರಾಶಿ ಮೇಳ ನಿತ್ಯವಿರಲಿ ರೈತ ಹೊಲ ಸಹಕಾರ, ಬಂದೇ ಬರುವುದು ಭತ್ತದ ನವ ಚಿಗುರು ನೇಗಿಲ ನೇಣಿಗದು ಹರಿತದ ಉಗುರು, ಬೆನ್ನೆಲುಬಾಗಿ ಹರಿಸಿ ಹರಿಹರಿಸಿ ಕಣ್ಣ ಬೆವರು, ಹಗುರಗುರಾಗಿ ದೇಶದೆಲ್ಲೆಡೆ ಪಳಗಲಿವನ ಪೊಗರು. ನನ್ನ ಮುಂದಿನ ಕವನದ ಶೀರ್ಷಿಕೆ ಗಿಳಿಯು ಬಯಸಿತು.

ಮತ್ತೆ ಪಂಜರದೊಳಗೆ. ಬೇಕು ಬೇಕೆನಿಸಾಗ ಕಟ್ಟು ತಂದು, ಬೇಡ ಬೇಡೆನಿಸೀಗ ಬಿಟ್ಟು ಬಂದು, ಪ್ರೀತಿ ಪಾಯುಷವ ಉಣಿಸಿ ಇಂದು ಹಾರಿಬಿಟ್ಟೆಯೋ ನೀ ಗೆಳೆಯ, ಮೋಹ ನೆಂಟಿನ ನಾಗಿಳಿಯ. ಕತ್ತ ಹಿಡಿದು ನೂಕಿದೆಣ್ಣ, ಬೇಡವಾದೆನೇ ನಾನು ಇನ್ನ, ಅಂದು ಜೊತೆಯಾಡಿ ಮಾಡಿ ಜೋಕೆ, ಇಂದು ಒಲವ ವತ್ತಲೇಕೆ. ಹುಟ್ಟು ಪಂಜರ ಗಿಳಿಯು ನಾನು, ಅಟ್ಟು ನೂಕಿರೆ ಹಾರಬಲ್ಲೆನೇನು. ಬೆಕ್ಕ ಬಾಯಿಗೆ ಬೆದರುತಿಹೆನು, ಪಕ್ಕ ನಿಂತಿರೆ ನಾ ಹಿಡಿಸದಾದೆನೇನು. ಮಸಿಯ ಬಳಿದು ಮಾತಾಡೋದಿಲ್ಲ, ಹುಸಿಯ ಪ್ರೀತಿ ನನ್ನದಲ್ಲ. ಉಪಕಾರದ ಋಣವಿನ್ನು ತೀರಿಸಿಲ್ಲ, ಪ್ರೇಮ ಜ್ಯೋತಿ ಇನ್ನು ಆರಿಸಿಲ್ಲ. ನಾನೆಲ್ಲಿ ಹೋಗಲಿ ತಿಳಿಯದಾಯ್ತು, ನಿನ್ನ ನಗಲಿ ಬದುಕಲಾರದಾಯ್ತು. ನಮ್ಮಪ್ಪ ಅವ್ವನ ಕೂಗಿ ಕರೆಯುತ್ತಿರಲು ಕರುಳ ಬಳ್ಳಿಗೆ ಕೇಳದಾಯ್ತು. ತಾಯಿ ತಂದೆಯರ ಕಳೆದು ಅತ್ತೆ ನಂದು, ಎನ್ನ ಪತಿಯೇ ಎನಗೆ ಬಂದು ಇಂದು. ಈ ತಬ್ಬಲಿ ಕೂಸಿಗೆ ಸಿಟ್ಟೇಕೆ ಪ್ರಿಯತಮ, ಸತ್ತೇ ಹೋಗುವೆ ಬಿಟ್ಟಿರನು ನಿಮ್ಮ. ಹಣ್ಣು ಕೊಟ್ಟೆಯೋ ಬೇಡವಯ್ಯ, ಕಾಳು ಕೊಟ್ಟೆಯೋ ಬೇಡವಯ್ಯ. ರೆಕ್ಕೆ ಬಿಚ್ಚಿ ಬೇಡುತ್ತಿರುವೆ, ಬಿಕ್ಕೆ ತಿಂದು ಸುಮ್ಮನಿರುವೆ. ಹೃದಯದಿ ವೃತ್ತಿ ಕೊಟ್ಟು ಸಲಹುಯನ್ನ, ಮತ್ತೆ ಪಂಜರದೊಳು ಸೇರಿಸೆನ್ನ. ಓ ನನ್ನ ಪ್ರೀತಿಯ ಮುದ್ದಿನ ರಗಿಣಿ, ಬಾರೇ ನನ್ನ ಕನಸಿನ ಮುತ್ತಿನ ಮಣಿ. ಅರಿಯದಾದೆ ನಿನ್ನ ಈ ಸ್ಥಿರ ಸ್ನೇಹ ಕ್ಷಮಿಸು, ಬೇಡುವಂತಾದೆ ನಿನಗೆ ಭಿಕ್ಷೆ, ಮತ್ತೆ ನನ್ನ ಪ್ರೀತಿಸು. ಸತಿಯೇ ನಿನ್ನೊಳು ಮತ್ತೆ ನನ್ನ ಸೇರಿಸು. ಕಣ್ಣು ರೆಪ್ಪೆಯ ಒದ್ದೆ ಮಾಡಿ ನಾ ಕೂಗಿ ಬಿಕ್ಕರಿಸೋ ಅಳುವ ನೋಡಿ, ಕರಗಿತವನ ಮನ ಮತ್ತೆ ಕರುಣೆ ಮೂಡಿ, ಕೈ ಬೀಸಿ ಹರಸಿ ಕರೆದನವನು, ಪ್ರೇಮ ಪಂಜರದತ್ತ ತೋರಿ ಹಾಡಿ. ಮತ್ತೆ ಸೇರಿತು ಸಂಸಾರದ ಜೋಡೆತ್ತಿನ ಗಾಡಿ. ಅದೊಂಥರ ಅಗ್ನಿ ಪರೀಕ್ಷೆಯಂತೋ, ಯಾಕೆನೆಗೆ ಇಷ್ಟು ದುಃಖ ತಂತೋ. ಕಣ್ಣ ಕಡಲ ಉಕ್ಕಿ ಬಂತೊಂದು ಕರೆಯು, ಓಗುಟ್ಟು ಹಾರಿ ಬಂತು ಪರುಷಗಿಳಿಯು, ಮತ್ತೆ ಪಂಜರ ಸೇರಿತು. ಪರುಷಗಿಳಿಯು ಮತ್ತೆ ಪಂಜರ ಸೇರಿತು. ನನ್ನ ಮುಂದಿನ ಕವನ ಶೀರ್ಷಿಕೆ ಹರಕಲು ಜೀವನ. ಎಷ್ಟಂತ ದುಡಿಯುತ್ತೀಯೋ ನೀನಾಗಿ, ಕೂಡಿಟ್ಟು ಕೂಡಿಟ್ಟು ಕೊಡುವುದಾದರೂ ಯಾರಿಗಾಗಿ. ಗಳಿಸಿದ್ದೆಲ್ಲ ಸಂಸಾರದ ಸುಖಕ್ಕಾಗಿ, ನೀನೇನು ಮಾಡಿಕೊಂಡೆ ವೈಯಕ್ತಿಕವಾಗಿ. ಎಲ್ಲ ಹೆಂಡತಿ ಮಕ್ಕಳಿಗಾಗಿ, ಮಕ್ಕಳು ಮಕ್ಕಳೆಂದವನು ನೀನಲ್ಲವೇ. ಮುಪ್ಪಾದಿರೆ ಸಲಹುತಿಯರೋ ನೀ ಸಾಕಿದಂತೆ. ಪಾನಿಪೂರಿ ಪೀಜಾ ಬೇಡಿದ ಕೈಗಳೀಗ, ಹಸಿವೆಂದರೆ ಕೊಟ್ಟಾವೆ ಬಿಸ್ಕತ್ತು ನಿನಗೀಗ. ಬೂಟುಗಳ ಶೋಕಿ ಸಾಕು ಸಾಕೆಂದರೂ ಕೇಳಲಿಲ್ಲ ನಿನ್ನಾಕಿ. ನಿನಗರಿಯದೇ ನೇತ ಜೇಬಿಗೆ ಕೈ ಹಾಕಿ, ಮುಚ್ಚಿಕೊಟ್ಟಳೇಕೆ ಮತ್ತೊಂದು ರೂಪಾಯಿ. ಮುಚ್ಚಿಕೊಟ್ಟ ಮುದುಕಿಗೆ ಸಿಗುತ್ತಿಲ್ಲವೇ ಈಗ ಗೌರವದ ಏಟುಗಳು. ಸೊಸೆಯಿಂದ ಕೇಳುತ್ತಿಲ್ಲವೇ ಸೋಗ ಶಿಸ್ತಿನ ಪಾಠಗಳು. ಚಾಡಿ ಮಾತಿನ ಚತುರ ಚೋರಿ ಕಣ್ಗುಕ್ಕಿ ಬುಸುಗೊಡುವಳು ವಿಷವಕಾರಿ. ತಪ್ಪಾದಿರೆ ಒದ್ದು ಬೈದಿಲ್ಲವೇ ಕಿರುಚಿ, ಮಗನಿಗೊಪ್ಪಿಸಿಲ್ಲವೇ ಸಂದರ್ಭ ತಿರುಚಿ. ಎಷ್ಟು ಎಷ್ಟಂತ ಯಾರಿಗಾಗಿ ದುಡಿತಿ, ಹೆಂಡತಿ ಮಕ್ಕಳಿರುವರು ನಿನಗೆಷ್ಟು ಪ್ರೀತಿ. ಕೊನೆಗೊಮ್ಮೆ ಯಾರು ಬರುವರು ನಿನ್ನ ಜ್ಯೋತಿ, ನಿನ್ನಾಕಿನೂ ನಿನಗಿಲ್ಲ ಎಂಬ ಸತ್ಯ ತಿಳಿತಿ. ಸಾಕು ಮಾಡು ನಿನ್ನ ಈ ಮುಪ್ಪಿನ ಡ್ಯೂಟಿ. ದುಡಿತ ದುಡಿತವೆಂದು ಕುಡಿತ ಕಲಿಸಿ, ಕಡಿತ ಕಡಿತವಾತು ನೆಮ್ಮದಿ ಅಳಿಸಿ. ತುಡಿತ ತುಡಿತವಿಲ್ಲದೆ ಎಲ್ಲವೂ ಸಾಕೆನೆಸಿ, ನಡಿತ ನಡಿತ ನಿನ್ನಾರು ನೆನೆವರು ನೆನೆಸಿ. ಮಡಿತ ಮಡಿತ ನಿನ್ನ ಹಣ ನಿನಗೇ ಮಣ್ಣಾಗುವುದು ಮುನಿಸಿ. ನನ್ನ ಮುಂದಿನ ಕವನದ ಶೀರ್ಷಿಕೆ ಮಹಂತಪ್ಪ ಹುಗ್ಗಿ ಮಾಡ್ಯಾನ. ಹುಗ್ಗಿ ಮಾಡ್ಯಾನ ಮಹಂತಪ್ಪ, ಭಕ್ತಿ ಎಂಬ ಹುಗ್ಗಿ ಮಾಡ್ಯಾನ. ತನುವೆಂಬ ಗೋಧಿನ ಮೆತ್ತಗೆ ಬೀಸಿ ತಣ್ಣಗ ಮಾಡ್ಯಾನ. ಮನವೆಂಬ ಬೆಲ್ಲವ ಹಸನಾಗಿ ಕುಟ್ಟಿ ಮಲ್ಲಿಗೆ ಮಾಡ್ಯಾನ. ಲಿಂಗ ಪೂಜೆಯಲ್ಲಿ ನಿಷ್ಠೆಯ ಕೊಟ್ಟು ಪಾದೋದಕವ ಸುರಿದಾನ. ಅರಿವಿಗೆ ಬಾರದ ರಿಷಡ್ವರ್ಗವ ಸುಟ್ಟು ಕೊತ ಕೊತ ಕುದಿಸ್ಯಾನ. ವಿಭೂತಿ ಎಂಬ ಹಾಲನ್ನು ಸುರಿದು ಶಿವನ ಶಕ್ತಿ ಕೊಟ್ಟಾನ. ಬಸವಸ್ಮರಣೆಯ ಬಾದಾಮಿ ಹಾಕಿ ಭವ್ಯ ಶರಣತೆಯ ಮುಕ್ತಿ ಕೊಟ್ಟಾನ. ರುದ್ರಾಕ್ಷಿ ಎಂಬ ದ್ರಾಕ್ಷಿಯ ಹಾಕಿ ಸಿಹಿ ರೂಪವ ಕೊಟ್ಟಾನ. ವಚನ ಕಮ್ಮಟದ ಗೋಡಂಬಿ ಸುರಿದು

ಇಷ್ಟಜೀವನ ಕೊಟ್ಟಾನ. ಬಿಸಿ ಬಿಸಿಯಾದ ತುಪ್ಪ ಸುರಿದು ಮಹಂತಪ್ಪ ಹುಗ್ಗಿ ಹಂಚಾನ. ಬಡವ ಸಿರಿವಂತರು ಭೇದವ ತೋರದೆ ಸರಿಸಮಾನ ಹಂಚಾನ. ಬರೀ ಊಟವಲ್ಲವದು ಬಸವಣ್ಣನ ಅನುಭಾವ ಹುಗ್ಗಿ ಪರಮ ಪ್ರಸಾದವೆಂದಾನ. ಇದರಲ್ಲಿಪ್ಪವು ಮುಕ್ತಿ ಬದುಕಿನ ಹಾಡಿ ಸವಿಸವಿದು ಕುಡಿ ಎಂದಾನ. ಸಮಯ ಜರುಗಿ ಹೋತು, ಮತ್ತೆ ಬರದೆ ಆಯ್ತು, ಬಂದ ಕೆಲಸ ಸಂಪೂರ್ಣವಾಯ್ತು ಎಂದಾನ. ಶರಣು ಬನ್ನಿ, ಉಳಿದ ಶರಣಂಗೆ ಹಂಚಿ ತಿನ್ನಿ, ತಾವಿನ್ನು ಮರಳಿ ಮನೆಗೆ ಬಿಡುಗಾಡಿ ಎಂದಾನ. ಮತ್ತೆ ತಪ್ಪದೆ ದಿನನಿತ್ಯದ ಕಾಯಕದಂತೆ ಸ್ವರ್ಣವರ್ಣದ ಕಾವಿ ಜೋಳಿಗೆ ಹಿಡಿದು ಲೋಕದ ಕೆಟ್ಟ ಚಟಗಳ ಭಿಕ್ಷೆಗೆ ನಡೆದಾನ. ಭಾವದ ವಾಕ್ಯದಲ್ಲಿ ಭಾವೈಕ್ಯವ ಬೆಳಗಿಸಿ ಮೂಢ ಭಾವನೆ ಅಳಿದಾನ. ವ್ಯಸನದ ವಾಂತಿಯ ಕುಡಿಯುವ ಕನಿಷ್ಠರ ಕರ್ಮವ ತೊಳೆದಾನ. ಚಿಂತೆ ಸಂತೆಯಲ್ಲಿ ಅಳುವವರ ಕಂಡು ಕಣ್ಣೀರು ಅಳೆದಾನ. ಹುಗ್ಗಿ ಮಾಡ್ಯಾನ ಮಹಂತಪ್ಪ, ಭಕ್ತಿ ಎಂಬ ಹುಗ್ಗಿ ಮಾಡ್ಯಾನ. ಭಕ್ತಿ ಭಂಡಾರಿಯ ಸುಗ್ಗಿ ಮಾಡ್ಯಾನ. ನನ್ನ ಮುಂದಿನ ಕವನದ ಶೀರ್ಷಿಕೆ ಏಳಿ ನಾಳೆಗಳೇ ಎದ್ದೇಳಿ. ಇಂದಿನ ಸ್ವರ್ಣಮಯ ನಾಳೆಗಳೇ ಎದ್ದೇಳಿ, ವರ್ಣಮಯ ಬುದ್ಧಿಮಯಿಗಳೇ. ಬಿಟ್ಟೇಳಿ ಉಸಿನಿದ್ದೆಯ ತಾಳಮೃದಂಗಗಳೇ, ಮಾಡೇಳಿ ಸುಚಿತ್ತಮಯ ಜೀವನ. ಓ ನನ್ನ ಮುದ್ದು ಕಂದಮ್ಮಗಳೇ, ಕುದುರೆಯ ಕಾಲ್ಗೆಡವಿ ಮುಂದಿಕ್ಕಿರುವುದು ಕಾಲಕೇಚರ. ಕಾಲ್ ಮುಗಿದು ಕೆಲಸದಲ್ಲಿ ನಿತ್ಯ ತೊಡಗು, ಇದೇ ಅದರ ಅಂತಿಮ ಉತ್ತರ. ಕಣ್ಮುಚ್ಚಿ ಕಿವಿಗೊಡದೆ ಸೋಮಾರಿಯಾದರೆ ಕೊಡುಗೆಯಂತೆ ಸಂಕಷ್ಟಗಳ ಭೀಕರ. ಆಡೇಳು ನಯನಗಳ ನಾಟ್ಯ ನೋಟ, ನೋಡೇಳು ಲೋಕದಲವಾರು ಮೈಮರೆಸುವ ಮಾಟ. ಗಡಿಯಾರ ಕೈ ಕಾಲುಗಳು ನೇರವಾಗಿರಲು ಬಿಡಲಿಲ್ಲ ಜೊಳ್ಳು ನಿದ್ದೆಯ ಕಾಟ. ನಿನ್ನೆಗಳೆಂಬುದು ಬರಿಗೋಳು, ನಾಳೆಗಳೆಂಬುದು ಬರಿ ಸುಳ್ಳು. ಇಂದಿನ ಈ ಸುದಿನವೇ ಸತ್ಯವೆಂಬುದು ಮರೆಯದಿರು. ಈಗಿನ ಕಷ್ಟವನರಿತು ನಾಳೆಯ ಬರುವಿಕೆಯ ಕುರಿತು. ಸರಿ ಯೋಚಿಸುವುದೊಂದೇ ನಮ್ಮ ಬಾಳು, ಯೋಚನೆಯಂತೆ ಯೋಜನೆ ಅದುವೇ ಸುಖ ಬಾಳು. ನನ್ನ ಮುಂದಿನ ಕವನದ ಶೀರ್ಷಿಕೆ ಇಳಕಲ್ಲ ಸೀರೆ. ಕನಕದೆಳೆಯಿಂದ ಮಾಡಿದ ನೂಲಿನ ಸೀರೆ, ಕನ್ನಡಕ್ಕೊಂದು ಕಣ್ಮಣಿಯಾದ ಚಿಂತಾಮಣಿಯ ಹೋಲುವ ಸೀರೆ. ಕರ್ಪೂರದ ಜ್ಯೋತಿಯಂತೆ ಕಂಗೊಳಿಸುವ ಸೀರೆ, ಸವಿನೆನಪಿನ ಸೇವಂತಿಗೆ ಸೆರಗುಳ್ಳ ಸೀರೆ. ಏನಂತ ತಿಳಿದೀರವ್ವ ಆ ಸೀರೆ, ಮರಿಬೇಡವ್ವ ಅದು ಇಳಕಲ್ಲ ಸೀರೆ. ನಾಚುವ ನಾರಿಯರಿಗದು ನಲಿದಾಡಿಸುವ ಸೀರೆ, ತುಂಡುಡುಗೆಯ ತುಂಟಿಯರ ಕೆರಳಿಸುವ ಸೀರೆ. ಮಗಳ ಮದುವೆಗೆ ಕೊಡಿಸಿದ ತವರೂರ ಸೀರೆ, ಮಾವನ ಮನೆಯ ನಂದಾದೀಪ ಬೆಳಗಿಸುವ ಸೀರೆ. ಏನಂತ ತಿಳಿದೀರವ್ವ ಆ ಸೀರೆ, ಮರಿಬೇಡವ್ವ ಅದು ಇಳಕಲ್ಲ ಸೀರೆ. ಕಾರ್ಮಿಕರಿಗೊಂದು ಕಾಯಕವ ಕೊಟ್ಟು ಕರುಣಿಸಿದ ಸೀರೆ, ಹಸಿದ ಹೊಟ್ಟೆಗೆ ಓಗರವನಿಕ್ಕುವ ಅಕ್ಷಯ ಪಾತ್ರೆ ಈ ಸೀರೆ. ಸ್ವದೇಶಿಯೇ ಇರಲಿ ವಿದೇಶಿಯೇ ಬರಲಿ, ಸಂಪ್ರದಾಯವ ಮರೆಯದ ಸೀರೆ. ಯಾವ ದೇಶೀಯ ಹಾವಳಿಗೂ ದ್ವೇಷಿಸದ ಸೀರೆ. ಏನಂತ ತಿಳಿದೀರವ್ವ ಆ ಸೀರೆ, ಮರಿಬೇಡವ್ವ ಅದು ಇಳಕಲ್ಲ ಸೀರೆ. ಕನ್ನಡ ತಾರೆಯರ ಮನದಲ್ಲಿ ಕಚುಗುಳಿಯಾನಿಟ್ಟು ತರತರ ರಂಗಿನೊಂದಿಗೆ ಕಂಗೊಳಿಸಲಿ ಸೀರೆ. ಸೆರಗಂಚಲ್ಲಿ ಬ್ರಹ್ಮಾಂಡ ಸೆಳೆದು ಭರತ ದೇಶವ ಬಿಂಬಿಸಲಿ. ದೇಶ ವಿದೇಶಗಳೆಲ್ಲ ಪಸರಿಸಿ ಹೊಸ ಇತಿಹಾಸ ರೂಪಿಸಲಿ. ಕನಸಲ್ಲೂ ಮರಿಬೇಡವ್ವ ಅದು ಸಾಂಪ್ರದಾಯಿಕ ಸೀರೆ, ನಮ್ಮ ಹೆಮ್ಮೆಯ ಇಳಕಲ್ಲ ಸೀರೆ. ನನ್ನ ಮುಂದಿನ ಕವನದ ಶೀರ್ಷಿಕೆ ನೀ ಕನ್ನಡಿಗನ. ಒಂದೇ ನುಡಿಯೊಳು ಒಂದೇ ನಡೆಯೊಳು, ಕನ್ನಡ ಕನ್ನಡ ಕನ್ನಡ, ನರನಾಡಿ ಕಣಕಣ ರಕ್ತದೊಳು ಎನ್ನುವರಾರು. ನಾ ಕನ್ನಡಿಗ ಎಂಬ ಹೆಮ್ಮೆಯೊಳು ಬರೀ ಮುಳುಗೆದ್ದರೆ ಸಾಕೆ. ಪರಕಿ ಪರಭಾಷೆಯರ ತಂಗಳೂಟವನ್ನುಂಡು ಮಬ್ಬು ಹಿಡಿದ ಈ ನಿದ್ದೆ ಬೇಕೆ. ಮಾಡುವ ಕಾಯಕದೊಳು ನೀಡುವ ಕೊಡುಗೆಯೊಳು ನೀನಾಗುವೆ ಆಗ. ಕನ್ನಡವನ್ನು ಕನ್ನಡವಾಗಿಸುವ ನಿನ್ನ ಶ್ರಮದೊಳು ನೀನಂತೂ ಆಗುವೆ ಕನ್ನಡಿಗ. ದಾರಿ ರಸ್ತೆಗಳಲ್ಲಿ, ಬ್ಯಾಂಕ್ ಅಂಗಡಿ ಕಚೇರಿ ಬೀದಿಗಳಲ್ಲಿ ಅಡಿಗಡಿಗೂ ಹರಡಲಿ ಕೆಂಪು ಹಳದಿ ಬಾವುಟ. ದಿನವಿಡೀ ಪ್ರತಿಕ್ಷಣ ನಿಲ್ಲದೇ ರಾರಾಜಿಸಲೆಂಬುದು ನನ್ನ ಹಠ. ಎನ್ನದೊಂದು ಬಯಕೆ ಜ್ವಾಲಾಮುಖಿಯಾಗಿ ಕುದಿಯುತ್ತಿದೆ ಮನದಲ್ಲಿ. ಎಂತು ಕನ್ನಡವು ಜನಮನಗಳಲ್ಲಡಗಿ

0: ಕನ್ನಡಿಯಾಗಿ ಪ್ರತಿಬಿಂಬಿಸುವುದಿಲ್ಲಿ. ನನ್ನ ಮುಂದಿನ ಕವನದ ಶೀರ್ಷಿಕೆ ತಿರುಗಾಟ ಜೀವನ. ಹೆಮ್ಮರವಾಗುವ ಆಸೆ ಕಂಡೇ ಬುಡಬೇರು ಎಂತ ಅರಿಯಲಿಲ್ಲ, ಕವಿಯಾಗುವ ಆಸೆ ಕಂಡೇ ಕಡಲ ತೊರೆಗಳಂತ ಅನುಭವಕ್ಕೆ ಕಿವಿಗೊಡಲಿಲ್ಲ, ಶಿಲ್ಪಿಯಾಗುವ ಆಸೆ ಕಂಡೇ ಉಳಿಪೆಟ್ಟಿನ ಕಷ್ಟಗಳನ್ನೆದುರಿಸಲಿಲ್ಲ. ಎನ್ನದೊಂದು ಬದುಕು, ಹುಟ್ಟು ಸಾವಿನ ಸಮುದ್ರ, ದ್ವಿತೀರದಲ್ಲೂ ಒಂದೊಂದು ಕರ್ಮ, ಆ ತೀರವಂತರ ಮಗುವಿನ ಆಟ, ಈ ತೀರ ಕ್ರೂರ ಮುಪ್ಪಿನ ಸಂಕಟ, ಆ ತೀರದಿಂದ ಈ ತೀರ ಸಾಗಲು ಹುಡುಕಾಡುತ್ತಿರುವೆ ಸಾಧನೆಯ ಹಡಗುದಾರಿ. ಹಡಗಂತೂ ದಂಡೆಯ ಮೇಲೆ ತೇಲುತ್ತಾ ನಿಂತಿರಲು ಕಾದಾಡುತ್ತಿರುವೆ ಛಲದಿಂದ ಮಾರ್ಗವ ತೋರಿ. ಚೀಚಿ ಮಾಡು ನಗುವರು ಬಡತನವ ಕಂಡು, ಹಿಹಿ ಎಂಬ ಕಿರುನಗೆ ಸಿರಿತನವ ಅರಿತು, ತುತ್ತು ಎಂದು ದೂಡುವರು ಸೋತಾಗ ಮನವು, ಓಹೋ ಎಂಬ ಮೋಡಿ ದೊರೆತಾಗ ಜಯವು. ಜೀವನದೊಳು ಎನತು ಕಂಡೆನ, ಬರೀ ನೋವು ನಲಿವುಗಳ ಊರಣ, ಬರೀ ಬೇವು ಬೆಲ್ಲಗಳ ಮಿಶ್ರಣ, ಅದರಲ್ಲೂ ಜಿಗಿದೇಳುತ್ತಿದೆ ಪ್ರೀತಿ ಎಂಬ ತಲ್ಲಣ. ನನ್ನ ಮುಂದಿನ ಕವನದ ಶೀರ್ಷಿಕೆ ಬಾರಿಸಿತು ಗಂಟೆ. ಬಾರಿಸಿತು ಗಂಟೆ ಹೇಳುವ ಮುನ್ನ ಬಾರಿಸಿತು ಗಂಟೆ, ಹಸಿವಿನ ಹಾವು ಬುಸುಗುಡುವಂತೆ ಊಟದ ಆಟ ದಿನವಿಡಿಯಂತೆ, ತಟ್ಟೆ ಹಿಡಿದು ಹೊಟ್ಟೆ ರಾಯಣ ಸೇವೆಗೆ ಹೊಂಟೆ, ಸೊಕ್ಕಿನ ಚೀಲವು ತುಂಬಿದಂತೆ ಕೊಬ್ಬಿದ ಮದವು ಆನೆಯಂತೆ, ಜಂಬದ ನಡಿಗೆಲಿ ಮೀಸೆಯ ತಿರುವುತ ಹೊಂಟೆ, ಬೀಡಿ ಮದ್ಯಪಾನ ಹೊಡೆದನಂತೆ ಕೂಡಿ ಮಾಡಿ ದುರ್ಜನರ ಸಂತೆ, ಕಾಡಿ ಬೀಡಿ ಜೀವನವೀಡಿ ವ್ಯಸನದ ದಾಸನಾಗುವನಂತೆ, ಬಂಧು ಬಳಗವೆಲ್ಲವಂತೆ ಧರ್ಮದಾರಿಲಿ ನಡೆಯುವಂತೆ, ಬಿಟ್ಟು ಹೊರಡೋ ಸಮಯದಲ್ಲಿ ನಾಲ್ಕು ಮಂದಿ ಇರಬೇಕಂತೆ, ಬರುವಾಗ ಬರೀ ಬೆತ್ತಲೆಯಂತೆ ಹೋಗುವಾಗ ಕರಿ ಕತ್ತಲೆಯಂತೆ, ಬಂದು ಹೋಗುವ ದಾರಿಯಲ್ಲಿ ಆ ಶಿವನ ಕಾಣಬೇಕಂತೆ. ನನ್ನ ಮುಂದಿನ ಕವನದ ಶೀರ್ಷಿಕೆ ಮಳೆಯೇ ಯಾವ ನೀರಾಗುವೆ. ಭೂತಾಯಿಯ ರೋದನೆಗೆ ಆರ್ಭಟಿಸಿ ಹರಿದೆಯೋ, ಕಷ್ಟ ನಷ್ಟಗಳ ಸರೆಸರೆಸಿ ಜೀವರಾಶಿಗಳ ಕಣ್ಣೀರು ಒರೆಸಿ ಸುರಿಸಿರಿದು ಹರಿಸಿ ಬಾರೋ. ತಾಯಿಯ ಮಡಿಲಿಗೆ ಬಿದ್ದು ಆಕೆಯ ಪ್ರೀತಿ ಮೋಹವೆಂಬ ಕ್ಷೀರವ ಸವಿದು, ಸಂಬಂಧಗಳು ಎಂಬ ಸೆರಗನ್ನು ಹಿಡಿದೆ ಮಳೆರಾಯ, ಹನಿಹನಿಯಾಗಿ ಧರೆಗಿಳಿದು ಯಾವ ನೀರಾಗುವೆಯೋ. ಒಳಿತಾದರೆ ತಂಪಾಗುವೆ ಹೊಟ್ಟೆಗೆ, ಕೆಡುಕಾದರೆ ಕೊಳೆಯಾಗುವೆ ಬಟ್ಟೆಗೆ, ನೀನ್ಯಾವ ನೀರಾಗುವೆ ಹೇಳುವೆಯೋ. ಮುಂದೆ ಎತ್ತೆತ್ತಲೋ ನೀರಾಗಿ ಹರೆದು ನದಿ ಸಮುದ್ರದಿ ಬೆರೆತುಕೊಂಡು ಹರಿಹರಿದಂತೆ ರೂಪಾಪರೂಪದ ರುಚಿ ತಿಳಿಯದು. ಧರೆಗಿಳಿದು ಬಂದೆ ಓ ಮಳೆರಾಯ, ಬರುವಾಗ ಪರಮಹನಿ ಪರಿಶುದ್ಧನಾಗಿ ಪಾಪ ಪುಣ್ಯಗಳ ಸಂಬಂಧ ಬೆಳೆಸಿ ಹೇಳದೇ ಆವಿಯಾದೆಯ.
1: ಇದುವರೆಗೆ ಪ್ರಸಾದ್ ಇಂಗಳಗಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಈಗ ಭಾರತದ ಕೆಲ ಪ್ರೇಕ್ಷಣೀಯ ಸ್ಥಳಗಳು ಕುರಿತು ಮಾತನಾಡುತ್ತಾರೆ ಶ್ವೇತಾ ಎಸ್ಬಿ.
2: ನಮ್ಮ ಜೀವನ ಒಂದು ಸುಂದರವಾದ ಬದುಕು. ಕೆಲವೊಮ್ಮೆ ಸುಖವನ್ನು ಅನುಭವಿಸಿದರೆ ಇನ್ನೊಮ್ಮೆ ದುಃಖ ಪಡುತ್ತೇವೆ. ಹೀಗೆ ಇರುವಾಗ ಈಗಿನ ಆಧುನಿಕ ಕಾಲದಲ್ಲಿ ಎಲ್ಲರಿಗೂ ಸಮಯ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಮನುಷ್ಯನಿಗೆ ಬಿಡುವಿಲ್ಲದೆ ಇರುವ ಕೆಲಸದಿಂದ ಕೆಲವೊಮ್ಮೆ ಮನುಷ್ಯನು ಒತ್ತಡ, ಕೋಪತಾಪ, ಚಿಂತೆ, ಆತಂಕಗಳಿಗೊಳಗಾಗುತ್ತಾನೆ. ಇವೆಲ್ಲದರಿಂದ ಹೊರಬರಲು ಕೆಲವೊಮ್ಮೆ ನಾವು ಒಳ್ಳೆಯ ಪ್ರೇಕ್ಷಣೀಯ ಪ್ರವಾಸಿ ತಾಣಗಳಿಗೆ ಹೋಗಬೇಕು. ರಜೆಯ ಕಾಲದಲ್ಲಿ ಅಥವಾ ಬಿಡುವಿರುವ ಸಮಯದಲ್ಲಿ ಒಳ್ಳೆಯ ಅದ್ಭುತವಾದ ಪ್ರವಾಸಿ ತಾಣಗಳಿಗೆ ಹೋಗುವುದರಿಂದ ಮನಸ್ಸಿಗೆ ನೆಮ್ಮದಿ, ಖುಷಿ ಉಂಟಾಗಿ ಬೇಸರ ದೂರವಾಗುತ್ತದೆ. ಕೇವಲ ಬೇಸರ ದುಃಖ ಮರೆಯುವುದಕ್ಕೆ ಅಂತ ಅಲ್ಲ, ನಮ್ಮ ದೇಶದ ವಿವಿಧ ಭಾಗಗಳಲ್ಲಿರುವ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕಾಗಲಿ ಹೋಗಬೇಕು. ನಮ್ಮ ಭಾರತ ಹೆಮ್ಮೆಯ ದೇಶವಾಗಿದ್ದು ಬಗೆಬಗೆಯ ವಿಧ ವಿಧದ ಐತಿಹಾಸಿಕ ಸಾಂಸ್ಕೃತಿಕ ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾಗಿದೆ. ಕೇವಲ ಭಾರತದ ಪ್ರವಾಸಿಗರಲ್ಲದೆ ವಿದೇಶ ದೇಶಗಳಿಂದ ಪ್ರವಾಸಿಗರು ಬಂದು ಭಾರತದಲ್ಲಿರುವ ಪ್ರೇಕ್ಷಣೀಯ ಪ್ರವಾಸಿ ತಾಣಗಳ ಸೊಬಗನ್ನು ಕಣ್ತುಂಬಿಕೊಳ್ಳುತ್ತಾರೆ. ಮೊದಲನೆಯದಾಗಿ ಹಿಮಾಚಲ ಪ್ರದೇಶವು ಮೈ ರೋಮಾಂಚನಗೊಳಿಸುವ ಪ್ರವಾಸಿ ತಾಣಗಳಿಂದ ತನ್ನತ್ತ ಪ್ರವಾಸಿಗರನ್ನು ಸೆಳೆದುಕೊಳ್ಳುತ್ತದೆ. ಕಾಶ್ಮೀರ್ ಕಣಿವೆ, ಮನಾಲಿ, ಸಿಮ್ಲಾ, ಗುಲ್ಮಾರ್ಗ್, ಲಡಾಖ್, ಇನ್ನೂ ಅತಿಯಾದ ಸುಂದರ ತಾಣಗಳನ್ನು ನೀವು ದೇಶದಲ್ಲಿ ಕಾಣಬಹುದು. ಮನಾಲಿ ಸುಂದರವಾದ ಪ್ರದೇಶವಾಗಿದ್ದು ಸುತ್ತಲೂ ಅತಿ ಎತ್ತರದ ಗೋಪುರದಂತಹ ಅಚ್ಚ ಹಸಿರಾಗಿರುವ ಪರ್ವತಗಳಿಂದ ಒಳಗೊಂಡಿದೆ. ಮನಾಲಿಯಲ್ಲಿ ಪ್ರವಾಸಿಗರು ಅನ್ವೇಷಣೆ ಮಾಡಲು ಬರುತ್ತಾರೆ. ಕೆಲವರು ಕಾಲ್ನಡಿಗೆಯ ಸಾಹಸವನ್ನು ಮಾಡಿದರೆ

ಕೆಲವರು ಪರ್ವತದ ಶಿಖರವನ್ನು ಹತ್ತುತ್ತಾರೆ. ನದಿಯಲ್ಲಿ ತಪ್ಪದ ಸಹಾಯದಿಂದ ನದಿಗಿಳಿದರೆ ಕೆಲವರು ಹಿಮದ ಮೇಲೆ ಜಾರುವುದು, ಹೀಗೆ ಹಲವಾರು ವಿವಿಧ ಅನುಭವಗಳನ್ನು ಪಡೆದುಕೊಳ್ಳುತ್ತಾರೆ. ಇವಲ್ಲದೆ ಇನ್ನು ರೋಹ್ಟಂಗ್ ಕಣಿವೆ ಮಾರ್ಗ, ಸೊಲ್ಲಾಂಗ್ ಕಣಿವೆ, ಚಂದ್ರಕಾಣಿ ಕಣಿವೆ ಮಾರ್ಗ, ಹಿಮಾಲಯದ ರಾಷ್ಟ್ರೀಯ ಉದ್ಯಾನವನ, ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿ ನಾವು ತಂಪಾದ ಪರ್ವತದ ಗಾಳಿ, ಹಿಮದ ಅನುಭವವನ್ನು ಪಡೆದುಕೊಳ್ಳಬಹುದು. ಕಾಶ್ಮೀರ ಕಣಿವೆಯೂ ಕೂಡ ಒಂದು ಸುಂದರವಾದ ಸ್ಥಳವಾಗಿದ್ದು ಭೂಮಿಯಲ್ಲಿ ಕಂಡುಬರುವ ಸ್ವರ್ಗ ಎಂದೇ ಹೇಳಬಹುದು. ಯಾಕೆಂದರೆ ಕಣ್ಣಿಗೆ ಇಂಪು ಕೊಡುವ, ಯಾವಾಗಲೂ ತಾಜಾ ಅನುಭವ ಕೊಡುವ, ತಾಜಾ ಇರುವ, ಹಚ್ಚ ಹಸಿಯಾರಾಗಿರುವ ರಮ್ಯ ನೋಟ ಇದಾಗಿದೆ. ಪರ್ವತಗಳು ಹಿಮದ ಇಬ್ಬನಿಗಳಿಂದ ತನ್ನ ಸೌಂದರ್ಯವನ್ನು ತೋರುತ್ತದೆ. ಹಾಗೆ ದಾಲ್ ಸರೋವರ ಹಾಗೂ ಗುಲ್ಮಾರ್ಗ್ ಕೂಡ ತುಂಬ ಸುಂದರ ಸೊಬಗಿನ ಪ್ರವಾಸಿ ತಾಣಗಳಾಗಿವೆ. ನಂತರ ಉತ್ತರಾಂಚಲ ಪ್ರದೇಶದಲ್ಲಿ ರಾಷ್ಟ್ರೀಯ ಉದ್ಯಾನವನವಿದೆ. ಪ್ರತಿಯೊಬ್ಬ ಪ್ರವಾಸಿಗನು ನೋಡಲೇಬೇಕಾದ ಸ್ಥಳ ಇದಾಗಿದ್ದು, ಉದ್ಯಾನವನವು ಹೂ ಮರಗಳಿಂದ ತುಂಬಿದ ನಂದನವನವಾಗಿದೆ. ಸಸ್ಯಶಾಸ್ತ್ರಾಭ್ಯಾಸಿಗೆ ಹೇಳಿ ಮಾಡಿಸಿದ ಸ್ಥಳವಾಗಿದ್ದು ಸ್ವರ್ಗವೇ ದರಗಿ ಇಳಿದಂತೆ ಭಾಸವಾಗುತ್ತದೆ. ಹಾಗೂ ನಿಸರ್ಗವನ್ನು ಪ್ರೀತಿಸುವ ಜೀವಿಗೆ ಇದು ತುಂಬ ಮುದಹಿತವನ್ನು ನೀಡುತ್ತದೆ. ಒಂದು ಕ್ಷಣ ನಮ್ಮನ್ನು ನಾವು ಮರೆತು ಬಿಡುವ ಬಗೆಯ ರಮಣೀಯ ಉದ್ಯಾನವನವಿದು. ಇಲ್ಲಿ ಇನ್ನೂ ನಾವು ಪರದೇಶದಿಂದ ತಂದು ಪಳಗಿಸಿದ ಬಗೆ ಬಗೆಯ ಹೂಗಳಿವೆ. ಹಾಗೆ ರಾಮ್ಜುಲಾ, ಲಕ್ಷ್ಮಣ್ಜುಲಾ, ಹರಿದ್ವಾರ್, ಶಿವಪುರಿ, ನೀಲ್ಕಂಠ್ ಮಹಾದೇವ್ ಮಂದಿರ್, ತ್ರಿವೇಣಿ ಘಟ್ಟ, ವಸಿಷ್ಠ ಗುಪ್ಪ, ಇನ್ನೂ ಹಲವಾರು ಸುಂದರ ಪ್ರವಾಸಿ ತಾಣಗಳನ್ನು ಉತ್ತರಾಂಚಲದಲ್ಲಿ ಕಾಣಬಹುದು. ನಂತರ ಉತ್ತರ ಪ್ರದೇಶವು ಕೂಡ ಅದ್ಭುತವಾದ ಪ್ರೇಕ್ಷಣೀಯ ಸ್ಥಳಗಳನ್ನು ಒಳಗೊಂಡಿದೆ. ಇಲ್ಲಿ ವಾರಣಾಸಿಯು ಹಳೆಯ ಆಚಾರ ನಾಗರಿಕತೆಯ ಸ್ಥಳವಾಗಿದ್ದು ಗಂಗಾ ನದಿಯ ದಡದಲ್ಲಿ ನೆಲೆಯಾಗಿದೆ. ಪ್ರತಿ ವರ್ಷವೂ ಲಕ್ಷ ಲಕ್ಷ ಜನರು ಇಲ್ಲಿ ಸೇರುತ್ತಾರೆ. ಹಾಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಾರಣಾಸಿಯನ್ನು ಪವಿತ್ರ ಪುಣ್ಯ ಸ್ಥಳ ಎಂದೇ ಹೇಳುತ್ತಾರೆ. ಇಲ್ಲಿ ನಾವು ಆಧ್ಯಾತ್ಮಿಕತೆ ಮತ್ತು ಶಾಂತತೆಯನ್ನು ಕಾಣಬಹುದು. ವಾರಣಾಸಿಗೆ ಹೋಗಲು ಸೂಕ್ತ ಸಮಯ ಎಂದರೆ ಮಾರ್ಚ್ ತಿಂಗಳಿನಿಂದ ಸೆಪ್ಟೆಂಬರ್ ತಿಂಗಳು. ಹಾಗೆ ಇಲ್ಲಿ ವಿವಿಧ ಹಬ್ಬ ಕಾರ್ಯಕ್ರಮಗಳು ಜರುಗುತ್ತವೆ. ಮಾರ್ಚ್ ತಿಂಗಳಿನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಹೀಗೆ ವಾರಣಾಸಿಯು ತನ್ನ ಸಂಸ್ಕೃತಿಯನ್ನು, ರೀತಿ ರಿವಾಜುಗಳನ್ನು ಪ್ರದರ್ಶಿಸುತ್ತದೆ. ನಂತರ ತಾಜ್ಮಹಲ್ ವಾಸ್ತುಶಿಲ್ಪವು ಜಗತ್ತಿನ ಅತ್ಯದ್ಭುತ ಎಂದೇ ಹೇಳಬಹುದು. ತಾಜ್ಮಹಲನ್ನು ನಾವು ಆಗ್ರಾದಲ್ಲಿ ನೋಡಬಹುದು. ತಾಜ್ಮಹಲ್ ಇದು ಪ್ರೇಮ ಸಂಕೇತವಾಗಿದೆ. ತಾಜ್ಮಹಲನ್ನು ಬಿಳಿ ಅಮೃತ ಶಿಲೆಗಳಿಂದ ನಿರ್ಮಾಣ ಮಾಡಲಾಗಿದೆ. ಶಹಜಾನನು ತನ್ನ ಪ್ರಿಯತಮೆಗೋಸ್ಕರ ನಿರ್ಮಾಣ ಮಾಡಿಸಿದ ಪ್ರೇಮ ವಾಸ್ತುಶಿಲ್ಪ ಎಂದೇ ಹೇಳಬಹುದು. ಆಗ್ರಾವನ್ನು ನಾವು ಸ್ವಲ್ಪ ಮಟ್ಟಿಗೆ ಪುರಾತನ ಪಟ್ಟಣ ಎಂದೇ ಹೇಳಬಹುದು. ಯಾಕೆಂದರೆ ಆಗ್ರಾದಲ್ಲಿ ನಾವು ಕೆಲವು ಮಹಾಭಾರತಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಕಾಣಬಹುದು. ಈಗಿನ ಆಗ್ರಾ ಇದು ಒಂದು ಪುರಾತನ ಬಂಗಾರದ ಯುಗವನ್ನು ಹೊಂದಿತ್ತು ಎಂದು ತೋರಿಸುವುದಕ್ಕೆ ಸಾಕ್ಷಿಯಾಗಿದೆ. ನಂತರ ಮಥುರಾ, ಇದು ಕೂಡ ಒಂದು ಅದ್ಭುತ ತಾಣವಾಗಿದ್ದು ಮಥುರಾ ತಾಣವು ಉತ್ತರ ಪ್ರದೇಶದಲ್ಲಿದೆ. ಮಥುರಾ ತಾಣವು ದೇವರು ಶ್ರೀಕೃಷ್ಣನು ಈ ಸ್ಥಳದಲ್ಲಿ ಜನಿಸಿದ್ದು ಎಂದು ಪ್ರಸಿದ್ಧಿಯಾಗಿದೆ. ಹಾಗೆ ಈ ಸ್ಥಳವನ್ನು ನೋಡಲು ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಬಹುಸಂಖ್ಯೆಯ ಜನರು ಇಲ್ಲಿ ಸೇರಿರುತ್ತಾರೆ. ಈ ನಗರವು ತುಂಬ ಪುರಾತನ ದೇವಸ್ಥಾನ ಮಂದಿರಗಳಿಂದ ವಿಸ್ತಾರವಾಗಿದ್ದು ಪವಿತ್ರ ಯಮುನಾ ನದಿಯು ತುಂಬ ದಿನಗಳಿಂದ ಇಲ್ಲಿ ಹರಿಯುತ್ತಾ ಇದೆ. ಇವತ್ತು ನಾವು ನೋಡುವ ಸುಂದರ ಮೂರ್ತಿ ಶಿಲ್ಪಗಳು ಆಗಿನ ಕಾಲದಲ್ಲಿ ನಗರ ನಾಶವಾದಾಗ ಉಳಿದ ಸುಂದರ ಮೂರ್ತಿ ಶಿಲ್ಪಗಳು. ಇವುಗಳನ್ನು ವಿವಿಧ ವಸ್ತು ಪ್ರದರ್ಶನಾಲಯದಲ್ಲಿ ಇಡಲಾಗಿದೆ. ಹೀಗೆ ಶ್ರೀಕೃಷ್ಣ ಜನ್ಮಭೂಮಿ ಮಂದಿರ, ಗೀತಾ ಮಂದಿರ, ರಾಧಾಕುಂಡ್, ಜಮಾ ಮಸೀದ್, ಹಲವು ಪ್ರಸಿದ್ಧ ಸ್ಥಳಗಳನ್ನು ಉತ್ತರ ಪ್ರದೇಶದಲ್ಲಿ ನೋಡಬಹುದು. ಇನ್ನು ರಾಜಸ್ಥಾನ ರಾಜ್ಯವನ್ನು ತೆಗೆದುಕೊಂಡರೆ ಜೋಧ್ಪುರ್ ಕೂಡ ಅತಿ ಸುಂದರವಾದ ಸ್ಥಳವಾಗಿದ್ದು, ಜೋಧ್ಪುರ್ ನಗರವು ರಾಜಸ್ಥಾನದಲ್ಲಿ ಅತಿ ದೊಡ್ಡ ನಗರವಾಗಿದ್ದು, ಜೋಧ್ಪುರ್ ಇದರ ಭೂಭಾಗವು ಗೊಡ್ಡು ಬಂಜರು, ಒಡ್ಡೊಡ್ಡಾದ ಏರುಪೇರಾಗಿದ ಭೂಪ್ರದೇಶವಾಗಿದೆ. ಹಾಗೆ ಪ್ರವಾಸಿಗರು ಇಲ್ಲಿ ಮರೆಯಲಾಗದ ಅನುಭವವನ್ನು ಪಡೆದುಕೊಳ್ಳಬಹುದು. ಅದೇನೆಂದರೆ ಡೆಸರ್ಟ್ ಸಫಾರಿ. ಹಾಗೆ ಇನ್ನೊಂದು ಸ್ಥಳ ಜೈಸಲ್ಮೇರ್, ಅತಿ ಅದ್ಭುತವಾದ ನಗರ. ಜೈಸಲ್ಮೇರ್ ಮರುಭೂಮಿಯು ವಿಸ್ತಾರವಾಗಿದೆ. ಹಾಗೆ ಈ ನಗರವನ್ನು ಗೋಲ್ಡನ್ ಸಿಟಿ ಅಂದರೆ ಬಂಗಾರದ ನಗರ ಎಂದು ಕರೆಯಲಾಗುತ್ತದೆ. ಈ ನಗರವು ಥಾರ್ ಮರುಭೂಮಿಯ ಹೃದಯ ಭಾಗದಲ್ಲಿದೆ. ಹಾಗೆ ಇಲ್ಲಿ ಒಂಟೆ ಸಫಾರಿ ಅಂದರೆ ಕ್ಯಾಮೆಲ್ ಸಫಾರಿಯು ಒಂದು ಸುಂದರವಾದ ಅನುಭವವನ್ನು ನೀಡುತ್ತದೆ. ಇಲ್ಲಿ ನಾವು ಸುಂದರವಾದ ಸೊಗಡಿನ ಗ್ರಾಮಗಳನ್ನು ನೋಡಬಹುದು. ಕೆಲವೊಮ್ಮೆ ರಾತ್ರಿಯ ಹೊತ್ತು ಚಿಕ್ಕದಾದ ಕಟ್ಟಿಗೆ ತುಂಡುಗಳಿಂದ ಬೆಂಕಿ ಹೊತ್ತಿಸಿ ಅದರ ಸುತ್ತಲೂ ಜನರು ನೃತ್ಯ ಮಾಡುತ್ತಾರೆ. ಅಲ್ಲಿನ ಜನರು ಲಂಬಡ ಎಂಬ ಬಗೆಯ ನೃತ್ಯವನ್ನು ಪ್ರದರ್ಶಿಸಿ ಮನರಂಜಿಸುತ್ತಾರೆ. ಹೀಗೆ ರಾಜಸ್ಥಾನದಲ್ಲಿ ಅಲ್ಲಿನ ಪದ್ಧತಿ, ಆಚರಣೆ, ಸಂಸ್ಕೃತಿ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಇನ್ನು ಮಹಾರಾಷ್ಟ್ರ ರಾಜ್ಯದಲ್ಲಿ ಮಹಾಬಲೇಶ್ವರ್

0: ತಾಣವು ತೀರ್ಥಯಾತ್ರಿಕ ಸ್ಥಳವಾಗಿದ್ದು ಗಗನಕ್ಕೇರುವ ಹಚ್ಚ ಹಸಿರುವ ಪರ್ವತ ಹಾಗೂ ಆಕರ್ಷಕ ಕಣಿವೆಗಳಿಂದ ಸುತ್ತುವರಿದಿದೆ. ಇದನ್ನೂ ಕೂಡ ನಾವು ಭೂಮಿಯಲ್ಲಿರುವ ಸ್ವರ್ಗ ಎಂದೇ ಹೇಳಬಹುದು. ಹಾಗೆ ಪಂಚಗಂಗಾ ಮಂದಿರವನ್ನು ನಾವು ಹಳೆ ಮಹಾಬಲೇಶ್ವರದಲ್ಲಿ ನೋಡಬಹುದು. ಇದು ಒಂದು ಮುಖ್ಯವಾದ ತೀರ್ಥಯಾತ್ರಿಕ ಸ್ಥಳವಾಗಿದ್ದು ಇಲ್ಲಿಯೇ ಕೃಷ್ಣಾ ನದಿಯ ಮೂಲ ಹುಟ್ಟಿದ್ದು ಎಂದು ಹೇಳುತ್ತಾರೆ. ಇನ್ನು ನಮ್ಮ ದಕ್ಷಿಣ ಭಾರತದ ಕಡೆಗೆ ನೋಡಿದರೆ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಅನೇಕ ರಾಜ್ಯಗಳಲ್ಲಿ ಆಕರ್ಷಕ ಅದ್ಭುತ ಐತಿಹಾಸಿಕ ಸ್ಥಳಗಳನ್ನು ವೀಕ್ಷಿಸಬಹುದು. ನಮ್ಮ ಕರ್ನಾಟಕದ ಪ್ರೇಕ್ಷಣೀಯ ಪ್ರವಾಸಿ ತಾಣಗಳ ಬಗ್ಗೆ ಹೇಳುವುದಾದರೆ ಚಿಕ್ಕಮಗಳೂರಿನಲ್ಲಿರುವ ಮಾಧವನ ಒಂದು ಆಕರ್ಷಕ ಬೆಟ್ಟ ಗುಡ್ಡಗಳ ಸ್ಥಾನವಾಗಿದ್ದು ಕಾಫಿ ಬೆಳೆಯುವ ನಾಡು ಎಂದೇ ಕರ್ನಾಟಕದಲ್ಲಿ ಪ್ರಸಿದ್ಧಿಯಾಗಿದೆ. ಇಲ್ಲಿ ನಾವು ಅನೇಕ ರೀತಿಯ ಕಾಫಿ ತೋಟಗಳನ್ನು ಕಣ್ತುಂಬ ನೋಡಿ ಸವಿಯಬಹುದು. ಇದು ಸ್ವಲ್ಪ ಬೆಂಗಳೂರಿಗೆ ಹತ್ತಿರವಿದ್ದು ಬೆಂಗಳೂರಿನ ಜನರು ತಮ್ಮ ವಾರದ ರಜೆಯಲ್ಲಿ ಚಿಕ್ಕಮಗಳೂರಿಗೆ ಹೋಗಿ ನಿಸರ್ಗವನ್ನು ಸವಿಯಲು ಒಳ್ಳೆಯ ಅವಕಾಶ. ಹಾಗೆ ಇಲ್ಲಿ ಮಹಾತ್ಮ ಗಾಂಧಿ ಉದ್ಯಾನವನವು ಪ್ರಸಿದ್ಧಿ ಪಡೆದುಕೊಂಡಿದೆ. ನಂತರ ಮೈಸೂರಿನಲ್ಲಿರುವ ಮೈಸೂರು ಅರಮನೆ ಜಗತ್ತಿನಾದ್ಯಂತ ತನ್ನ ಹೆಸರನ್ನು ಛಾಪಿಸಿದೆ. ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ನಿರ್ಮಾಣವಾದ ಮೈಸೂರು ಅರಮನೆ ಇಂದಿಗೂ ಪ್ರವಾಸಿಗರನ್ನು ತನ್ನತ್ತ ಸೆಳೆದುಕೊಂಡಿದೆ. ಇಲ್ಲಿನ ಪ್ರಾಣಿ ಸಂಗ್ರಹಾಲಯವೂ ಕೂಡ ಹೆಸರುವಾಸಿಯಾಗಿದೆ. ಚಾಮುಂಡಿ ಬೆಟ್ಟ ಚಾಮುಂಡಿ ದೇವಿಯ ಆರಾಧನೆಯ ಸ್ಥಳವಾಗಿದೆ. ನಂತರ ಬಿಜಾಪುರದಲ್ಲಿರುವ ಗೋಲ್ ಗುಂಬಜ್ ವಾಸ್ತುಶಿಲ್ಪವು ಕೂಡ ಜಗತ್ತಿನ ಅದ್ಭುತ ಎಂದೇ ಹೇಳಬಹುದು. ಹೀಗೆ ಐಹೊಳೆ, ಪಟ್ಟದಕಲ್ಲು, ಬದಾಮಿ ಅನೇಕ ಐತಿಹಾಸಿಕ ಸ್ಥಳಗಳ ವೀಕ್ಷಣೆ ಮನಸ್ಸಿಗೆ ಮುದ ನೀಡುತ್ತದೆ. ಹೊಸಪೇಟೆ ಹತ್ತಿರ ಇರುವ ಹಂಪಿಯೂ ಕೂಡ ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿ ಕಲ್ಲಿನ ರಥ, ಕಮಲ್ ಮಹಲ್, ಆನೆಗುಂದಿ, ಕಿಷ್ಕಿಂದ ಉದ್ಯಾನವನ, ಸಾಸಿವೆ ಗಣಪತಿ, ಕಡಲೆಕಾಳು ಗಣಪತಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ. ಇಲ್ಲಿ ಕೇವಲ ಐತಿಹಾಸಿಕ ಸಾಂಸ್ಕೃತಿಕ ತಾಣಗಳಲ್ಲದೆ ಜಲಪಾತಗಳು, ಸಮುದ್ರ ತೀರಗಳು ಪ್ರವಾಸಿಗರಿಗೆ ಆಕರ್ಷಣೆ ನೀಡುತ್ತವೆ. ಉದಾಹರಣೆಗೆ ಗೋವಾದಲ್ಲಿರುವ ದೂಧ್ಸಾಗರ್ ಜಲಪಾತವು ಭಾರತದಲ್ಲಿರುವ ಆಕರ್ಷಣೀಯ ಜಲಪಾತಗಳಲ್ಲಿ ಒಂದಾಗಿದೆ. ಇದನ್ನು ದೂಧ್ಸಾಗರ್ ಎಂದು ಕರೆಯಲು ಕಾರಣ ಇಲ್ಲಿನ ನೀರು ಧುಮುಕುವಾಗ ಹಾಲಿನ ಬಣ್ಣ ತೋರಿ ಹರಿಯುತ್ತದೆ. ಅಲ್ಲದೆ ಗೋವಾದಲ್ಲಿ ಕೇವಲ ಜಲಪಾತವಲ್ಲದೆ ಸಮುದ್ರ ತೀರಗಳು ಪ್ರವಾಸಿಗರಿಗೆ ಒಳ್ಳೆಯ ಅನುಭವ ನೀಡುವ ಪ್ರೇಕ್ಷಣೀಯ ಸ್ಥಳಗಳಾಗಿವೆ. ಹಾಗೆ ಕರ್ನಾಟಕದಲ್ಲಿರುವ ಜೋಗ ಜಲಪಾತವೂ ಕೂಡ ಅದ್ಭುತವಾದ ಜಲಪಾತವಾಗಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ಎಂಬ ಊರಿನ ಹತ್ತಿರವಿದೆ. ಇದು ಕೂಡ ಅತಿಯಾದ ಪ್ರವಾಸಿಗರನ್ನು ಸೆಳೆದುಕೊಳ್ಳುವ ಪ್ರವಾಸಿ ಸ್ಥಳವಾಗಿದೆ. ಮತ್ತೆ ಮಂಗಳೂರಿನಲ್ಲಿರುವ ಕಾಪು, ಮಲ್ಪೆ ಸಮುದ್ರ ತೀರ, ನಂತರ ಗೋಕರ್ಣ ಸಮುದ್ರ ತೀರ ಬಲು ಸೊಗಸಾದ ಪ್ರವಾಸಿ ತಾಣಗಳಾಗಿವೆ. ಹೀಗೆ ಇನ್ನೂ ಅನೇಕ ಪ್ರವಾಸಿ ತಾಣಗಳಿದ್ದು ನಾವು ಆ ತಾಣಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಸೌಂದರ್ಯ, ಸುಂದರವಾದ ಅನುಭವಗಳನ್ನು ಪಡೆದುಕೊಳ್ಳಬೇಕು. ಆದರೆ ಪ್ರವಾಸಿಗರು ಪ್ರವಾಸಿ ತಾಣಗಳಿಗೆ ಹೋಗಬೇಕಾದ ಸಮಯದಲ್ಲಿ ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡಿರಬೇಕು. ಅಪಾಯಕರ ಸ್ಥಳ ಎಂದು ಹೇಳಲಾದ ಸ್ಥಳಗಳಿಂದ ದೂರವಿದ್ದರೆ ತುಂಬ ಒಳಿತು. ಸುಖಕರ ಪ್ರಯಾಣ ಮತ್ತು ಸುಖಕರ ಹಿಂದಿರುಗುವ ಪ್ರಯಾಣವೇ ಪ್ರವಾಸದ ಉದ್ದೇಶ. ಪ್ರವಾಸಿ ತಾಣಗಳಿಗೆ ಹೋದಾಗ ನಮ್ಮ ವಸ್ತು, ನಮ್ಮವರ ಬಗ್ಗೆ ಸ್ವಲ್ಪ ಕಾಳಜಿಯಿಂದ ಇರಬೇಕು. ಹೀಗೆ ನಮ್ಮ ದೇಶದಲ್ಲಿ ಅನೇಕ ಅದ್ಭುತ ಆಕರ್ಷಕ ಪ್ರೇಕ್ಷಣೀಯ ತಾಣಗಳನ್ನು ನಾವು ನೋಡಬಹುದು.
1: ಇದುವರೆಗೆ ಭಾರತದ ಕೆಲ ಪ್ರೇಕ್ಷಣೀಯ ಸ್ಥಳಗಳು ಕುರಿತು ಮಾತನಾಡಿದವರು ಶ್ವೇತಾ ಎಸ್ಬಿ. ಇಲ್ಲಿಗೆ ಯುವ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ. ದಿ. ಮಾಡಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
2: ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

0: ಇದುವರೆಗೆ ಕಾರ್ಯಕ್ರಮ ಸ್ವರ ಸೌರಭ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ.

0: ಬಾನುಲಿಯ ಭಿತ್ತಿಯಿಂದ
1: ಕೇಳುಗರೆ ನಮಸ್ಕಾರ. ಇಂದಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ನಿವೃತ್ತ ಕೃಷಿ ಅಧಿಕಾರಿ ರಾಮೇಶ್ವರ್ ಶಿರಬಡಗಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
2: ಕೇಳುಗರೆ, ಪ್ರತಿ ವಾರ ಪ್ರಸಾರವಾಗುವಂತ ಬಾನುಲಿ ಭಿತ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾದವರ ಮನಸ್ಸಿನ ಭಾವನೆಗಳನ್ನ, ಆಕಾಶವಾಣಿಯ ಬಗ್ಗೆ ಅವರು ಹೊಂದಿರುವಂತ ನೆನಪಿನ ಬುತ್ತಿಯನ್ನ ಸವಿಯುವಂತ ಕಾರ್ಯಕ್ರಮನೇ ಬಾನುಲಿಯ ಭಿತ್ತಿಯಿಂದ. ಆತ್ಮೀಯ ಕೇಳುಗರೆ, ಆಕಾಶವಾಣಿಗೆ 90ರ ಹರೆಯ. ಈ ಒಂದು ಸುಸಂದರ್ಭದಲ್ಲಿ ನಾವು ಹಲವಾರು ವ್ಯಕ್ತಿಗಳು ಕಟ್ಟಿ ಬೆಳೆಸಿದ ಈ ಬೃಹತ್ ಆಲದ ಮರಕ್ಕೆ ಈಗ 90ರ ಹರೆಯ. ಈ ಹಿರಿಯ ವ್ಯಕ್ತಿಗಳನ್ನ, ಶಕ್ತಿಗಳನ್ನ ನೆನೆಯೋದು

0: ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ. ನಮ್ಮ ಇವತ್ತಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸುದೀರ್ಘವಾದ ಸೇವೆಯನ್ನ ಸಲ್ಲಿಸಿ ಕೃಷಿ ರಂಗ ವಿಭಾಗದಲ್ಲಿ ಜನರ ಮನೆ ಮಾತಾಗಿ ರೈತರ ಆಪ್ತ ಮಿತ್ರ ಅಂತ ಅನಿಸ್ಕೊಂಡಿರುವಂತ ರಾಮೇಶ್ವರ್ ಶಿರ್ಬಡಗಿ ಅವರು ನಮ್ಮ ಜೊತೆಗಿದ್ದಾರೆ. ಕೇಳುಗರೆ, ರೈತ ಇಲ್ಲ ಅಂದ್ರೆ ನಮ್ಮ ಜೀವನನೇ ಇಲ್ಲ. ಈ ರೈತರಿಗೆ ಬೇಕಾದ ಮಾಹಿತಿ, ರೈತರಿಗೆ ಸಲಹೆಗಳು, ರೈತರಿಗೆ ಬೇಕಾದ ಮಾರ್ಗದರ್ಶನ, ವಿಶೇಷ ತಜ್ಞರಿಂದ ಸಲಹೆ ಸೂಚನೆಗಳು ಕಾಲಕಾಲಕ್ಕೆ ನೀಡೋದು, ಈ ಎಲ್ಲ ಕಾರ್ಯಗಳನ್ನ ಒಂದು ಚೂರು ಬೇಸರಿಸದೆ ಮಾಡಿಕೊಂಡು ಬಂದಂತವರು ರಾಮೇಶ್ವರ್ ಶಿರ್ಬಡಗಿ ಅವರು. ಬನ್ನಿ, ರಾಮೇಶ್ವರ್ ಶಿರ್ಬಡಗಿ ಅವರನ್ನ ಮಾತನಾಡಿಸಿ ಅವರ ವೃತ್ತಿ ಜೀವನದ ಸವಿ ಗಳಿಗೆಗಳನ್ನ ಮೆಲುಕು ಹಾಕೋಣ. ನಮಸ್ಕಾರ ರಾಮೇಶ್ವರ್ ಶಿರ್ಬಡಗಿ ಅವರು.
1: ನಮಸ್ಕಾರ ಮಂಜುಳಾ ಪುರಾಣಿಕ್ ಮೇಡಮ್ ಅವರೇ.
0: ಶಿರ್ಬಡಗಿ ಅವರ, ಆಕಾಶವಾಣಿಯ ಕೃಷಿ ರಂಗ ವಿಭಾಗ ಅಂದ್ರ ನಿಮ್ದು ಒಂದು ಟೀಮ್ ವರ್ಕ್.
1: ಹೌದೌದು ಮೇಡಮ್.
0: ಒಂದು ಮೂರ್ನಾಲ್ಕು ಜನ ಒಟ್ಟೊಟ್ಟಿಗೆ ಕೆಲಸ ಮಾಡೋದು, ಒಟ್ಟೊಟ್ಟಿಗೆ ಹೊರಗಡೆ ಧ್ವನಿ ಮುದ್ರಣಕ್ಕಾಗಿ ಹೋಗೋದು, ಕೃಷಿ ಸಂಬಂಧಿತ ಮೀಟಿಂಗ್ ಗಳಿಗೆ ಅಟೆಂಡ್ ಆಗೋದು, ರೈತ ಬಾಂಧವರನ್ನ ಸಂದರ್ಶಿಸೋದು, ಆಮೇಲೆ ಪ್ರಗತಿಪರ ರೈತರ ಅನುಭವಗಳನ್ನ ಬಿತ್ತರಿಸೋದು, ಹಿಂಗೆ ಆಕಾಶವಾಣಿಯ ಒಂದು ಕೃಷಿ ರಂಗಕ್ಕೆ ಜೀವ ಧಾರೆಯನ್ನ ಎರೆದವರು ನೀವು. ತಮ್ಮ ಮೂಲ ಊರು, ತಮ್ಮ ಓದು, ವಿದ್ಯಾಭ್ಯಾಸ, ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡ್ತೀರಿ?
1: ನಮ್ದು ಊರಂತಂದ್ರೆ ಬಾಗಲಕೋಟೆಯಲ್ಲಿ ಜನಿಸಿದ್ದು. 25/5/1962 ಅಲ್ಲಿ ನಾನು ಜನಿಸಿದೆ. ನಮ್ಮ ತಂದೆಯವ್ರ ಬಗ್ಗೆ ಹೇಳಬೇಕಂದ್ರೆ ಅವರ ವೃತ್ತಿ IAF ಅಂದ್ರೆ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ವಾಯುಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಾವು ಆಕ್ಚುಲಿ 7 ಜನ ಮಕ್ಕಳು, 2 ಹೆಣ್ಮಕ್ಳು, 5 ಜನ ಗಂಡ್ಮಕ್ಳು ಅಂತ. ನಾವೇನು ಶ್ರೀಮಂತರಲ್ಲ, ಆ ನೌಕರಿ ಮಾಡಿ ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡಿಸಿದ್ರು. ಪೇರೆಂಟ್ಸ್ ನಮ್ಮ ಫಾದರ್ ಅಷ್ಟೆಲ್ಲ ಮಾಡಿದ್ರು, ಎಲ್ಲ ಕಡೆ ಅಡ್ಡಾಡಿದ್ರು, ಇದು ಮಾಡಿದ್ರು. ಇಷ್ಟ ಆಗಿ ಮತ್ತೆ ತಾಯಿ ಕೂಡ ಅವ್ರು ಕೊಟ್ಟ ಅಗ್ದಿ ಕೋಆಪರೇಷನ್ ಕೊಟ್ಟು ಅವರಷ್ಟು ದೂರ ಹೋದಾಗ ಮಕ್ಕಳಿಗೆ ಎಜುಕೇಷನು, ಅಡ್ಮಿಷನು. ಹೀಗಾಗಿ ಎಲ್ಲರೂ ನಮ್ಮ 7 ಜನರು, ನಮ್ಮ ಸಿಸ್ಟರ್ಸ್ ಇಬ್ರು ಅವರು ಗ್ರಾಜುಯೇಟ್, ಬ್ರದರ್ಸ್ ಅವರು ಗ್ರಾಜುಯೇಟ್, ಇನ್ನೊಬ್ಬ ನಮ್ಮ ಬ್ರದರ್ ಅವ MSc ಆಗ್ರಿ, ನಾನು BSc ಆಗ್ರಿ. ಹೀಗಾಗಿ ನಮಗೆಲ್ಲ ಬೇಸಿಕ್ ಫೌಂಡೇಶನ್ ಅಗ್ದಿ ಚೆನ್ನಾಗಿ ಹಾಕಿದ್ರು.
0: ಈಗ ಶಿರ್ಬಡಗಿ ಅವ್ರೆ, ನೀವು BSc ಅಗ್ರಿ ಮಾಡಿದ್ಮೇಲೆ ನಾನು ಒಂದು ದಿನ ಆಕಾಶವಾಣಿ ಸೇರ್ತೀನಿ ಅಂತ ಎಂದಾದ್ರೂ ಕನಸು ಕಂಡಿದ್ರಿ?
1: ಆಕಾಶವಾಣಿ ಸೇರ್ತೀನಿ ಅಂತಂದು ನಾನು ಕನಸಿನಲ್ಲಿ ನನಸೇ ಇಲ್ಲ. ಯಾಕಂದ್ರೆ ಆಕಾಶವಾಣಿ ಇಲ್ಲೇ ನಾವು ದಾಡದಲ್ಲಿ ಬರ್ತಾ ಇದ್ದೀವಿ. ಒಮ್ಮೆ ಅಗ್ರಿ ಕಲಿಬೇಕಾದ್ರೆ ಗೇಟ್ ಮುಂದೆ ಅಡ್ಡಾಡ್ತಿದ್ವು, ಏನಪ್ಪ ದೊಡ್ಡ ಸಂಸ್ಥೆ ಇದೆ, ಹೆಂಗ ಇದು ಒಳಗ್ ಬಿಡ್ತಾರ ಇಲ್ಲೋ, ಹಂಗ ಆ ಟೈಪ್ ಎಲ್ಲ ವಿಚಾರ ಮಾಡ್ತಾ ಇದ್ದು. ಆದ್ರೆ ಏನಾಯ್ತಂದ್ರೆ ನಾನು ಇಮಿಡಿಯೇಟ್ಲಿ ನನ್ನ ಡಿಗ್ರಿ ಮುಗಿದ ತಕ್ಷಣ ನಾ ಏನ್ ಮಾಡಿದೆ, ಸುಮ್ MSc ಅಗ್ರಿ ಮಾಡಂತ ಅಂದ್ರು. MSc ಅಗ್ರಿ ನನಗೆ ಬೇಡಾಗಿತ್ತು, ಯಾಕಂದ್ರೆ ತಂದೆಯವ್ರು ಕೂಡ ಕೈ ಕೊಡೋಣ, ಸ್ವಲ್ಪ ಏನ ಹೆಲ್ಪ್ ಮಾಡೋಣ, ಮತ್ತೆ ಅನುಕೂಲ ಆಗತ್ತ ದೃಷ್ಟಿಯಿಂದ ನಾನು ಭಾರತೀಯ ಅಗ್ರೋ ಇಂಡಸ್ಟ್ರಿ ಫೌಂಡೇಶನ್ ಅಂತಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲ್ಸಕ್ಕೆ ಸೇರಿಬಿಟ್ಟೆ. ನಾನು ಅಲ್ಲಿ ಸೇರಿ ಅಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಅಂತಂದು ರೂರಲ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಪೋಸ್ಟ್ ನಲ್ಲಿ ಜಾಯ್ನ್ ಆದ. ಅದು ಸುಮಾರಾಗಿ ಒಂದು 4.5 ವರ್ಷ ಮಾಡಿದೆ. 5 ವರ್ಷ ಮಾಡಿದಲ್ಲಿ ಅಲ್ಲಿ ಏನಿರ್ತಿತ್ತು, ಗ್ರಾಮೀಣ ವಿಭಾಗದಲ್ಲಿ ಸೇವೆ ಇರ್ತಿತ್ತು. ಗ್ರಾಮೀಣ ವಿಭಾಗದಲ್ಲಿ ನೀವು ಹೈನುಗಾರಿಕೆ ಆಗಲಿ, ಕೃಷಿ ಬಗ್ಗೆ ಆಗಲಿ, ರೈತರಿಗೆ ಏನೋ ಸಮಸ್ಯೆ ಬಂದರೂ ನಾವು ಅವ್ರಿಗೆ ಹೋಗಿ ಮುಟ್ಟಿಸ್ತಾ ಇದ್ದೆವು. ನಮಗೇನು ಗೊತ್ತಿಲ್ಲದ ತಜ್ಞರನ್ನು ಕರ್ಕೊಂಡು ಹೋಗಿ ಕ್ಷೇತ್ರ ಪ್ರಾತ್ಯಕ್ಷಿಕೆ ಆಮೇಲೆ ಎಲ್ಲಾ ರೀತಿಯಿಂದ ಅವರಿಗೆಲ್ಲ ತಿಳಿಸಿ ಹೇಳ್ತಿದ್ದು.
0: ಈಗ ಶಿರ್ಬಡಿ ಅವರ, ಮತ್ತೆ ಆಕಾಶವಾಣಿ ಸೇವೆ ಯಾವಾಗ ನಿಮ್ಮನ್ನು ಹೇಳಿತ್ತು?
1: ಹಾ ಮೇಡಮ್, ಅದು ಹೇಳಬೇಕಂದ್ರೆ ಆಕಾಶವಾಣಿಯಲ್ಲಿ ನನಗೆ ಏನಾಯ್ತಂದ್ರೆ, ಒಂದ್ ದಿವಸ ನನಗೆ ನಮ್ಮ ಬ್ರದರ್ ಏನಂದ್ರು, ಟಾಪ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಒಂದು ಪೋಸ್ಟ್, ಅದಕ್ಕೆ FRR ಅಂತಾರೆ, ಬಾನುಲಿ ಕೃಷಿ ವರದಿಗಾರ ಅಂತ ಏನ ಅನುಭವ ಅಂತಿರಲ್ಲ, ಹಾಗೆ FRR ಪೋಸ್ಟ್ ಒಂದು ಕರೆದಿದ್ದಾರೆ, ಒಂದು ಟ್ರೈ ಮಾಡಪ್ಪ ಅಂತ ಅಂತ ಹಾಕಿ ಹೇಳಿದ್ರು ನಮಗೆ. ಹೇಳೋ ನಾ ಏನಂದೆ, ಸೆಂಟ್ರಲ್ ಗೌರ್ಮೆಂಟ್ ಒಂದೇ ಪೋಸ್ಟ್, ಯಾಕೆ ನಮ್ಗೆ ಹೆಂಗ್ ಸಿಕ್ತೈತಿ, ಏನೋ ಹಾಕೋದು ಒಂದು ಹಾಕೋ ಪ್ರಯತ್ನ ಮಾಡೋಣ ಅಂತಂದು ಹಾಕೋಂಗ ಹಾಕಿದ್ ನಾನು. ಹಾಕೋಣ, ಅದು ಇಂಟರ್ವ್ಯೂ ನನಗೆ ಇಮಿಡಿಯೇಟ್ಲಿ ಚೆನ್ನೈಗೆ ಬಂತು. ಚೆನ್ನೈಗೆ ಬಂದ ಮೇಲೆ ಸ್ವಲ್ಪ ದಿವಸ ಆಗೋಣ, ಆಮೇಲೆ ಟೆಲಿಗ್ರಾಮ್ ಬಂತು, ಯುವರ್ ಇಂಟರ್ವ್ಯೂ ಹ್ಯಾಸ್ ಬೀನ್ ಪ್ರಿಪೋನ್ ಟು ವಿಶ್ವೇಶ್ವರ ಬೆಂಗಳೂರು, ನಿಮ್ಗೆ ಅಲ್ಲಿ ಹೋಗ್ರಿ ಅಂತ ಬಂದ್ಬಿಡ್ತು. ಆಮೇಲೆ ಏನ್ ಮಾಡುದು, ಒಂದೇ ಪೋಸ್ಟ್ ಇಂಟರ್ವ್ಯೂ, ಮತ್ತೆ ಅಲ್ಲಿ ಎಲ್ಲ ಬಂದಿರ್ತಾರೆ, ನಾ ಹೋಗ್ಲೋ ಬೇಡ ಅಂತ ವಿಚಾರ ಮಾಡ್ತಾ ಇದ್ದೆ. ವಿಚಾರ ಮಾಡುವಾಗ ನಮ್ಮ ತಂದೆಗೆ ಹೇಳಿದ್, ನೋಡಪ್ಪ ಇದು ಲಾಸ್ಟ್ ಇದು, ಮತ್ತೆ ಹೆಂಗ ನನ್ ಸಿಕ್ತಿಲ್ಲ ಆಗುತ್ತ ಇಲ್ಲ ನಿಂಗೆ ಎಲ್ಲ ಆಗುತ್ತ, ನಮ್ ತಂದೆ ತಾಯಿರೆಲ್ಲ ಹರಿಸಿ ಕಳಿಸಿದ್ರು. ಹೋಗಿ ಅಲ್ಲಿ ಬೆಂಗಳೂರು ಹೋಗಿ ಅಲ್ಲಿ ಯಾವ್ದೋ ಒಂದು ಪ್ರೈವೇಟ್ ಲಾಜ್ ನಾಗ ಬಿದ್ದು ಮಾಡಿದ್ದೆ, ಅಲ್ಲಿ ಫುಲ್ ರಾತ್ರಿ ಎಲ್ಲ ತೊಗಣಿ ಕಡಿಸ್ಕೊಂಡು, ಅದೊಂದು ನಮ್ಮ ಅನುಭವ ಆಗಿಬಿಡ್ತಾನೆ. ಮರ್ದಿವ್ಸ ಇಂಟರ್ವ್ಯೂ ಹೋಗ್ಬೇಕಾದ್ರೆ ಕಣ್ಣೆಲ್ಲ ಬಾಬಂದ್ ಮತ್ತೆ ಹೆಂಗೋ ಮಾಡಿ ಸ್ವಲ್ಪ ಇದು ಮಾಡ್ಕೊಂಡು ಇಂಟರ್ವ್ಯೂ ಹೋಗಿ ನೋಡ್ತೀನಿ. ಅಲ್ಲಿ ಸ್ಟಾಫ್ ಸೆಲೆಕ್ಷನ್ ಇದ್ರದ್ದು ಬ್ರಾಂಚ್ ಇತ್ತು, ಹೋಗಿ ನೋಡೋಣ. ಅಲ್ಲಿ ಒಂದು 30-40 ಮಂದಿ ಬಂದು ಕುಂತಿದ್ರು. ಹಾಗೆ ಬಾಗಿಲ ನೋಡಕ್ಕಾಯ್ತು, ವಾಪಸ್ ಬರೋಣ ಏನಪ್ಪ ಅಂತಾನೆ, ವಾಪಸ್ ಯಾಕೆ ಬರೋದು, ಬಂದು ಕುಂತೀನಿ ಹೋಗೋಣ ಅಂತ ಡಿಸೈಡ್ ಮಾಡಿ ಆಫ್ಟರ್ ಒಂದು 20 ಮಂದಿ ಆಗೋಣ ನಮ್ಮ ಸಂದರ್ಶನ ಕರೆದ್ರು. ಕರೆಯಲ್ಲಿ ಒಂದು 7-8 ಮಂದಿ ಡೈರೆಕ್ಟರ್ ಸ್ಟಾಫ್ ಸೆಲೆಕ್ಷನ್ ಸ್ಟಾಫ್ ಆಕಾಶವಾಣಿ ಡೈರೆಕ್ಟರ್ ಎಲ್ಲ ಆಲ್ಮೋಸ್ಟ್ ಆಲ್

0: ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇದ್ರು. ಮತ್ತೆ ನನ್ನ ಇಂಟರ್ವ್ಯೂ ಕೇಳೋಣ, ನಿಮ್ದು ಏನೇನಿದೆ, ಹ್ಯಾಂಗ, ಮತ್ತೆ ಇಲ್ಲಿ ಯಾಕೆ ಬರ್ತೀರಿ, ನಿಮ್ದು ಸೇವೆ ಏನು, ಎಲ್ಲ ಕಂಪ್ಲೀಟ್ ಡಿಟೇಲ್ ಆಗಿದೆ. ಬಟ್ ಐ ಗಿವನ್ ಕರೆಕ್ಟ್ ಆನ್ಸರ್ ಟು ದೆಮ್.
1: ಅವರು ಇಲ್ಲಿ ನಿಮ್ಮ ಮೊದಲಿನ ವೃತ್ತಿ ಅನುಭವ
0: ಅನುಭವ
1: ಸಹಾಯ ಆಯ್ತು,
0: ಸಹಾಯ ಆಯ್ತು. ಮತ್ತೆ ನಮ್ದು ಅಗ್ರಿಕಲ್ಚರ್ ನಾಲೆಜ್ ನಮ್ ಕಡೆ ಸಾಕಷ್ಟು ಇತ್ತು. ಆಕ್ಚುಲಿ ದೇ ಹ್ಯಾವ್ ಟೇಕನ್ ಮೋರ್ ದನ್ 1 hour ಮೈ ಇಂಟರ್ವ್ಯೂ. ಅವು ಉಳಿದವ್ರಿಗೆಲ್ಲ 15-20 ಅರ್ಧ ತಾಸು ಮ್ಯಾಕ್ಸಿಮಮ್. ನಾವು ಹೊರಗೆ ಬರೋಣ, ನಿಮ್ ಸೆಲೆಕ್ಟ್ ಆಯ್ತು ಅಂತ ಹೇಳಿಬಿಟ್ರು. ನನಗೆ ಇವರೇ ಹೇಳಕತ್ತಾರಲ್ಪ, ಇವರೇ ಗೆಸ್ಟ್, ಇವರೇ ಇದು ಜಜ್ಮೆಂಟ್ ಕೊಡ್ತಾ ಇದಾರೆ ಅಂತ ನನಗೆ ವಂಡರ್ ಆಯ್ತು.
1: ಇದು ಯಾವ ಇಸ್ವಿನಲ್ಲಿ?
0: ಇದು ಸುಮಾರಾಗಿ ನಾನು 89-90 ಮಟ್ಟ ನಾನು ಪ್ರೈವೇಟ್ ನಲ್ಲಿ ಇದ್ದೆ. 90 ಸುಮಾರಿಗೆ ಈ ಇಸ್ವಿಯಲ್ಲಿ ನಾನು ಸ್ಟಾಫ್ ಸೆಲೆಕ್ಷನ್ ಇಂಟರ್ವ್ಯೂ.
1: ಅದೇ ಆಕಾಶವಾಣಿ ಯಾವಾಗ ಸೇರಿದ್ದೆ?
0: ಅದೇ ಆಕಾಶವಾಣಿ ಇದು ಇಂಟರ್ವ್ಯೂ ಬಂದು 1 ತಿಂಗಳ ನಂತರ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಒಂದು ಇದು ಬಂತು ನನಗೆ. ಇಮಿಡಿಯೇಟ್ಲಿ ಯು ಆರ್ ಸೆಲೆಕ್ಟೆಡ್ ಅಂತ ಬಂದ್ಬಿಡ್ತು. ಬರೋಣ ನಮ್ಮ ಮನೆಗೆ ಎಲ್ಲರೂ ಖುಷಿ ಆದ್ರು, ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇಮಿಡಿಯೇಟ್ಲಿ ಬಂದಿದ್ದೀನಿ, ಇಂಟರ್ವ್ಯೂ ಚೆನ್ನಾಗಿ ಮಾಡಿದೆ ಅಂತ ಬಂದಿದ್ದೆ ನೋಡಪ್ಪ, ಗುಲ್ಬರ್ಗ ಹೋಗಿ ಜಾಯಿನ್ ಆಗ ಅಂತ ಎಲ್ಲರೂ ಹೇಳಿದ್ರು. ನನ್ನ ಪ್ರೈವೇಟ್ನವ್ರು ಬಿಡ್ತಾ ಇದ್ದಿಲ್ಲ, ಹೀಗಾಗಿ ನಾವು ಇಮಿಡಿಯೇಟ್ಲಿ ಐ ಲೆಫ್ಟ್ ದಟ್ ಜಾಬ್ ಬಿಟ್ಟು ನಾನು ಗುಲ್ಬರ್ಗಕ್ಕೆ 31-8-1990 ಆಕಾಶವಾಣಿ ಗುಲ್ಬರ್ಗದಲ್ಲಿ FRR ಅಂತ ಜಾಯ್ನ್ ಆದ್ರು,
1: ಫಾರ್ಮ್ ರೇಡಿಯೋ ರಿಪೋರ್ಟರ್ ಅಂತ ಜಾಯ್ನ್
0: ಆದ್ರು. ವರದಿಗಾರ
1: ಅಂದ್ರೆ ಫಸ್ಟ್ ಅಪಾಯಿಂಟ್ಮೆಂಟ್ ನಿಮ್ದು ಗುಲ್ಬರ್ಗ ಆಕಾಶವಾಣಿ.
0: ಗುಲ್ಬರ್ಗ
1: ಅಲ್ಲಿ ಎಷ್ಟು ವರ್ಷ ಸೇವೆ ಮಾಡಿದ್ರಿ?
0: ಗುಲ್ಬರ್ಗದಲ್ರಿ ನೋಡಿ ಮೇಡಮ್, ಸುಮಾರಾಗಿ 4.5 ವರ್ಷ 1990-94 ಅಲ್ಲಿ ಮಾಡಿದೆ.
1: ಆಮೇಲೆ ಧಾರವಾಡಕ್ಕೆ ಬಂದ್ರಿ?
0: ಆ ನಂತರ ಧಾರವಾಡದಲ್ಲಿ ಬಂದೆ. ಅದು ನನಗೆ ಅಲ್ಲಿ ಕಂಟಿನ್ಯೂ ಮಾಡ್ಬೇಕಂತು. ಆಕ್ಚುಲಿ ಗುಲ್ಬರ್ಗ ಹೋದವರು ಓಡಿ ಬಂದ್ಬಿಡ್ತಾರೆ, ಅಲ್ಲಿ ಬಿಸಿಲು, ಅಲ್ಲಿ ವಹಿವಾಟ ಅದು ಇದೆಲ್ಲ ಚೆನ್ನಾಗಿ ಆಗೋದಿಲ್ಲ. ನನಗೆ ಹೋಗೋದು ಬರದೇ ಒಂದ್ 2 ದಿವಸದ ಮೊದಲಿನ ಈಗಿನಗಾಗಿ ಫೆಸಿಲಿಟೀಸ್ ಇದ್ದಿಲ್ಲ, ಆದ್ರೂ ನಾನು ಸೆಟ್ ಆಗಿದ್ದೆ. ಯಾಕಂದ್ರೆ ಹಿರಿಯ ಅಧಿಕಾರಿಗೆಲ್ಲ ಟ್ರಾನ್ಸ್ಫರ್ ಆಗೋಣ, ನನ್ನ ಮೇಗೆ ಬಂದ್ಬಿಡ್ತಲ್ಲ. ರೂರಲ್ ಪ್ರೋಗ್ರಾಮ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಅಂತ ನೀವು ಕೇಳಿರ್ಬೇಕು, ಗ್ರಾಮೀಣ ಸಲಹಾ ಸಮಿತಿ ಸಭೆ ಅಂತ ನಾವು ಮಾಡ್ತಾ ಇರ್ತೇವೆ 3 ತಿಂಗಳಿಗೊಮ್ಮೆ. ಅವಾಗಿತ್ತು, ಈಗ ಎಲ್ಲ ಬಂದಾಗಿದೆ ಅನಿಸ್ತದೆ ನನಗ. ಅವಾಗಿದ್ದಾಗ ನಾವು ಏನ್ ಮಾಡ್ತೀರಿ, ಮುಂಗಾರಿಗೆ ಏನ್ ಮಾಡ್ಬೇಕು, ಹಿಂಗಾರಿಗೆ ಏನ್ ಮಾಡ್ಬೇಕು, ಬೇಸಿಗೆಗೆ ಏನ್ ಮಾಡ್ಬೇಕು, ಸಲಹೆ ಸೂಚನೆ ವಿವಿಧ ಇಲಾಖೆಗಳಿಂದ ಕೇಳ್ತೀವಿ. ಅವ್ರು ಏನ್ ಹೇಳ್ತಾರಲ್ಲ ಅದನ್ನ ನಮ್ಮ ಕಾರ್ಯಕ್ರಮದಲ್ಲಿ ಅಳವಡಿಸ್ತಾ ಇದ್ದು. ಹೀಗಾಗಿ ಅಲ್ಲೆಲ್ಲ ನಮಗೆಲ್ಲ ಇಲಾಖೆಯವರು ನಮ್ಗೆ ಅಗ್ದಿ ಅಚ್ಚುಮೆಚ್ಚಿನವರಾಗಿದ್ರು. ಎನಿ ಟೈಮ್ ನಾವು ಹೇಳಿದ ತಕ್ಷಣ ಬರ್ತಾ ಇದ್ರು. ಕಾರ್ಯಕ್ರಮ ಎಲ್ಲ ಸುಸೂತ್ರವಾಗಿತ್ತು. ಇವನ್ ಅಲ್ಲೂ ಕೂಡ ಲೈವ್ ಫೋನ್ ಇನ್ನು ಅವೆಲ್ಲ ನಡೀತಾ ಇದ್ದು ಮಾಡ್ತಾ ಇದ್ದು. ಅನಿವಾರ್ಯವಾಗಿ ಮ್ಯೂಚುವಲ್ ಟ್ರಾನ್ಸ್ಫರ್ ಅಕಾಡೆಮಿಯಾಗಿ ಬಂದ್ಬಿಟ್ಟು ನಾವು ಧಾರವಾಡಕ್ಕೆ 1994 ಬಂದ್ ಮೇಡಮ್.
1: ಒಟ್ಟು ಸರ್ವಿಸ್ ಎಷ್ಟು ಮಾಡಿದ್ರಿ ಶಿರ್ಬಡಿಯವರು?
0: ಒಟ್ಟು ಸರ್ವಿಸ್ ಅಂದ್ರೆ ಮೇಡಮ್ ನಮ್ದು 32 ವರ್ಷ ಸಮೀಪ ಬರ್ತದೆ. ಆಕಾಶವಾಣಿಯಲ್ಲಿ ನನಗೆ ಸರ್ವಿಸ್ ಮಾಡಿದ್ ಬಹಳ ಖುಷಿ ಇದೆ. ಯಾಕಂದ್ರೆ ಜೀವಕ್ಕೆ ಜೀವನ ಬೇಕಲ್ಲ, ಜೀವನಕ್ಕೆ ಜೀವ ಬೇಕ, ಹಾಗೆ ಆಕಾಶವಾಣಿ ನಮ್ಗೆ ಜೀವ ಟೈಪ್ ನಮಗೆ ಪ್ರೋತ್ಸಾಹ ಕೊಟ್ಟಿದೆ.
1: ಇದೀಗ ನೀವು 32 ವರ್ಷಗಳ ಸುದೀರ್ಘ ಕಾಲ ಸೇವೆ ಮಾಡಿದ್ರಿ, ಅಂದ್ರೆ ಅದರಲ್ಲಿ ನೀವು ಪ್ರಧಾನವಾಗಿ ಕೆಲಸ ಮಾಡಿದ್ದು ಕೃಷಿ ವಿಭಾಗದಲ್ಲಿ. ಸಾಕಷ್ಟು ಜನ ಪ್ರಗತಿಪರ ರೈತರನ್ನ ಸಂದರ್ಶನ ಮಾಡಿದ್ರಿ, ವಿಷಯ ತಜ್ಞರ ಜೊತೆಗೆ ಕಾರ್ಯಕ್ರಮ ಮಾಡಿದ್ರಿ, ಆಮೇಲೆ ರೈತರಿಗೆ ಕಾಲದಿಂದ ಕಾಲಕ್ಕೆ ಬೇಕಾಗುವಂತ ಮಾಹಿತಿ ಮಾರ್ಗದರ್ಶನಗಳನ್ನ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳ ಮೂಲಕ ಮುಟ್ಟಿಸಿದ್ರಿ. ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ತಾವು ಕೆಲಸ ಮಾಡಿದ್ದು ತಮಗೆ ಸಂತೃಪ್ತಿ ಸಮಾಧಾನ ತಂದ್ಕೊಟ್ಟಿದ್ಯಾ?
0: ಅಲ್ಲ ಮೇಡಮ್, ಇದು ನಮಗೆ ಬಹಳ ಖುಷಿಯಾಗಿದೆ. ಖುಷಿ ಅಂದ್ರೇನು ನಮಗೆ, ಏನಪ್ಪ ಅಂದ್ರೆ ನಮ್ಮ ಮನೆಯಲ್ಲೇ ಇರಕ್ಕಾಗೋಲ್ಲ, ಮತ್ತೆ ಓಡಿ ಬಂದು ಮತ್ತೆ ಏನಾರು ಹೇಳ್ಬೇಕು ಅನ್ನೋ ನಿಮ್ಮಂತ ಕುಟ ಭೇಟಿಯಾಗ. ಅಂದ್ರೆ ಸುದೀರ್ಘವಾದ ಸೇವೆ ಸಲ್ಲಿಸಿ ಕೃಷಿಯಲ್ಲಿ ಏನು ಈಗಾದ್ರೂ ಬರ್ತಿರ್ತಾರೆ, ಏನಾರು ಕೇಳ್ತಿರ್ತಾರೆ, ನಮಗೆ ತಿಳಿಲಾರದು. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಲ್ಲಿ ನಿವೃತ್ತ ತಜ್ಞರಿಂದ ನಾನು ಅವರಿಗೆಲ್ಲ ಸಲಹೆ ಸೂಚನೆ ಕೊಡಿಸ್ತಾ ಇದ್ದೇನೆ. ನಮಗೆ ಕೃಷಿ ಬಗ್ಗೆ ಬಹಳಷ್ಟು ಹೆಮ್ಮೆ ಇದೆ, ಮತ್ತೆ ನಾವು ಕೃಷಿ ಪದವೀಧರ ಅಂತಂದು ನಮಗೆ ಇನ್ನೂ ಹೆಮ್ಮೆ ಇದೆ.

0: ನಮಸ್ಕಾರ ಡಾಕ್ಟರ್ ಆರ್ ಜಿ ಪುರಾಣಿಕ್ ಅವರೇ.
1: ನಮಸ್ಕಾರ ರೀ.
0: ಈಗ ಈ ಹೈಡ್ರೋಸಿಲ್ ಅಂದ್ರೆ ಈ ಚೇರ್ ಅಂತ ಏನಂತಾರಲ್ರಿ, ಅದರ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಮೊದಲಿಗೆ ಹೈಡ್ರೋಸಿಲ್ ಅಂದ್ರೆ ಏನಂತರಿ?
1: ಹೈಡ್ರೋ ಅಂದ್ರ ಕನ್ನಡದಲ್ಲಿ ನೀರ್ರಿ, ಸೀಲ್ ಅಂದ್ರ ಸಂಗ್ರಹ ಆಗುವಿಕೆ. ಅದಕ್ಕ ಇದು ಟೆಸ್ಟಿಸ್ ಅಂದ್ರ ವೃಷಣದ ಮೇಲ್ಭಾಗದ ಕವರ್ನಲ್ಲಿ ನೀರು ಸಂಗ್ರಹ ಆದ್ರ ಅದಕ್ಕ ನಾವು ಹೈಡ್ರೋಸಿಲ್ ಅಂತೀವಿ. ಸಾಮಾನ್ಯವಾಗಿ ಹಳ್ಳಿಗಾಡಿನ ಜನರು ಇದಕ್ಕ ಚೇರು ಅಂತ ಕರೀತಾರೆ.
0: ಹೌದ್ರಿ?
2: ಈಗ ನಿಮ್ಮ ಒಂದು 32 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ನೀವು ಸಾಕಷ್ಟು ವಿಜ್ಞಾನಿಗಳ ಜೊತೆ ಮಾತಾಡಿದ್ದೀರಿ ಅಂತ ಒಂದೆರಡು ನೆನಪಿಸಿಕೊಳ್ಳಬೇಕಾದಂತ ಸಂದರ್ಶನ ಆಗ್ಬಹುದು, ಕಾರ್ಯಕ್ರಮ ಆಗ್ಬಹುದು, ಯಾವುದು ಅಂತ ಹೇಳ್ತೀರಿ?
3: ಈಗ ನೋಡ್ರಿ, ನಾವು ಹೆಚ್ಚು ಕಡಿಮೆ ಅಂತಂದ್ರ ಆಲ್ಮೋಸ್ಟ್ ಅಲ್ಲೇ ಎಲ್ಲ ಹಾರ್ಟಿಕಲ್ಚರ್ ಆಗಲಿ ಅಗ್ರಿಕಲ್ಚರ್ ಆಗಲಿ

0: ಎಂಟಮಾಲಜಿ ಆಗಲಿ, ಪೆಥಾಲಜಿ ಆಗಲಿ, ಎಲ್ಲಾ ವಿಭಾಗದಲ್ಲಿ ನಾನು ಸಂದರ್ಶನ ಮಾಡಿದ್ದೇನೆ. ಸಂದರ್ಶನ ಅಂತಂದ್ರೆ ಈಗ ಕೀಟಗಳು ಬಿದ್ದು ಅಂತ ತಿಳ್ಕೊರಿ, ಕೀಟಗಳು ಬಿದ್ದ ತಕ್ಷಣ ಏನ್ ಮಾಡ್ಬೇಕು, ಕೀಟಗಳು ಎಂಟಮಾಲಜಿ ಬರ್ತಾರಲ್ಲ, ಎಂಟಮಾಲಜಿ ಸೈಂಟಿಸ್ಟ್ ಕರೆದ್ವು, ಏನ್ ಸ್ಪ್ರೇ ಮಾಡ್ಬೇಕು, ಯಾವ ಟೈಮ್ನ ಮಾಡ್ಬೇಕು. ಹೀಗಾಗಿ ಸಾಕಷ್ಟು ಜನರು ನಮಗೆ ಪೆಥಾಲಜಿ ಹೆಡ್ಗಳು ಅವರೆಲ್ಲ ಇಮಿಡಿಯೇಟ್ಲಿ ಬಂದು ಎಲ್ಲ ಸಲಹೆ ಸೂಚನೆ ಕೊಟ್ರು. ಅದೇ ರೀತಿ ಅಗ್ರಾನಮಿ, ಅಗ್ರಾನಮಿ ಅಂದ್ರೆ ಬೇಸಾಯ ಶಾಸ್ತ್ರ, ಯಾವ ಟೈಮ್ನಾಗ ಯಾವ ಸೀಸನ್ಗೆ ಯಾವ ಕ್ರಾಪ್ ಅಳವಡಿಸಬೇಕು, ಹೇಗೆ ಮಾಡಬೇಕು, ಇದು ಬೇಸಾಯ. ಆನಂತರ ಇನ್ನೊಂದು, ಯಾಜ್ ನಿಮ್ಗೆ ಗೊತ್ತಿದ್ದಂಗ ಕೋವಿಡ್ ಟೈಮ್ನಲ್ಲಿ ಕೆಲವೊಂದು ಪ್ರೋಗ್ರಾಮ್ ಸ್ಟಾಪ್ ಆಗಿಬಿಟ್ಟು, ನಾನು ಇಲ್ಲೇ ದಾಡದಲ್ಲಿ ಇದ್ದೆ ನಿಮ್ಗೆ ಗೊತ್ತಿದ್ದಂಗೆ. ನಾವು ಯಾಕೆ ಪ್ರೋಗ್ರಾಮ್ ಸ್ಟಾಪ್ ಮಾಡಿದ್ರೆ ರೈತರಿಗೆ ಅನಾನುಕೂಲ ಆಗುತ್ತೆ. ಹೀಗಾಗಿ ಕೋವಿಡ್ ಇಂದ ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ಮಂಜು ಹೆದರ್ತೀವಿ. ಅಂತ ಟೈಮ್ನಲ್ಲಿ ನಾವು ವಿಜ್ಞಾನಿಗಳ ಎಲ್ಲಿದ್ದಾರೆ, ರೈತರ ಎಲ್ಲಿದ್ದಾರೆ, ಅಲ್ಲಿಗೆ ನಾವು ಉಬಿ ಹಾಕೊಂಡು ಅಲ್ಲಿ ಭೇಟಿಯಾಗಿ ಅವ್ರಿಗೆಲ್ಲ ಕಂಪ್ಲೀಟ್ ನಾವು ತಿಳುವಳಿಕೆ ಹೇಳಿ ಮತ್ತೆ ಅವ್ರಿಗೆ ಅನುಕೂಲ ಮಾಡಿಕೊಡುವಂತದ್ದು ಒಂದು ಕಾರ್ಯಕ್ರಮ ನಮಗೆ ಹೆಮ್ಮೆ ತರಿಸಿದೆ. ಇನ್ನೊಂದು ಹೇಳಬೇಕಂದ್ರೆ ನಮ್ದು ಹಾರ್ಟಿಕಲ್ಚರ್ ಒಂದು ಸೀರೀಸ್ ಸ್ಪಾನ್ಸರ್ ಪ್ರೋಗ್ರಾಮ್ ನಡೀತಾ ಇತ್ತು, ಅದು ಲಾಸ್ಟ್ ಪ್ರೋಗ್ರಾಮ್. ಲಾಸ್ಟ್ ಪ್ರೋಗ್ರಾಮ್ ಅದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಲಾಸ್ಟ್ ಕನ್ಕ್ಲೂಷನ್ ಪ್ರೋಗ್ರಾಮ್. ಕನ್ಕ್ಲೂಷನ್ ಇದ್ದಾಗ ಏನಂತ ಅಂದ್ರೆ ಅದು ಪ್ರಾಯೋಜಿತ ಕಾರ್ಯಕ್ರಮ, ಮೊದಲು ಒಂದು ಟೈಮಿಗೆ ಸೆಟ್ ಆಗಿತ್ತು, ಅದು ಏನೋ ಅನಾನುಕೂಲತೆ ಏನೋ ಒಂದು ಕಾರ್ಯಕ್ರಮ ಮೊದಲೇ ಆಗಿಬಿಡ್ತದ್ದು, 6:50 ಇದ್ದದ್ದು 5:00 ಬಂದ್ಬಿಡ್ತು. ಹೀಗಾಗಿ ಅವ್ರಿಗೂ ಗೊತ್ತಿಲ್ಲ, ಬರುವಂತ ಆರ್ಟಿಸ್ಟ್ಗೂ ಗೊತ್ತಿಲ್ಲ. ನಮ್ಗ ಒಮ್ಮಿಂದ ಮೇಲೆ ಬಂದು ಹಿಂಗೈದಿ ಫೋನ್ ಮಾಡಿ ಅವ್ರು ಕರೆಸರಪ್ಪ ಅಂತ ಅಂದ್ಬಿಟ್ರು. ಅವ್ರು ಬರುವಂಗ ಬರ್ತಾ ಇದ್ರು. ನಾನು ಮತ್ತೆ ಇಮಿಡಿಯೇಟ್ಲಿ ಅವ್ರಿಗೆ ಸ್ಪೆಷಲ್ ಇದು ಹೇಳಿ ಮತ್ತೆ ಇಂತಿಂದ 5:00 ಬಂದಿದ್ದು, ಇಲ್ಲ ಸರ್ ನಾನು ಇಲ್ಲೇ ಸೌದತ್ತಿ ಹತ್ತಿರ ಬಂದೀನಿ ಅಂತ. ಸೌದತ್ತಿಯಿಂದ ಇಲ್ಲಿ ಬರ್ಬೇಕಾದ್ರೆ ಇನ್ನೊಂದು ಕಾರ್ಯಕ್ರಮ ಆಗಲಿ ಸ್ಟಾರ್ಟ್ ಆಗೋ ಟೈಮ್ ಬಂದ್ಬಿಡ್ತು. ಆಮೇಲೆ ಏನ್ ಮಾಡೋದು ಅಂತ ನನಗೆ ಇದು ಟೈಮ್ ಆಗಿಬಿಡ್ತು ನಾನು ಒಬ್ನೇ ಕೂತಿಬಿಟ್ಟಿದ್ದೀನಿ. ಅದೊಂದು ಹಾರಿಬಲ್. ಅದು ನಮ್ಗೆ ವಿ ಹ್ಯಾವ್ ಟು ಮೇಂಟೈನ್ ದಿ ಹೇಳ್ದಂಗೆ ನಮ್ಮ ಕಾರ್ಯಕ್ರಮ ಮುಂದೆ ಹೋಗ್ಬೇಕು. ನಾ ಏನು ಮಾಡಿದೆ, ಕಂಪ್ಲೀಟ್ ಒನ್ನೆಯಿಂದ ಇಲ್ಲಿವರೆಗೆ ಏನು ಕಾರ್ಯಕ್ರಮ ಸಮರೈಸ್ ಬಂದವು, ಎಲ್ಲ ಕಾರ್ಯಕ್ರಮ ಏನೇನಾಯ್ತು, ಯಾರು ಭಾಗವಹಿಸಿದ್ರು, ಏನೇನು ಸಬ್ಜೆಕ್ಟ್ ಮೇಲೆ ಹ್ಯಾಂಗೆ ಮಾಡಿದ್ರು, ಏನು ಮಾಡಿದ್ರು, ಎಲ್ಲ ಡಿಟೇಲ್ ಆಗಿ ಹೇಳುತ್ತ ಮುಗಿದ್ರೊಳಗೆ ಅವ್ರು ಬಂದ್ಬಿಟ್ರು. ದಿಸ್ ಈಸ್ ಎನ್ ಎಕ್ಸ್ಪೀರಿಯನ್ಸ್ ವಿತ್ ಟ್ರೂತ್. ಸೊ ದೆನ್ ಅವ್ರು ಬರೋಣ, ಐ ಹ್ಯಾವ್ ಗಿವನ್ ಇಂಟ್ರೊಡಕ್ಷನ್ ಅಬೌಟ್ ದೆಮ್. ಪ್ರೋಗ್ರಾಮ್ ಚೆನ್ನಾಗಾಯ್ತು.
1: ಅಂದ್ರೆ ಒಬ್ಬ ಕಾರ್ಯಕ್ರಮ ಅಧಿಕಾರಿಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನೋದು ಬಹಳ ಮುಖ್ಯ. ಆ ಟೈಮ್ ನಲ್ಲಿ ಏನ್ ಹೇಳಬೇಕು ಅನ್ನೋ ಒಂದು ಪರಿಜ್ಞಾನ ಬೇಕು, ವಿಷಯದ ಬಗ್ಗೆ ಒಂದು ಮಾಹಿತಿ ಕಲೆಕ್ಷನ್ ಇರಬೇಕು, ಅದೆಲ್ಲ ಇದ್ದಾಗ ಸಮಯವನ್ನ ನೀವು ಮ್ಯಾನೇಜ್ ಮಾಡಿದ್ವಿ.
0: ಮತ್ತೆ ಸಮಯ ಮಾಡಿದ್ದಕ್ಕೆ ಮತ್ತೆಲ್ಲ ಕಾರ್ಯಕ್ರಮ ಸುಸೂತ್ರವಾಗಿ ಚೆನ್ನಾಗಾಯ್ತು. ಮತ್ತೆ ಕೇಳುಗರಿಂದ ಹೆಚ್ಚು ಬಹಳ ಪ್ರಶ್ನೆನೂ ಬಂದು ಎಲ್ಲಾನು ಒಳ್ಳೇದಾಯ್ತು,
1: ಸುರಳಿತವಾಯ್ತು.
0: ಅದೇ ರೀತಿ ಇನ್ನೊಂದು ನಾನು ಬಾಳ ಬುತ್ತಿ ಅಂತ ಒಂದು ಕಾರ್ಯಕ್ರಮ ಕೃಷಿ ರಂಗದ ಕೂಟನು ಬಾಂಧನಿ ಆಮೇಲೆ ಕಾರ್ಯಕ್ರಮ ಈಗ ಎಲ್ಲ ಬೇರೆ ಕಾರ್ಯಕ್ರಮ ಕೂಡ ನೋಡ್ತಾ ಇದ್ದೆ. ಆದ್ರೆ ನಂದು ಈ ಹಿರಿಯ ನಾಗರಿಕರ ಕಾರ್ಯಕ್ರಮ ಬಾಳ ಬುತ್ತಿ. ಆ ಕಾರ್ಯಕ್ರಮದಲ್ಲಿ ಒಂದು ನಿಮಗೆ ಹೇಳ್ಬೇಕಂದ್ರೆ ಅದು ಒಂದು ಮಹತ್ವದ, ಯಾಕಂದ್ರೆ ಶತಾಯಿಷಿ ಒಬ್ಬರನ್ನ ಕರೆಸಿದ್ವಿ ನಾವು. ಕರೆಸಿದಾಗ ಅವರು ಏನ್ ಮಾಡಿದ್ರು ಅಂದ್ರೆ ಸುಡಯದಲ್ಲಿ ಶಿರಬಡಗಿಯವರು ನಾನು ಶಿರ್ಸಾಸನ ಹಾಕ್ತೇನೆ. ನನಗೆ ಹೆದರಿಕೆ ಬಂದ್ಬಿಡ್ತು, ಶಿರ್ಸಾಸನ ಹೆಂಗಾಗ್ತಾರಪ್ಪ, ವಯಸ್ಸಾಗಿದೆ. ನಮ್ ಸ್ಟಾಪ್ ಕೂಡ ಇದ್ರು, ನೀವು ಇದ್ದಿಲ್ಲ ಅವತ್ತ, ಬೇರೆ ನರೇಂದ್ರ ಅವರು ಯಾರೇ ಇದ್ರು. ಇದ್ದಾಗ ಅವರು ಎಲ್ಲರೂ ನೋಡಿ ಗಾಬರಿ ಆಗ್ಬಿಟ್ರು. ಇಲ್ಲ ಶಿರಬಡಗಿ ನೀವು ಹೆದರಾಕ ಹೋಗ್ಬೇಡ್ರಿ, ನಾ ಗಟ್ಟಿದ್ದೀನಿ, ಟವಲ್ ಹಿಂಗ್ ಮಾಡ್ಕೊಂಡ್ ತಳಗಿದ್ ಮಾಡಿ ಇಟ್ಟು ಶಿರಸಾಸನ ಮಾಡಿದ್ರು. ವಂಡರ್ಫುಲ್ ಸೀನ್
1: ನೋಡ್ರಿ,
0: 100 ಇಯರ್ಸ್
1: ಶತಾಯುಷಿ ಸ್ಟುಡಿಯೋನಲ್ಲಿ,
0: ಸ್ಟುಡಿಯೋದಲ್ಲಿ ಅಲ್ಲಿ ಕಂಪ್ಲೀಟ್ ಇದು ಮಾಡಿದ್ರು, ಶಿರಸಾಸನ ಮಾಡಿದ್ರು, ಚಪ್ಪಳ ಎಲ್ಲರೂ ಹೊಡೆದ್ರು. ಆಮೇಲೆ ಏನಂದ್ರು ಅವರು, ನೋಡ್ರಿ ಶಿರಬಡಗಿ ನಾ ಚಸ್ಮಾ ಹಾಕೋದಿಲ್ಲ, ಹಲ್ಲೆಲ್ಲ ಗಟ್ಟಿದವು, ಆಮೇಲೆ ದಿವಸ 4 ರೊಟ್ಟಿ ತಿಂತೀನಿ, ವಾಟ್ ಯು ವಾಂಟ್ ಲೈಕ್ ದಿಸ್. ಬಟ್ ಅವ್ರು ಈಗ ಇಲ್ಲ, ಈಗ ಆದ್ರೆ ಹಿಂಗ
1: ಇಂತ ಅಪರೂಪದ
0: ಕೂಡ ನಾವು ಸಂದರ್ಶನ ಮಾಡಿಸಿದ್ದೀರಿ.

0: ಟೇಪು ಸ್ಪೂಲು ಹಿಡ್ಕೊಳ್ತಿದ್ವಿ, ಮಷಿನ್ ಒಳಗೆ ರೆಕಾರ್ಡಿಂಗ್ ಮಾಡ್ತಿದ್ವಿ. ನಂತರದ ದಿನದಲ್ಲಿ ಇಲ್ಲಿ ತಾಂತ್ರಿಕವಾಗಿ ಸಾಕಷ್ಟು ಅಡ್ವಾನ್ಸ್ಮೆಂಟ್ ಆಗ್ತಾ ಹೋಯ್ತು. ಬಹುಶಃ ನೀವು ನಿವೃತ್ತರ ಆಗೋ ಹಂತಕ್ಕೆ ಬಂದಂಗ ನಾವು ಡಿಜಿಟಲೀಕರಣಕ್ಕೆ ಬಂದ್ವಿ, ಎಲ್ಲ ಕಂಪ್ಯೂಟರ್ ಅಲ್ಲಿ ರೆಕಾರ್ಡಿಂಗು ಎಡಿಟಿಂಗು ಎಲ್ಲ. ಅಂದ್ರೆ ಈ ಹಂತ ಅಲ್ಲೂ ನೋಡಿದಿರಿ, ಇಲ್ಲೂ ನೋಡಿದಿರಿ, ಕೆಲಸದ ವೈಖರಿಯಲ್ಲಿ ಏನೆಲ್ಲ ಬದಲಾವಣೆ ಕಂಡು ಬಂತು ತಮಗೆ?
1: ನಾವು ಗುಲ್ಬರ್ಗದಲ್ಲಿ ಜಾಯ್ನ್ ಆದಾಗ ನಮ್ಗೆ ಸ್ವಲ್ಪ ಒಂದ್ 4-5 ದಿವಸ ಬಿಟ್ಟು ನನಗೆ ಒಬಿ ಕಳ್ಸಿದ್ರು. ಒಬಿ ಕಳ್ಸಿ ಅವಾಗ ಚೌಕ್ ಟೇಪ್ ರೆಕಾರ್ಡರ್ ಇರ್ತಿದ್ರು.
0: ಹೌದು,
1: ಚೌಕ್ ಟೇಪ್ ರೆಕಾರ್ಡರ್ ಇತ್ತು. ಮಳೆ ಬರಕಾತಿತ್ತು, ನಾವು ಅದನ್ನ ಮುಚ್ಚಿ ಅಗದಿ ಸುರಕ್ಷಿತವಾಗಿ ಅದ್ ರೆಕಾರ್ಡಿಂಗ್ ಇದು ಮಾಡ್ಕೊಂಡು ಬಂದು ಬೆಳಕೋಷ್ಟಿಗೆ ಒಂದ್ ಮಾಡ್ಬೇಕು, ನಮ್ದು ಒಂದು ಇದು
0: ಇರ್ತದೆ
1: ಜವಾಬ್ ಬರುತ್ತೆ. ಆ ಟೈಮ್ನಾಗ ಅಂತ ಇದು ಇತ್ತು, ಈಗೆಲ್ಲ ಬಹಳ ಅಡ್ವಾನ್ಸ್ ಆಗಿ ಬಂದ್ಬಿಟ್ಟಿದೆ. ಮೊದ್ಲಿಂದಕ್ಕೆ ಅವೆಲ್ಲ ಎಲ್ಲರೂ ಉಬಿ ಹೋಗ್ಬೇಕಾರೆ ಎಲ್ಲ ಟೇಪು ಅವು ಇವು ಹೊತ್ಕೊಂಡು ಗಂಟು ಮುಟ್ಟು ಕಟ್ಕೊಂಡು ಹೋದಂಗ ಹಾಕಿತ್ತು. ಈಗ ಅಂತದೇನು ಅವಶ್ಯಕತೆ ಬಂದಿಲ್ಲ. ಈಗ ನಾವು ಒಂದು ರೆಕಾರ್ಡರ್ ಇದರಲ್ಲಿ ಯು ಕ್ಯಾನ್ ಡೂ ಎನಿಥಿಂಗ್. ನೀವು ಡಿಜಿಟಲೀಕರಣ ಆದ್ಮೇಲೆ ನಾವು ಇಂತ ಇದನ್ನ ದೊಡ್ಡ ಮಷಿನ್ ಹೋಯ್ತಾ ಇದ್ದಿಲ್ಲ. ಈಗೆಲ್ಲ ಅಗದಿ ಟೈಮ್ ಕನ್ಸ್ಯೂಮಿಂಗ್ ಆಗತ್ತೆ, ಟೈಮ್ ಅಗದಿ ಸೇವ್ ಆಗತ್ತೆ. ಮೊದಲಿನ ಕನ್ಸ್ಯೂಮ್ ಆಗೋದಿಲ್ಲ, ಎಲ್ಲ ಅಗದಿ ಸರಳಿತವಾಗಿ ಎಲ್ಲ ನಡೀತದೆ. ಆದ್ರೆ ಏನಾಗಿದೆ, ಬರಬರ್ತ ಈಗ ನಾವಿದ್ದಾಗ ಜನರೆಲ್ಲ ಬಹಳ ಇದ್ರು, ಈಗೆಲ್ಲ ಬರಬರ್ತ ಎಲ್ಲರೂ ರಿಟೈರ್ಡ್ ಹಾಕೊಂತ ಹಾಕೊಂತ ಬಂದು ಈಗ ಇದ್ದವರಿಗೆಲ್ಲ ಬಹಳ ಸ್ವಲ್ಪ ತೊಂದರೆ ಆಗ್ತಾ
0: ಇದೆ,
1: ಬರ್ಡನ್ ಆಗಿ. ಹೀಗಾಗಿ ಸ್ವಲ್ಪ ಆದ್ರೂ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ಇದನ್ನ ನೋಡಿ ನಮ್ಗೆ ಖುಷಿ ಆಗ್ತಾ ಇದೆ.
0: ನಿಜ. ಈಗ ಶಿರ್ಪಡಿಯವರ ತಮ್ಮ ಜೊತೆಗೆ ಕಾರ್ಯನಿರ್ವಹಿಸಿದ ಇತರ ಅಧಿಕಾರಿಗಳನ್ನ ತಾವು ನೆನಪಿಸ್ಕೋಬಹುದಾ?
1: ನಮ್ಮ ಜೊತೆಗೆ ಮೊದಲಿಗೆ ಅಂತಂದ್ರೆ ನನಗೆ ಸೀನಿಯರ್ ಆದರು ಎಸ್ ಪ್ರಸಾದ್ ಅಂತ ನಮಗೆ ಫಾರ್ಮ್ ರೆಡಿ ಆಫೀಸರ್ ಅಲ್ಲಿದ್ರು. ಆಮೇಲೆ ಇಲ್ಲಿ ಗುಲ್ಬರ್ಗ ಬಂದ್ರೆ ಚೇತನ್ ಸರ್ ಇದಾರೆ, ಆಮೇಲೆ ಬಸು ಬೇವಿನ ಗಿಡದವರೆಲ್ಲ ನಮ್ಮ ಚೋಳಿನು, ಆಮೇಲೆ ಅರುಣ್ ನಾಯ್ಕು, ಮತ್ತೆ ಈಗಾಗಲೇ ನೀವು ಕೂಡ ನಮ್ಗೆ ಅಗದಿ ಆತ್ಮೀಯರು, ಮಾಯ ರಮಣ್ ಇದಾರೆ, ಈಗ ಮತ್ತೆ ಅಕ್ಕಮ್ಮ ಇದಾರೆ.
0: ಅಲ್ಲ, ನಿಮ್ಮ ಕೃಷಿ ವಿಭಾಗದಲ್ಲಿ ನಿಮ್ದು ಈಗ ತಾವು ಮಾತಾಡ್ತಾ ಹೇಳಿದ್ರಿ ಈ ರೂರಲ್ ಪ್ಲಾನಿಂಗ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಅಂತ ಹೋಗ್ತಿದ್ರಿ ನೀವು 3 ತಿಂಗಳಿಗೆ ಒಂದ್ಸತಿ, ಅವಾಗೆಲ್ಲ ನಿಮ್ಮ ಕೃಷಿ ವಿಭಾಗದ ಟೀಮೇ ಹೋಗ್ತಿತ್ತು.
1: ನಮ್ಮ ಟೀಮ್ ಅಂತಂದ್ರೆ ಅವಾಗ ಮೋಹನ್ ಪವರ್ ಇದ್ರು, ಬಡಿಗೇರಿ ಅವರು ಇದ್ರು, ಆಮೇಲೆ ಚೇತನ್ ಸರ್ ಅವರು ಡೈರೆಕ್ಟರ್ ಇದ್ರು. ಹೀಗಾಗಿ ನಾವು ಹೆಚ್ಚಾಗಿ ಇಲ್ಲಿ ಕುಂದಿರ್ತಾ ಇದ್ದಿಲ್ಲ. ನಮ್ದು 50% ಓಬಿ ಬೇಸ್ ಇತ್ತು, 50% ಅಷ್ಟೇ ಇಲ್ಲಿ ಕುಂದಿರ್ತಿದ್ದು. ಇಲ್ಲಿ ಕುಂದ್ರಕ್ಕೆ ನಮ್ಗೆ ಅಂತಂದ್ರೆ 1-2 ದಿವಸ ಕುಂದ್ರೆ ನಾವು ಇಮಿಡಿಯೇಟ್ಲಿ ನಾವು ಓಬಿ ಶಿಫ್ಟ್ ಆಗ್ಬಿಡ್ತೀವಿ.
0: ಅಂದ್ರೆ ಹೊರಗಡೆ
1: ಹೋಗಿ ಕಾರ್ಯಕ್ರಮ ಮಾಡ್ಕೊಂಡ್ ಬಂದು ಪ್ರಸಾರ
0: ಮಾಡ್ತಿದ್ರಿ,
1: ಅದಕ್ಕೆ ಮಹತ್ವ ಸಿಕ್ತಿತ್ತು. ಯಾಕಂದ್ರೆ ಲೈವ್ ಅಲ್ಲೇ ಹೋಗಿ ಅಲ್ಲೇ ಜನರು ಕೂಡ ಬೆರೆತು ಅವ್ರದ್ದು ಏನೇನಿದೆ ಸಮಸ್ಯೆಗಳು ನೋಡಿ ಅಂದ್ರೆ ಲೈವ್ ಡೆಮಾನ್ಸ್ಟ್ರೇಷನ್ ಮಾಡಿ ಇಂಟರ್ವ್ಯೂ ಮಾಡ್ತಿದ್ವಿ. ದಟ್ ಈಸ್ ಇಂಪಾರ್ಟೆಂಟ್. ಆ ಮೊದಲಿನ ಗತಿ ಈಗ ಹೋಗ್ಲಿಕ್ಕೆ ಕಡಿಮೆ ಆಗಿದೆ. ಹೌದಿಲ್ರಿ?
0: ಓಬಿಗಳೆಲ್ಲ ಸ್ವಲ್ಪ ಕಡಿಮೆ ಆಗಿವೆ. ಅಂದ್ರೆ ಈಗೇನಂದ್ರೆ ಎಲ್ಲ ಫೋನ್ ಮೂಲಕ ನಾವು ಮಾತಾಡಿಸ್ಕೊಂಡ್ ಬಿಡ್ತೀವಿ, ಫೋನ್ ಇನ್ನು ಫೋನ್ ಔಟ್, ಅದ್ರ ಮೂಲಕ ತಾಂತ್ರಿಕವಾಗಿ ಒಂದು ಸರಳತೆ ಕಂಡು ಬಂದದ್ದು. ನೀವು ಮಾಡಿದ ಸಂದರ್ಶನದೊಳಗ ಬಹಳ ಅಪರೂಪವಾದದ್ದು, ಒಂದು ನೆನಪಿನಾಗ ಉಳಿಯುವಂತದ್ದು ಅಂದ್ರೆ ಯಾರ ಜೊತೆಗಿನ ಸಂದರ್ಶನ?
1: ನಮ್ಮ ಹೆಚ್ಚಾಗಿ ನಮ್ದು ಸಂದರ್ಶನ ಅಂತಂದ್ರೆ ನಾವು ಅಗ್ರಿಕಲ್ಚರ್ ದಲ್ಲಿ ಸಾಕಷ್ಟು ಇದಾವ್ರಿ, ಮತ್ತೆ ಅಂತ ನೆನಪು ಅಂತೆಲ್ಲ ಎಲ್ಲ ನೆನಪುಗಳ ಒಂದ ಅಂತ ಹೇಳಕ್ ಬರೋದಿಲ್ಲ ನಮ್ಗೆ, ಒಂದ್ ಹೇಳಿದ್ರೆ ಮತ್ತೆ ತಪ್ಪಾಗತ್ತೆ. ಹೌದಿಲ್ರಿ? ಎಲ್ಲ ಆಲ್ಮೋಸ್ಟ್ ಅಲ್ಲ ಚೆನ್ನಾಗಿ ಅಗದಿ ಪ್ರಮುಖವಾದಂತ ಸಂದರ್ಶನ ಅದಾವು, ಮತ್ತೆ ಎಲ್ಲ ಉಪಯುಕ್ತ ಆದಂತ ಸಂದರ್ಶನ ಅದಾವು. ಮತ್ತೆ ಈಗ ಅದು ಒಂದೇ ಅಲ್ಲದ ನಾವು ಕಾರ್ಮಿಕರಿಗಾಗಿ ಅಲ್ಲೆಲ್ಲ ಕಾರ್ಮಿಕ ಇಲಾಖೆಯ ಹಿರಿಯರೇ ಬರ್ತಿದ್ರು, ಹಿರಿಯ ಅಧಿಕಾರಿಗಳು ಬಂದು ಮೇ 1 ಕಾರ್ಮಿಕರ ದಿನಾಚರಣೆ ಬಗ್ಗೆ ನಾವು ಎಷ್ಟೇ ಹೇಳಿದ್ರು ಇಮಿಡಿಯೇಟ್ಲಿ ಬಂದ್ಬಿಡೋರು. ಅದು ಒಂದೇ ನಮಗೆ ಬಹಳ ಕಾರ್ಮಿಕರು ಅವ್ರದ್ದೆಲ್ಲ ನೋಡ್ಬೇಕು ನಾವು. ಆಮೇಲೆ ಇದು ಅಲ್ಲದ ಮತ್ತೆ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮ ಬಾಂಧಿನಿ ನೋಡ್ತಾ ಇದ್ವಿ. ಬಾಂಧಿನಿಯಲ್ಲಿ ನಾವು ಪೂರಕ ಶಿಕ್ಷಣ ಕಾರ್ಯಕ್ರಮ ನೀವೆಲ್ಲ ನೀವು ಮಾಡ್ತಾ ಇದ್ರಲ್ಲ, ಹಾಗೆ ನಮ್ಗೆ ಇವನ್ನ ಸ್ಪಾನ್ಸರ್ಶಿಪ್ ತರೋದು ಮಾಡೋದು ಇವೆಲ್ಲ ಪ್ರಮುಖ ಕಾರ್ಯಗಳು ನಮ್ಮ ಕೃಷಿ ಜೊತೆಗೆ ಕೃಷಿ ರಂಗದ ಜೊತೆಗೆ ಇವೆಲ್ಲ ನಮ್ಗೆ ಒಡನಾಡಿಯಾಗಿದ್ದು ಮಾಡಬೇಕಾಗಿತ್ತು.
0: ಇದ್ರ ಜೊತೆಗೆ ನೀವು ರಸಮಂಜರಿ,
1: ಉರ್ದು ಕಾರ್ಯಕ್ರಮ, ಹಿಂದಿ ಕಾರ್ಯಕ್ರಮ, ಇವನ್ನೆಲ್ಲ ಮಾಡಿದೆ ನಾವು.
0: ಅಂದ್ರೆ ಒಂದು ಭಾಷಾ ಸಾಮರಸ್ಯವನ್ನ ಉಂಟು ಮಾಡುವಂತ ಸಾಕಷ್ಟು ಕಾರ್ಯಕ್ರಮಗಳನ್ನ ತಾವು ಮಾಡಿದ್ದೀರಿ.

ಈಗ ಶಿರ್ಬಡಿಗೆ ಅವರ, ನೀವು 32 ವರ್ಷಗಳ ಕಾಲ ಸೇವೆ ಮಾಡಿ ಆಕಾಶವಾಣಿಯಿಂದ ಈಗ ನಿವೃತ್ತರಾಗಿ ನಿವೃತ್ತಿ ಜೀವನವನ್ನ ಆನಂದಿಸ್ತಾ ಇದ್ದೀರಿ. ನೀವು ಸೇರಿದಾಗಿನ ಆಕಾಶವಾಣಿಯ ಒಂದು ವ್ಯವಸ್ಥೆಗೆ ಅವಾಗೆಲ್ಲ ನಾವು

0: ಈಗ ಶಿರ್ಬಡಿಗೆಯವರ, ಪ್ರಸ್ತುತ ಆಕಾಶವಾಣಿಯ ಒಂದು ಕಾರ್ಯವೈಖರಿಗೂ ಆಗೂ ನಿಮಗೆ ಹೇಳಿದ್ರಿ ಮಾತಾಡ್ತಾ, ಈಗ ಗುಣಮಟ್ಟ ಇದ್ರ ಬಗ್ಗೆ ಏನ್ ಹೇಳ್ತೀರಿ?
1: ಗುಣಮಟ್ಟ ಬಹಳ ಉತ್ಕೃಷ್ಟವಾಗಿದೆ, ಚೇಂಜ್ ಆಗಿದೆ. ಮೊದಲಿಂದ ಈಗಿಂದ ಈಗ ಬಹಳ ಕೇಳುಗರಿಗೆ ಲೆಟರ್ಸ್ ಬರ್ತಾವೆ, ಮತ್ತೆ ಅದನ್ನ ನೋಡೇ ನಾವು ತಿಳ್ಕೊಬೇಕು. ಆಮೇಲೆ

0: ಶಿರ್ಬಡಿಗೆ ಅವರ, ಪ್ರಸ್ತುತ ಆಕಾಶವಾಣಿಯ ಒಂದು ಕಾರ್ಯವೈಖರಿಗೂ ಆಗು ನಿಮಗೆ ಹೇಳಿದ್ರಿ ಮಾತಾಡ್ತಾ, ಈಗ ಗುಣಮಟ್ಟ ಇದ್ರ ಬಗ್ಗೆ ಏನ್ ಹೇಳ್ತೀರಿ?
1: ಗುಣಮಟ್ಟ ಬಹಳ ಉತ್ಕೃಷ್ಟವಾಗಿದೆ, ಚೇಂಜ್ ಆಗಿದೆ. ಮೊದ್ಲಿಂದ ಈಗಿಂದ ಈಗ ಬಹಳ ಕೇಳುಗರಿಗೆ ಲೆಟರ್ಸ್ ಬರ್ತಾವೆ, ಮತ್ತೆ ಅದನ್ನ ನೋಡೇ ನಾವು ತಿಳ್ಕೊಬೇಕು. ಆಮೇಲೆ ಫೋನ್ ಇನ್ ಕಾರ್ಯಕ್ರಮ ಪ್ರಶ್ನೆಗಳು ಬರ್ತವೆ. ಮೊದ್ಲಿಂದ ಅಷ್ಟೇ ವ್ಯವಸ್ಥೆ ಇದ್ದಿಲ್ಲ. ಈಗೆಲ್ಲ ಜನರು ತಮಗೆ ಏನ್ ಬೇಕು ಏನ್ ಬೇಡ ಅಂತಲ್ಲೇ ಕುಂತಲ್ಲೇ ಮಾತಾಡ್ಕೊಂಡು ತಮ್ಮ ಸಮಸ್ಯೆಗಳನ್ನ ಪರಿಹರಿಸ್ತಾರೆ. ಈಗಿಂದ ವ್ಯವಸ್ಥೆ ಬಹಳ ಚೆನ್ನಾಗಿದೆ. ಆದ್ರೆ ಏನು, ಜನರಿಗೆ ಇಂಥ ಸಮಸ್ಯೆ ಬಂತು ಅಂತ ಹಾಗೆ ಕುಂದಿರುದಿಲ್ಲ, ಅವ್ರು ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತಾರೆ. ಹೀಗಾಗಿ ಈಗಿನ ಅದೆಲ್ಲ ಚೆನ್ನಾಗಿ ನಡೆದದ.
0: ಈಗ ಆಕಾಶವಾಣಿಗೆ 90 ಹರೆಯ, ಈ 90 ವರ್ಷಗಳು ಆಕಾಶವಾಣಿಗಾದ್ರೆ ನಮ್ಮ ಧಾರವಾಡ ಆಕಾಶವಾಣಿ 75 ವರ್ಷಗಳನ್ನ ಮುಗಿಸಿ 76 ಹೊಸ್ತಿಲೊಳಗ ಅದ. ಅಂದ್ರೆ ಈ ಆಕಾಶವಾಣಿಯ ಒಂದು ಅಭಿವೃದ್ಧಿಯ ಬಗ್ಗೆ ತಮಗೇನ್ ಅನಿಸ್ತದೆ?
1: ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಎಲ್ಲ ಕೇಳುಗರು ಅಗ್ದಿ ಹೆಮ್ಮೆ ಪಡ್ತಾ ಇದ್ದಾರೆ. ಅದು ಅಲ್ಲದ ಈಗ 90 ಅಂದ್ರೆ ಈಗ ನಮ್ದು ಈಗ ಏನಂದ್ರೆ
0: ಬಹುಜನ ಹಿತಾಯ ಬಹುಜನ
1: ಸುಖಾಯ. ಹೀಗಾಗಿ ಎಲ್ಲಾ ಜನರಿಗೂ ಆಕಾಶವಾಣಿ ಪ್ರಮುಖವಾಗಿದೆ. ಈಗ ಒಂದು ಹೇಳ್ತಾ ಇದ್ದೇನೆ ನಾನು, ಉಳಿದಂತ ಕಾರ್ಯಕ್ರಮಗಳು ಬಂದ ಮೇಲೆ ಕಡಿಮೆ ಆಗಿದೆ ಅಂತ ಜನರು ಹೇಳ್ಬಹುದು, ಆದ್ರೂ ತಪ್ಪದು. ಈಗ ಎಲ್ಲ ಕೆಲವೊಬ್ಬರಿಗೆ ಮೊದಲ ರೇಡಿಯೋ ನೋಡ್ಕೊಂಡು ಟೈಮ್ ಸೆಟ್ ಮಾಡ್ತಾ ಇದ್ರು, ಈಗ ಹಂಗಿಲ್ಲ. ಈಗ ರೇಡಿಯೋ ಅಂದ್ರೆ ಎಲ್ಲ ಈಗೂ ಕೂಡ ಕೆಲವು ಮಂದಿ ರೇಡಿಯೋನ ನೋಡ್ತಾ ಇದ್ರು, ಇನ್ನೊಂದು ಕೇಳುಗರು ಅವರಂತೂ ಪರ್ಮನೆಂಟ್ ಕೇಳುಗರು ಆಕಾಶವಾಣಿಗೆ, ಮತ್ತೆ ಅವ್ರಿಗಂತೂ ಬೇಕಾಗತ್ತರಿ, ಅವ್ರು ಆಕಾಶವಾಣಿ ಕೇಳಲೇಬೇಕಾಗತ್ತೆ. ಹೀಗಾಗಿ ಅವರಂತೂ ಬಹಳ ಇದು ಮಾಡ್ತಾರೆ ಅವ್ರು.
0: ಮತ್ತೆ ನೀವು ಸರ್ವಿಸ್ ಮಾಡ್ತಿರ್ಬೇಕಾದಾಗ ಸಾಕಷ್ಟು ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಗಳನ್ನು ಕೂಡ ನೀವು ಮಾಡಿದ್ರಿ. ಈ ಡೈರಿ ಇಲಾಖೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತದ್ದು ಅಂತವೆಲ್ಲ, ಅವುಗಳ ಬಗ್ಗೆ ಅಂದ್ರೆ ನಮ್ಮ ಒಂದು ಕಾರ್ಯಕ್ರಮದಿಂದ ನಮ್ಮ ರೈತರಿಗೆ ಲಾಭ ಆಗ್ಯದ ಅಂತ ಅವರು ನಿಮಗ್ ಬಂದು ಹೇಳಿದಾಗ, ಏ ನಿಮ್ಮ ಕಾರ್ಯಕ್ರಮದಿಂದ ನಮಗೆ ಅನುಕೂಲ ಆತ್ರಿ, ನಮಗ್ ಮಾಹಿತಿ ಸಿಕ್ತು ಅಂತ ಅಂದಾಗ ತಮಗೆ ಹೆಂಗ ಅನಿಸ್ತಿತ್ತು?
1: ಅಂದ್ರೆ ನಾವು ಮಾಡಿದ ಕಾರ್ಯಕ್ರಮ ಅವ್ರಿಗೆ ತಲುಪಿದ ಅಂದ ತಕ್ಷಣ ನಮಗೆ ಬಹಳ ಸಂತೋಷ ಆಗ್ಬಿಡ್ತದೆ. ಯಾಕಂತಂದ್ರೆ ನಾವು ಅವ್ರಿಗೆ ಕೆಲವು ಮಂದಿ ಏನ್ ಮಾಡ್ತಾರೆ, ಹೈನುಗಾರಿಕೆ ಅಂತಂದ್ರೆ ಹೈನುಗಳಿಗೆ ತಲೆ ಅಭಿವೃದ್ಧಿ ಬಗ್ಗೆ ಗೊತ್ತಿರೋದಿಲ್ಲ, ಜರ್ಸಿ ಅಂದ್ರೆ ಗೊತ್ತಿರೋದಿಲ್ಲ, HF ಅಂದ್ರೆ ಗೊತ್ತಿರೋದಿಲ್ಲ, ಕ್ರಾಸ್ ಇನ್ಸಿಮಿನೇಷನ್ ಯಾವ ರೀತಿ ಮಾಡ್ಬೇಕು, ಮತ್ತೆ ಅವಕ್ಕೆ ಹೇಗೆ ಹಾಲಿನ ಉತ್ಪಾದನೆ ಹೇಗೆ ಜಾಸ್ತಿ ಮಾಡ್ಬೇಕು. ಹೀಗಾಗಿ ನಾವು ಅವನ್ನೆಲ್ಲ ನಾವು ನುರಿತ ತಜ್ಞರಿಂದ ಪ್ರಸಾರ ಮಾಡೋದ್ರಿಂದ ಅವರೆಲ್ಲ ನಮಗೆ ಫೋನ್ ಮುಖಾಂತರ ಪತ್ರದ ಮುಖಾಂತರ ಹೀಗೆಲ್ಲ ತಿಳಿಸಿದಾಗ ನಮಗೆ ಖುಷಿ ಆಗೇ ಆಗುತ್ತೆ.
0: ನಿಜವಾಗಿ ಒಟ್ಟು ಕೊನೆಯದಾಗಿ ಶಿವರಡಿಗೆಯವರ ಆಕಾಶವಾಣಿಯ 32 ವರ್ಷಗಳ ಅನುಭವ ಅಂದ್ರೆ ಒಂದು ಜೀವನದಲ್ಲಿ ಸಂತೃಪ್ತಿ ಸಮಾಧಾನ, ನಾನು ಈ ವೃತ್ತಿಗೆ ಬಂದದ್ದಕ್ಕೂ ಕೂಡ ನನಗೊಂದು ಖುಷಿ ಕೊಟ್ಟದ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು
1: ನೋಡ್ರಿ ಮೇಡಮ್. ಈಗ ನಾವು ಆಲ್ಮೋಸ್ಟ್ ಅಲ್ಲಿ ಬೇರೆ ಕಡೆನೂ ಸರ್ವಿಸ್ ಮಾಡಿದ್ದೀನಿ ಅಂತ ಹೇಳಿದ್ ನಾನು, ಆದ್ರೆ ಆಕಾಶವಾಣಿ ಬಂದ ಮೇಲೆ ನಮ್ಮ ಜೀವ ಏನಿದಿಲ್ಲ, ಜೀವನ ಕೊಟ್ಟಿದೆ ಅದು. ಆಕಾಶವಾಣಿಯಿಂದ ನಾವು ಸಾಕಷ್ಟು ಕಲ್ತಿದ್ದೇವೆ, ಇದನ್ನ ನಾವು ಯಾವಾಗಲೂ ಚಿರಋಣಿ, ಯಾವಾಗಲೂ ನಾವು ನೆನೆಸ್ತಾ ಇರ್ತೇವೆ. ಈಗ ನಾವು ರಿಟೈರ್ಡ್ ಆದ್ರೂ ಕೂಡ ನಾವು ಮನೆಯಲ್ಲಿ ಇದ್ರೂ ಕೂಡ ನಾವು ದಿನನಿತ್ಯ ನಿಮ್ದೆಲ್ಲ ಏನು ಕೇಳ್ತಾ ಇರ್ತೇವೆ, ಇದು ಮಾಡ್ತಾ ಇರ್ತೇವೆ, ಜನರಿಗೆ ಹೇಳ್ತಾ ಇರ್ತೇವೆ. ಆಕಾಶವಾಣಿ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ. ಇದರಿಂದ ನಮ್ಮ ಎಲ್ಲ ರೀತಿಯ ನಿರ್ವಹಣೆ ಕೂಡ ಆಗಿದೆ. ಇದು ನಮ್ಮ ಏನ ಕಷ್ಟಕ್ಕೆಲ್ಲ ನಮ್ಮ ಆಕಾಶವಾಣಿ ನಮ್ಗೆ ಬಹಳ ಹೆಲ್ಪ್ ಮಾಡಿದೆ. ಇದ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೆ.
0: ಧನ್ಯವಾದಗಳು ರಾಮೇಶ್ವರ ಶಿರ್ಬಡಿಗೆ ಅವರೇ. ಆಕಾಶವಾಣಿಯ ಕೃಷಿ ರಂಗ ವಿಭಾಗಕ್ಕೆ ರೈತನಿಗೆ ಜೀವ ಕೊಟ್ಟವರು ನೀವು. ರೈತರಿಗೆ ಬೇಕಾದಂತ ಸಮಯಕ್ಕೆ ಬೇಕಾಗುವ ಮಾಹಿತಿ ಮಾರ್ಗದರ್ಶನಗಳು, ಅವ್ರಿಗೆ ಏನು ಒಂದು ಕೃಷಿ ಬೆಳೀಲಿಕ್ಕೆ ಕೃಷಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬೇಕು ಅಂತ ಪರಿಕರಗಳನ್ನ ಮಾಹಿತಿಗಳ ಮೂಲಕ ನೀವು ಒದಗಿಸಿಕೊಟ್ಟಿದ್ದೀರಿ. ನಿಮ್ಮ ಕಾಲದಲ್ಲಿ ಸಾಕಷ್ಟು ಪ್ರಗತಿಪರ ರೈತರು ಆಕಾಶವಾಣಿಯಲ್ಲಿ ಬಂದು ತಮ್ಮ ವೃತ್ತಿ ಜೀವನದ ಅನುಭವಗಳನ್ನ ಹೇಳ್ಕೊಂಡಾರ. ಮತ್ತೆ ಸಾವಯವ ಕೃಷಿಗೆ ತಾವು ಬಹಳಷ್ಟು ಆದ್ಯತೆ ಕೊಟ್ಟು ಸಾವಯವ ಕೃಷಿ ಬಗ್ಗೆ ಹೆಚ್ಚು ಕಾರ್ಯಕ್ರಮಗಳನ್ನ ತಾವು ಮಾಡಿದ್ರಿ. ಅದು ಸ್ಥಳೀಯವಾಗಿನೂ ಇರಬಹುದು, ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೂಡ ನಿಮ್ಮ ಕಾರ್ಯಕ್ರಮಗಳು ಬಿತ್ತರಗೊಂಡು ಜನರ ಮನಸ್ಸಿನಲ್ಲಿ ಉಳಿದಾವ. ಇವತ್ತು ತಾವು ನಿವೃತ್ತಿಯ ಜೀವನ ನಡೆಸ್ತಾ ಇದ್ದೀರಿ, ಸಂತೃಪ್ತಿಯಿಂದ ಇದ್ದೀರಿ, ಕೇಳಿ ನೋಡಿ ನಮಗೆ ಬಹಳ ಆನಂದವಾಯಿತು. ನಿಮ್ಮ ನಿವೃತ್ತಿ ಜೀವನ ಹಿಂಗ ಸುಖಕರವಾಗಿರಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ.
1: ಒಳ್ಳೇದು ಮೇಡಮ್, ತಾವು ಇಲ್ಲಿವರೆಗೆ ತಾವು ನಮ್ಮನ್ನ ಕರೆಸಿ ಸಂದರ್ಶನ ಮಾಡಿದ್ರಿ, ತಮಗೆ ಆಭಾರಿಯಾಗಿದ್ದೇನೆ. ಮತ್ತೆ ಅದು ಅಲ್ಲದೆ ಕೇಳುಗರು ಕೂಡ ನಮಸ್ಕಾರ ತಿಳಿಸ್ತೇನೆ. ನಮಸ್ಕಾರ.
2: ಇದುವರೆಗೆ ನಿವೃತ್ತ ಕೃಷಿ ಅಧಿಕಾರಿ ರಾಮೇಶ್ವರ್ ಶಿರಬಡಗಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್, ಸಂಕಲನ ರಾಖಿ ಹಾನಗಲ್.
3: ಬಾನುಲಿಯ ಭಿತ್ತಿಯಿಂದ 90 ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ.

0: ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ.
1: ಆಕಾಶವಾಣಿ ಧಾರವಾಡ ಈಗ ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಕೆ ಪಟ್ಟಮ್ಮಾಳ್ ಅವರ ಹಾಡುಗಾರಿಕೆ. ಮೊದಲಿಗೆ ದೇವಮನೋಹರಿ ರಾಗ, ಮಿಶ್ರ ಛಾಪುತಾಳ, ತ್ಯಾಗರಾಜರ ಕೃತಿ.

0: ಈಗ ಕೇಳಿ ರಾಗ್ ಮೋಹನಂ, ತಿಶ್ರಜಾತಿ, ತ್ರಿಪುಟತಾಳ, ಮುತ್ತುಸ್ವಾಮಿ ದೀಕ್ಷಿತರ ರಚನೆ.
1: ಕಾದಂ

0: ಇದುವರೆಗೆ ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಕೆ ಪಟ್ಟಮ್ಮಾಳ್ ಅವರ ಹಾಡುಗಾರಿಕೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
1: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗದಗ್ ಬೆಟಗೇರಿಯ ಡಿಎಚ್ ಸೀತಿಮನಿ ಮತ್ತು ಸಂಗಡಿಗರಿಂದ ದೊಡ್ಡಾಟದಲ್ಲಿ ಶುಂಭ ನಿಶುಂಭರ ಸಂವಾದ ಕೇಳುತ್ತೀರಿ.

0: ಹೇ ಪ್ರಾಣವಲ್ಲಭಿ,
1: ಆ ಹೇ ಪ್ರಾಣವಲ್ಲಭ,
0: ಆ ರಾಕ್ಷಸರ ಉಪಗಳದಿಂದ ಅನೇಕ ರೀತಿಯ ತೊಂದರೆಗಳನ್ನು ಹಾಗೂ ಬಾಧೆಗಳನ್ನು ಅನುಭವಿಸಿರುವೆವು.
1: ಸಹಜವಿರುವುದು ವಲ್ಲಭ ಹೇಳುವಂತವರಾಗಿ,
0: ಅಹೇ ಪ್ರಾಣ ಸುಂದರಿ,
1: ಅಹೇ ಪ್ರಾಣ ಸುಂದರ,
0: ಆ ತಾಯಿಯ ಕೃಪೆಯಿಂದ ಮಹಿಷಾಸುರನ ಸಂಹಾರವಂತೂ ಆಗಿರುವುದು. ಅದೇ ರೀತಿಯಾಗಿ
1: ಮತ್ತೇನಿರುವುದು ಅಲ್ಲವ ಹೇಳುವಂತವರಾಗಿ,
0: ಆ ಜಗಜ್ಜನನಿಯು ಚಂಡಾಸುರ ಮುಂಡಾಸುರನ್ನು ಸಂಹಾರ ಮಾಡಿರುವಳು. ಅಹೇ ಪ್ರಾಣವಲ್ಲಭಿ,
1: ಅಹೇ ಪ್ರಾಣವಲ್ಲಭ,
0: ಈಗಿನ ಸಮಯದಲ್ಲಿ ಆ ದುಷ್ಟರಾದ ಶುಂಭ ನಿಸುಂಬರನ್ನು ಸಂಹಾರ ಮಾಡುವುದಕ್ಕಾಗಿ ಆ ಜಗಜ್ಜನೇನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡೋಣ. ಖಂಡಿತವಾಗಿಯೂ ಆ ಜನನಿಯು ಆ ಶುಂಭ ನಿಸುಂಬರನ್ನು ಸಂಹಾರ ಮಾಡುವಳು. ಅಹೇ ಪ್ರಾಣವಲ್ಲಭಿ,
1: ನೀವು ಹೇಳುವ ಮಾತು ಅಕ್ಷರಶಃ ಸತ್ಯವಿರುವುದು. ನಾವು ಈಗಲೇ ಹೋಗಿ ಆ ದೇವಿಯ ಧ್ಯಾನವನ್ನು ಮಾಡೋಣ. ನಡೆಯುವಂತವರ
0: ಯಾ ಕಾಲ ನಡೆಯುವಂತವಳಾಗು.

0: ನಮೋ ನಮೋ ಜನನಿ, ತಮ್ಮ ಪಾದಕ್ಕೆ ಇಂದ್ರನು ವಂದಿಸುವನು.
1: ದೇವೇಂದ್ರ ನಿನಗೆ ಶುಭವಾಗಲಿ, ಮೇಲೆ ಕೇಳುವಂತವನಾಗು.
0: ಜನನಿ ಎನ್ನ ನುಡಿಯನ್ನು ಲಾಲಿಸುವಂತವಳಾಗು.
1: ಏನಿರುವುದು

0: ಆದಿಶಕ್ತಿ ಪರಾಶಕ್ತಿ ಆ ಶುಂಭ ನಿಶುಂಭ ರಕ್ಕಸರನ್ನು ಸಂಹಾರ ಮಾಡಿ ನಮ್ಮನ್ನು ಉದ್ಧರಿಸಮ್ಮ ಜನನೇ ಉದ್ಧರಿಸು.
1: ಅಪ್ಪ ದೇವೇಂದ್ರ, ನಿಮ್ಮ ನಿಮ್ಮ ಮುಖ ಕಮಲವು ಬಾಡಿರುವುದು ಯಾತಕ್ಕೆ? ಮತ್ತು ನೀವು ಯಾತಕ್ಕಾಗಿ ದುಃಖವನ್ನು ಪಡುತ್ತಿರುವಿರಿ? ನಿಮ್ಮ ಇಚ್ಛೆಯಂತೆ ಆ ಮಹಿಷಾಸುರ ಮತ್ತು ಅವನ ಅನುಜರಾದಂಥ ರಕ್ತ ಬೀಜ ಚಂಡಮುಂಡ ಚಿಕ್ಷುರ ಬಿಡಾಲರನ್ನು ಸಂಹಾರ ಮಾಡಿರುವೆನು.
0: ಸಹಜವಿರುವುದು ಜನನೇ ಹೇಳುವಂತವರಾಗಿರಿ.
1: ಮತ್ತು ಈಗಿನ ವೇಳೆಯಲ್ಲಿ ಆ ಶುಂಭ ಮತ್ತು ಅವನ ಅನುಜರಾದ ಶುಂಭನನ್ನು ಸಂಹಾರ ಮಾಡಿ ನಿಮಗೆ ಶ್ರೇಷ್ಠತರವಾದ ಸುಖವನ್ನುಂಟು ಮಾಡುತ್ತೇನೆ. ಅಹೇ ದೇವೇಂದ್ರ,
0: ಅಹೇ ಜನನಿ,
1: ನೀವು ನಿಶ್ಚಿಂತೆಯಿಂದ ಸಹ್ಯಾದ್ರಿ ಕಂದರದಲ್ಲಿ ಸಂತೋಷದಿಂದ ಕಾಲವನ್ನು ಕಳೆಯುವಂತವರಾಗಿರಿ. ಮುಂದಿನ ಕಾರ್ಯವನ್ನು ನಾನು ನೋಡಿಕೊಳ್ಳುತ್ತೇನೆ.
0: ಅಹೇ ಜನನಿ, ತಮ್ಮ ಅಪ್ಪಣೆಯಂತೆ ಸಹ್ಯಾದ್ರಿ ಕಂದರದಲ್ಲಿ ನಾವು ವಾಸ ಮಾಡುತ್ತೇವೆ. ನಮ್ಮನ್ನು ಅನುಗ್ರಹಿಸಮ್ಮ ಜನನಿ, ಅನುಗ್ರಹಿಸು.
1: ಯಾಕಾಲದಲ್ಲೂ ಹೋಗಿ ಬರುವಂತವರಾಗಿ

0: ಸಿಂಹಾಸುರನು ವಂದಿಸುತ್ತಾನೆ.
1: ಸಿಂಹಾಸುರನಿಗೆ ಕಲ್ಯಾಣವಾಗಲಿ ಮೇಲಕ್ಕೆ ಹೇಳುವಂತವನಾಗು.
0: ಹೇ ಅಗ್ರಜ, ದೂತ ನಮ್ ಕೊಟ್ಟು ಆತುರದಿಂದ ಕರೆ ಕಳಿಸಿದ ಕಾರಣವೇನು? ಬೇಗನೆ ಕಥನ ಮಾಡೋ ಯಾ ಅಗ್ರಜ.
1: ಹೇ ಅನುಜ ಶ್ರೇಷ್ಠನಾದ ನಿಶುಮನೆ,
0: ಹೇ ಅಗ್ರಜನಾದ ಶುಂಭಾಸುರನೇ,
1: ಈಗಿನ ಸಮಯದಲ್ಲಿ
0: ಏನು ಮಾಡಬೇಕು ಅಗ್ರಜ? ಹೇಳುವಂತವರಾಗಿರಿ.
1: ಹಲ ತಲಲ ಈ ದಿಟ್ಟ ಶುಂಭ ನಿಶುಂಭರ ಪರಾಕ್ರಮಕ್ಕೆ ಬೆದರಿ. ಪಲಾಯನಗೈದೆ ಅಂತ ದೇವತೆಗಳನ್ನು ಬೆನ್ನಿಗೆ ಹಾಕಿಕೊಂಡು
0: ಏನು ಮಾಡಬೇಕು ಅಗ್ರಜ? ಹೇಳುವಂತವರಾಗಿರಿ.
1: ದೇವಿ ಎಂಬ ನಾಮದಿಂದ ಬಂದಂತ ಮಾಯಾ ಸ್ತ್ರೀಯಳು ನಮಗೆ ಕಂಟಕ ಪ್ರಾಯಳಾಗಿರುವಳೆಂದು ದೈತ್ಯ ಗುಪ್ತಚರರಿಂದ ತಿಳಿದು ಬಂದಿರುವುದು
0: ಸಹಜವಿರುವುದು ಅಗ್ರಜ. ಹೇಳುವಂತವರಾಗಿರಿ.
1: ಹೇ ಅನುಜ ಶ್ರೇಷ್ಠನೇ,
0: ಹೇ ಅಗ್ರಜನಾದು ಶುಂಭಾಸುರನೇ,
1: ಈ ಶುಂಭ ನಿಶುಂಭರಿಗೆ ವೈರಿಗಳಾಗಿ ಬಂದಂತ ಸ್ತ್ರೀಯಾಗಲಿ ಪುರುಷರಾಗಲಿ ಅವರನ್ನು ಘಾತಿಸಿದೆ ಯುತ್ತುವ ಧರ್ಮವು
0: ಸಹಜವಿರುವುದು ಅಗ್ರಜ. ಹೇಳುವಂತವರಾಗಿರಿ.
1: ಹೇ ಅನುಜ ಶ್ರೇಷ್ಠನೇ,
0: ಹೇ ಅಗ್ರಜನಾದು ಶುಂಭಾಸುರನೇ,
1: ಈಗಲೇ ನಿನಗೆ ನನ್ನ ವೀಳೆಯ ಕೊಟ್ಟಿರುವೆನು. ಬೇಗನೆ ಹೋಗಿ ನಮ್ಮ ವೈರಿಗಳನ್ನು ಸಂಹರಿಸಿ ಬರುವಂತವನಾಗು.
0: ಹೇ ಅಗ್ರಜ, ನೀನು ಹೇಳುವ ಮಾತು ಸತ್ಯವಿರುವುದು. ನಾವು ಸುಮ್ಮನೆ ಕೂಡುವ ಸಮಯವಿಲ್ಲ. ಯಾಕೆಂದರೆ
1: ಅದೇನಿರುವುದು ಬೇಡವಂತವನಾಗು.
0: ದುಷ್ಟ ಸ್ತ್ರೀಯನ್ನು ಕೊಂದು ತಮ್ಮ ಪಾದಕ್ಕೆ ಅರ್ಪಿಸದಿದ್ದರೆ
1: ಭಲೆ.
0: ಅಯ್ಯೋ ಹಲತ್ತಲ್ಲಿ ಶುಂಭ ಎಂಬ ನಾಮಾಂಕಿತವು ಯಾತಕ್ಕೆ ಬೇಕು? ಹೇ ಅಗ್ರಜನ ಆದ ಶುಂಭಾಸುರನೇ,
1: ಹೇ ನಿಶುಂಭಾಸುರ,
0: ಬೇಗನೆ ವಿಳ್ಳಿಯನ್ನು ಕೊಟ್ಟು ನೋಡು. ಆ ಸ್ತ್ರೀಯನ್ನು ಕೊಂದು ಬರಬೇನು. ಬೇಗನೆ ಅಪ್ಪಣೆಯನ್ನು ಕೊಡೆ ಯಾ ಗುಣಶೇಖರನೇ.

0: ಸೃಷ್ಟನೇ ಹೋಗಿ ಬರುವಂತವನಾಗು, ಹೊಡೆಯುವಂತವನಾಗು. ನೀನು ಯಾರು ಮತ್ತು ನಮ್ಮ ಸೈನ ಬಲವನ್ನು ಯಾತಕ್ಕೆ ಕೊಂದಿರುವಿ? ಎಲೇ ಸ್ತ್ರೀಯಳೆ,
1: ಎಲ್ಲವೋ ದುಷ್ಟ ರಾಕ್ಷಸ,
0: ನಾವು ಯಾರೆಂದು ತಿಳಿದಿರುವಿ?
1: ಯಾರಿರುವಿ ಬೊಗಳುವಂತವನಾಗು.
0: ಅಯ್ಯೋ ಹಲತ್ಹಲ ವೀರು ಮಹಾವೀರು ಶುಂಭಾಸುರನಾದ ನಿಶುಂಭನು ನಾನಿರುವೆನು.
1: ನಿನ್ನ ಭೀತಿ ನನಗೇನು ಭಂಡ, ಬೊಗಳುವಂತವನಾಗು.
0: ನಿನಗೆ ಜೀವದಾನವನ್ನು ಬಿಡುತ್ತೇನೆ, ಬೇಗಲೇ ಇಲ್ಲಿಂದ ಮರೆಯುವಾಗು. ಇಲ್ಲದಿದ್ದರೆ ಅಯ್ಯೋ ಹಳತ್ತಲನ್ನು ತಂದು ಬಿಡುತ್ತೇನೆ. ಇಳೀತೆ ದುಷ್ಟ ಸ್ತ್ರೀಯಳೆ,
1: ಎಲ್ಲವೋ ದಾನವ ಎನ್ನ ನುಡಿಯನ್ನು ಲಾಲಿಸುವಂತವನಾಗು.
0: ಅದೇನಿರುವುದು ಪೇಳುವಂತ ಆಕೆಯಾಗು.

0: ನಿನ್ನ ದಿಟ್ಟತನವನ್ನು ನನ್ನ ಮುಂದೆ ತೋರಿಸಬೇಡ.
1: ನಿನ್ನ ಭೀತಿ ನನಗೆ ಬಂಡಿ ಬಗಳುವಂತ ಆಕೆಯಾಗು.
0: ನಿಮ್ಮ ದಾನವರ ಸಮೂಹವನ್ನೇ ಸಂಹಾರ ಮಾಡುವುದಕ್ಕಾಗಿ ಅವತರಿಸಿ ಬಂದಿರುವ ಚಂಡಿಯೋ ನಾನು? ಎಲ್ಲವೋ ದಾನವ,
1: ಎಲ್ಲೋ ದುಷ್ಟ ಸ್ತ್ರೀಯಳೇ.
0: ಆ ದೇವತೆಗಳನ್ನು ಗೋಳಾಡಿಸಿ ಅವರ ಪತ್ನಿಯರೆಂದು ಪರಿಪರಿಯಿಂದ ಕಾಡಿದ ನಿಮ್ಮನ್ನು ಸಂಹಾರ ಮಾಡಿ. ಆ ದೇವತೆಗಳನ್ನು ರಕ್ಷಣೆ ಮಾಡುವುದಕ್ಕಾಗಿ ಬಂದಿರುವ ಆದಿಶಕ್ತಿ ನಾನಿರುವೆನು. ಎಲ್ಲವೋ ದುಷ್ಟ ರಾಕ್ಷಸ,
1: ಎಲ್ಲೋ ದುಷ್ಟ ಸ್ತ್ರೀಯಳೇ.
0: ನಿನ್ನೊಡನೆ ಹೆಚ್ಚಿಗೆ ಮಾತನಾಡಿ ಪ್ರಯೋಜನವಿಲ್ಲ.
1: ಏನು ಮಾಡುವಿ?
0: ಈಗಲೇ ನಿನ್ನ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡುವೆನು. ಇದನ್ನು ತರಹರಿಸಿಕೊಂಡು ಯುದ್ಧಕ್ಕೆ ನಿಲ್ಲುವಂತವನಾಗಲು ಮೂರ್ಖ ಮಾಡದಿರು ನನ್ನೊಡನೆ ತರ್ಕ.
1: ಮೂಢ ಸ್ತ್ರೀಯಳೇ, ಈಗ ನಿನ್ನ ಮೇಲೆ ಮಹಾಸ್ತ್ರದ ಮಳೆಯನ್ನು ಸುರಿಸುವೆನು. ಹೇ ದುಷ್ಟ ಸ್ತ್ರೀಯಳೇ,
0: ದುರಳ ದಾನವ,
1: ನಿನ್ನನ್ನು ಕೊಂದು ಹಿಂಡು ಭೂತಗಳಿಗೆ ಅಟ್ಟದಿದ್ದರೆ
0: ನಿನ್ನ ಭೀತಿ ನನಗೇನು ಭಂಡ ಬಗಳುವಂತ.
1: ಅಯ್ಯೋ ಹಲತ್ತಲು ನಿಜಂಬ ಎಂಬ ನಾಮಾಂಕಿತವು ನನಗೆ ಆಸಕ್ತ ಬೇಕು. ಎಲೇ ಸ್ತ್ರೀಯಳೇ,
0: ಎಲ್ಲವೋ ದುಷ್ಟ ದಾನವ,
1: ನಿನ್ನ ಮೇಲೆ ಈಗ ಬಾಣಗಳ ಸುರಮಳೆಯನ್ನೇ ಸುರಿಸುತ್ತೇನೆ. ಬೇಗನೆ ಯುದ್ಧಕ್ಕೆ ಸಿದ್ಧಳಾಗು.
0: ಎಲ್ಲವೋ ಕುಲ್ಲ ರಾಕ್ಷಸ,
1: ಎಲ್ಲೋ ದುಷ್ಟ ಸ್ತ್ರೀಯಳೇ,
0: ಎಚ್ಚರವಿಲ್ಲದೆ ಮಾತನಾಡಿದ್ದೇ ಆದರೆ
1: ಏನು ಮಾಡುವೆ? ಮೂರ್ಖಳೇ ಬಗಳುವಂತ ಆಕೆ,
0: ನನ್ನ ಪಕ್ಕಡಿ ಎಲವನ್ನು ಗಕ್ಕನೆ ಮುರಿದು ಯಮ ಪಟ್ಟಣಕ್ಕೆ ಅಟ್ಟಿಬಿಡುತ್ತೇನೆ. ಜಾಗೃತಿಯಾಗಿ ಯುದ್ಧಕ್ಕೆ ನಿಲ್ಲುವಂತವನಾಗಲೇ ಭಂಡ ಹಾರಿಸುವೆನು ನಿನ್ನ
1: ರುಂಡ. ಯಾಕಾದ್ರೂ ನಿಲ್ಲುವಂತ ಆಕೆಯಾಗು.

0: ಅಪ್ರತಿಮ ಪರಾಕ್ರಮಶಾಲಿಯಾಗಿದ್ದಂತ ಹಲತ್ತಲಲ್ಲಿ ಅಣ್ಣ ಅನುಜನ ಆದ ನಿಶುಂಭಾಸುರನನ್ನು ನೀನು ಚೂರತನದಿಂದ ಜಯಿಸುವುದು ಸಾಧ್ಯವಿಲ್ಲ. ನೀನೇನಾದರೂ ಎನ್ನ ಅನುಜನನ್ನು ಸೋಲಿಸಿದೆ ಆದರೆ ಅದು ದೇವತೆಗಳ ಮಾಯಾಜಲವೇ ಹೊರತು ನಿನ್ನ ಪರಾಕ್ರಮದಿಂದಲ್ಲ ತಿಳಿಯಿತೇ ಮೊದಲು ಮತ್ತಳೆ.
1: ನಿನ್ನ ಭೀತಿ ನನಗೇನು ಬಂಡ ಬಗಳುವಂತವನಾಗು ಎಲವೋದ್ರುಳ ಎನ್ನ ನುಡಿಯನ್ನು ಲಾಲಿಸುವಂತವನಾಗು.
0: ಏನಿರುವುದು ಬೇಡವಂತಾಗಿ

0: ಶುಂಭನೆಂಬುವ ಭಂಡ ರಾಕ್ಷಸ ಯಾತಕ್ಕಾಗಿ ಒಣ ಜಂಬವನ್ನು ಮಾಡುತ್ತಿರುವಿ. ಇದೋ ನೋಡು ನಿನ್ನ ಸೊಲ್ಲನ್ನಡಗಿಸದೆ ಹೋದರೆ
1: ಏನಾಗುವುದು? ಬೇಡವಂದಾಗಿ ಆಗು.
0: ಚಂಡ ಮುಂಡರನ್ನು ಸಂಹಾರ ಮಾಡಿದ ಶಾಂಭವಿ ಎನ್ನುವ ನಾಮಾಂಕಿತವು ನನಗೆ ಯಾತಕ್ಕೆ ಬೇಕು? ಇದೋ ನೋಡು ಈಗಲೇ ನಿನ್ನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ಹಿಂಡು ಭೂತಗಳಿಗೆ ಹಬ್ಬದೂಟವನ್ನು ಮಾಡಿಸುವೆನು. ಎಲವೋ ದುರಳ ದಾನವ, ನಿನ್ನ ಮೇಲೆ ಉರುತರವಾದ ಅಸ್ತ್ರವನ್ನು ಪ್ರಯೋಗ ಮಾಡಿರುವೆನು. ಇದನ್ನು ತರಹರಿಸಿಕೊಂಡು ಯುದ್ಧಕ್ಕೆ ನಿಲ್ಲುವಂತವನಾಗು.
1: ಹೇ ದೇವಿ, ನುಡಿಯನ್ನು ಲಾಲಿಸುವಂತಾಗಿ ಆಗು.
0: ಅದೇನಿರುವುದು ಹೇಳುವಂತವನಾಗು.

0: ದೇವಿ ನಾಮವನ್ನು ಹತ್ತು ಎನ್ನೆದುರಿಗೆ ಬಂದು ನಿಂತ ಮೂಡ ಆತ್ಮಳೆ ಹಲತ್ತಲಲ ಡಭೋಮಂಡದಲ್ಲಿರ್ಪ ಆ ಗ್ರಹಗಳ ಗ್ರಹಗತಿಯನ್ನೇ ಬದಲಿಸಬಲ್ಲ. ಹೇ ದೇವಿ,
1: ಎಲವೋ ಮೂಡ ರಾಕ್ಷಸ
0: ಇದು ಅಲ್ಲದೆ ಭೂಮಂಡಲದೊಳಿರ್ಪ ಪರ್ವತ ಶ್ರೇಣಿಗಳನ್ನು ಕಾಲ್ಚಂಡಿನಂತೆ ಒದ್ದು ತ್ರಿಮೂರ್ತಿಗಳನ್ನ ನಡೆಸಬಲ್ಲ ಪರಾಕ್ರಮಶಾಲಿಯು ನಾನಾಗಿರುವನು. ಹೇ ದೇವಿ,
1: ಎಲವೋ ದುಷ್ಟ ರಾಕ್ಷಸಾದೇನಿರುವುದು ಹೇಳುವಂತವನು
0: ಸಕಲ ಜೀವರಾಶಿಯ ಸೃಷ್ಟಿಗೆ ಸ್ತ್ರೀಯಳೆ ಕಾರಣೆಂಬ ಕಾರಣಕ್ಕೆ ನಿನ್ನನ್ನು ಗೌರವದಿಂದ ಕಂಡಿರುವನು.
1: ನಿನ್ನ ಭೀತಿ ನನಗೇನು ಭಂಡ ಬಗಳುವಂತವನಾಗು.
0: ಅದೇ ಕಾರಣಕ್ಕೆ ನಿನ್ನನ್ನು ಇಲ್ಲಿಯವರೆಗೆ ಹೆದರಿಸುತ್ತಾ ಬೆದರಿಸುತ್ತಾ ಕಂಡಿರುವೆನು. ಹೇ ದೇವಿ,
1: ಎಲವೋ ದುಷ್ಟ ರಾಕ್ಷಸ
0: ನೀನು. ಇದು ಅಲ್ಲದೆ ನಿನ್ನ ಮದೋನ್ಮತ್ತೆಯಿಂದ ಕಂಡ ಕಂಡಂತೆ ಮಾತನಾಡುವೆ. ಆದರೆ
1: ಮತ್ತೇನಿರುವುದು ಭಂಡ ಬಗಳುವಂತವನಾಗು.
0: ಹಲತ್ತಲಲ ನಿನ್ನ ಇಡೀ ದೇಹವನ್ನು ನುಂಗಿ ನೀರ್ ಕುಡಿಯುವೆನು. ಕಣ್ಣಯ್ಯ ದೇವಿ,
1: ಎಲವೋ ಭಂಡ ರಾಕ್ಷಸ ಒಣ ಡಂಬಾಚಾರವನ್ನು

0: ಯಾತಕ್ಕಾಗಿ ಮಾಡುತ್ತಿರುವೆ? ಇದೋ ನೋಡು, ಈಗಲೇ ನಿನ್ನ ಉದರವನ್ನು ಬಗೆದು ನಿನ್ನ ನೆತ್ತರವನ್ನು ಸರ್ ಎಂದು ಹೇರಿ ಡರ್ ಎಂದು ಡೇಗಿ ಬಿಡುತ್ತೇನೆ. ಎಲವೋ ದುರುಳ ದಾನವ, ಇದೋ ನೋಡು ಎನ್ನ ಕರದಲ್ಲಿರುವ ಈ ಆಯುಧವು ನಿನ್ನ ರಕ್ತಕ್ಕಾಗಿ ಹಾ ತೊರೆಯುತ್ತಿರುವುದು. ತಡ ಮಾಡದೆ ಯುದ್ಧಕ್ಕೆ ನಿಲ್ಲುವಂತವನಾಗಲೋ ಭಂಡ, ಹಾರಿಸುವೆನು ನಿನ್ನ ರುಂಡ.
1: ಹಾಗಾದರೆ ಯುದ್ಧಕ್ಕೆ ನಿಲ್ಲುವಂತಾಗಿ

0: ಜನನೀ ಶಾಂತಳಾಗು, ಆ ಶುಂಭ ಹಾಗೂ ನಿಶುಂಭರನ್ನು ಸಂಹಾರ ಮಾಡಿ ಲೋಕಕ್ಕೆ ಕಲ್ಯಾಣವನ್ನುಂಟು ಮಾಡಿದೆ. ತಿಳಿಯಿತೇ ಜಗಜ್ಜನನಿ?
1: ಅಹೇ ದೇವೇಂದ್ರ, ಶುಂಭ ಮತ್ತು ನಿಶುಂಭರು ಸಂಹಾರವಾದರು. ನೀವು ಇನ್ನು ಮುಂದೆ ನಿಮ್ಮ ನಿಮ್ಮ ಸ್ವಸ್ಥಾನಕ್ಕೆ ತೆರಳುವಂತವರಾಗಿರಿ. ಸರ್ವರಿಗೂ ಮಂಗಲವಾಗಲಿ.
0: ಅಹೇ ಜನನಿ,
1: ಅಹೇ ದೇವೇಂದ್ರ,
0: ತಮ್ಮಪ್ಪಣೆಯಂತೆಯೇ ಆಗಲಿ. ಅಹೇ ಪ್ರಾಣವಲ್ಲಭಿಯಾದ ಶಚಿದೇವಿ, ಆ ಬೆಟಗೇರಿಯ ಬನಶಂಕರಿಯ ಹಳೆ ಬನಶಂಕರಿಯನ್ನು ಕುರಿತು ಧ್ಯಾನವನ್ನು ಮಾಡೋಣ.

ಶ್ರೋತೃಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

ಇದುವರೆಗೆ ಗದಗ್ ಬೆಟಗೇರಿಯ ಡಿಎಚ್ ಸೀತಿಮನಿ ಮತ್ತು ಸಂಗಡಿಗರಿಂದ ದೊಡ್ಡಾಟದಲ್ಲಿ ಶುಂಭ ನಿಶುಂಭರ ಸಂವಾದ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತ.

ಕಣ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 10 ಗಂಟೆಗೆ ರಂಗನಾಟಕ, ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ, ರಚನೆ ನಾಲ್ವಡಿ ಶ್ರೀಕಂಠ ಶಾಸ್ತ್ರಿಗಳು, ನಿರ್ದೇಶನ ಮಹಾದೇವ ಗುಟ್ಲೆ ಹೊಸೂರ್, ಪ್ರಸ್ತುತಿ ಗದುಗಿನ ಶ್ರೀ ಕುಮಾರೇಶ್ವರ ಕೃಪಾಪೋಷಿತ ಪಂಡಿತ್ ಪಂಚಾಕ್ಷರೇಶ್ವರ ಗವಾಯಿಗಳವರ ನಾಟ್ಯ ಸಂಘದ ಕಲಾವಿದರು. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರಗೊಳ್ಳಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 11:08:38. ತರಂಗಾಂತರ 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರಗಳಲ್ಲಿ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ನಿಲಯದ ನಾಳೆಯ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಆರಂಭವಾಗುವುದು. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ FM ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುವುದು. ನಮಸ್ಕಾರ. ಇನ್ನು ನಿಮ್ಮ ಉಮಾ ಭಾತ್ಕಂಡೆಯವರಿಗೆ ಅನುಮತಿ ನೀಡಿ ಶುಭರಾತ್ರಿ. ಜೈ ಹಿಂದ್.